ಆತ್ಮೀಯ ಕೇಳುಗರೆ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಅಕ್ಟೋಬರ್ ತಿಂಗಳು 9 ತಾರೀಕು ಶುಕ್ರವಾರ. ಈಗ ಸಮಯ 5:58:14 ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಬಹುದು. 6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಕೇಳುತ್ತೀರಿ. ಈ ಮುಂಜಾನೆ 6:35 ಎಂದಿನಂತೆ ರೈತರಿಗೆ ಸಲಹೆಗಳು ಹಾಗೂ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. 7 ಗಂಟೆಗೆ ಸೇವಾ ಮಾಹಿತಿ. ಈ ಮುಂಜಾನೆ 7:15 ರೇಷ್ಮೇಶ್ವರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಎನ್ ಬಿ ಜ್ಯೋತಿ. ಸಂದರ್ಶಕರು ಕೆ ವಿ ಕೃಷ್ಣಪ್ಪ.

ಈ ಮುಂಜಾನೆ 7:45 ಹಾಗೂ 8:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ಕಾರ್ಯಕ್ರಮ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಯ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಚಿತ್ರಗೀತೆ, ಜನಪದ ಗೀತೆ ಹಾಗೂ ಭಾವಗೀತೆ ತಾವು ಕೇಳಬಹುದು. ಆದಮೇಲೆ ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮಗಳ ಸರಣಿ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

ಇನ್ನು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳುತ್ತದೆ. ತದನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಲೆಟೀರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ರವರು. 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂ ಎಸ್ ರವರು. 1 ಗಂಟೆಗೆ ಪ್ರಗತಿ ಪದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಕೇಳಿಬರಿ. 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ ಕೇಳಬಹುದು. ಆತ್ಮರೆ, ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆಯ ಕಾರ್ಯಕ್ರಮ ಕೇಳಬಹುದು. 6 ಗಂಟೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಬಹುದು. 6:30 ಅವಲೋಕನ ಕಾರ್ಯಕ್ರಮ ಕೂಡ ಆಲಿಸುವರಿ. ಆತ್ಮರೆ, ಈ ಸಂಜೆ 6:51 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ ಕೃಷಿರಂಗ. ಈ ಕಾರ್ಯಕ್ರಮ ಕೇಳಿವರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ರಾತ್ರಿ 7:20 ಜನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. ಈ ರಾತ್ರಿ 7 ಗಂಟೆ

45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ಗಾತಾ ರಹೇ ಮೇರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. ಆದ್ಮೇಲೆ ಈ ರಾತ್ರಿ 8:30 ಪುಷ್ಪಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಹಾಗೂ 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಹಾಗೂ ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮದಲ್ಲಿ ವೀಣಾವಾದನ ಪಂಡಿತ್ ಎಸ್ ವೇಣುಗೋಪಾಲ್ ಅವರಿಂದ ಕೇಳಬಹುದು. ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಆತ್ಮರೆ ಈ ಬೆಳಗ್ಗೆ 7:15 ರೇಷ್ಮೇಶ್ವರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಎನ್ ಬಿ ಜ್ಯೋತಿ, ಇವರನ್ನ ಸಂದರ್ಶಕರು ಕೆ ವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮರೆ ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರ.

ಆತ್ಮರೇ ಇನ್ನು ಮುಂದೆ ಕೇಳೋಣ ಈ ಒಂದು ಕಾರ್ಯಕ್ರಮದ ಕೊನೆ ಗೀತೆಯನ್ನು, ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾಯನದಲ್ಲಿ. ರಚನೆ HS ವೆಂಕಟೇಶ್ ಮೂರ್ತಿ ಅವರದ್ದು.

ಆತ್ಮರೇ, ಇದುವರೆಗೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30. ಇನ್ನು ಮುಂದೆ ಕೇಳೋಣ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆತ್ಮರೇ, ಇದುವರೆಗೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30. ಇನ್ನು ಮುಂದೆ ಕೇಳೋಣ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ.
1: ಸಂಸ್ಕೃತದ ಯದ್ಭಾವಂ ತದ್ಭವತಿ ಈ ವಾಕ್ಯವು ನಾವು ಏನನ್ನ ಯೋಚಿಸುತ್ತೇವೆಯೋ ಅಂತೆಯೇ ಆಗುತ್ತೇವೆ ಎಂಬುದನ್ನು ಸೂಚಿಸುತ್ತದೆ. ಈ ವಾಕ್ಯದ ಅಕ್ಷರಶಃ ಅರ್ಥದ ಮೂಲ ಮನುಷ್ಯನ ಮನಸ್ಸು ಮತ್ತು ವರ್ತನೆಗೆ ಸಂಬಂಧಿಸಿದ್ದು. ಯಾವುದೇ ಸನ್ನಿವೇಶದಲ್ಲಿ ನಮ್ಮ ಭಾವನೆಗಳು ನಮ್ಮ ಬಾಹ್ಯದ ವರ್ತನೆಗಳನ್ನು ಪ್ರಭಾವಿಸುತ್ತವೆ ಎಂಬ ಮನಃಶಾಸ್ತ್ರದ ವಾಕ್ಯವನ್ನು ಇದು ಪುಷ್ಟೀಕರಿಸುತ್ತದೆ. ಅದು ಹೇಗೆ ಎಂದು ತಿಳಿಯೋಣ. ಸಂಸ್ಕೃತದ ಹಲವಾರು ಶ್ಲೋಕ ಸುಭಾಷಿತಗಳ ಸಾರ ಸಾರ್ವಕಾಲಿಕವಾದವು. ಅವುಗಳಲ್ಲಿ ಹಿಂದೂ ಸಂಸ್ಕೃತಿಯ ಪವಿತ್ರ ಪ್ರಾಚೀನ ವೇದಗಳ ಸಾರವನ್ನು ಮಾತ್ರ ಗುರುತಿಸಲಾಗದು. ಅವುಗಳ ಆಳದಲ್ಲಿ ಮನಃಶಾಸ್ತ್ರ, ತತ್ವಶಾಸ್ತ್ರ, ವಿಜ್ಞಾನದಂತಹ ಆಧುನಿಕ ತಾತ್ವಿಕತೆಗಳನ್ನು ಮುನ್ನಡೆಸುವ ಚೈತನ್ಯವಿದೆ. ಈ ವಾಕ್ಯದಲ್ಲಿ ಭಾವಂ ಎಂದರೆ ಒಳಗಿನ ಆಲೋಚನೆ ಮತ್ತು ಸ್ವಭಾವ, ಭವತಿ ಎಂದರೆ ನೋಟ ಮತ್ತು ಅಭಿವ್ಯಕ್ತಿ, ಯದ್ಭಾವಂ ತದ್ಭವತಿ ಎಂದರೆ ನಮ್ಮ ಒಳಗಿನ ಆಲೋಚನೆಗಳು ನಮ್ಮ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂದಾಗಿದೆ. ವ್ಯಕ್ತಿತ್ವ ಎಂಬುದು ಅನೇಕ ಶಕ್ತಿಗಳ ಸಂಗಮ. ಆದರ್ಶ, ಸದಾಚಾರ, ಶ್ರದ್ಧೆ, ನಿಷ್ಠೆ, ದಕ್ಷತೆ, ಎಚ್ಚರ, ಸನ್ನಿವೇಶಗಳೊಡನೆ ಹೊಂದಿಕೊಳ್ಳುವ ಸಾಮರ್ಥ್ಯ, ವೃತ್ತಿಪ್ರಿಯತೆ, ಪರೋಪಕಾರ ಬುದ್ಧಿ ಮುಂತಾದ ಮಾನವೀಯ ಮೌಲ್ಯಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಕ್ತಿಗಳು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಮಗೆ ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ ಎಂಬುದು ಅರ್ಥವಾಗುತ್ತದೆ. ಪ್ರತಿಯೊಬ್ಬರ ಜೀವನದ ಒಳಿತು ಕೆಡುಕುಗಳಿಗೆ ಅವರೇ ನಿರ್ಮಾತೃಗಳಾಗಿರುತ್ತಾರೆ. ಮನುಷ್ಯ ತನ್ನ ಜೀವನವನ್ನು ತನ್ನ ಇಷ್ಟದಂತೆ ರೂಪಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂದರೆ ತನ್ನೆಲ್ಲ ಆಲೋಚನೆಗಳ ಫಲಶ್ರುತಿಯೇ ಮಾನವನಾಗಿರುತ್ತಾನೆ. ವ್ಯಕ್ತಿತ್ವವೆಂಬು ಹುಟ್ಟಿನಿಂದ ಸಾವಿನ ಕೊನೆ ಕ್ಷಣದವರೆಗೆ ಬದಲಾಗುತ್ತಲೇ ಇರುತ್ತದೆ ಎಂಬುದು ಮನಃಶಾಸ್ತ್ರದ ಅಭಿಪ್ರಾಯ. ಮನೋವಿಜ್ಞಾನಿಗಳು ಇದನ್ನೇ ಪರ್ಸನಾಲಿಟಿ ಎಮರ್ಜಸ್ ಅರ್ಲಿ ಆ್ಯಂಡ್ ಕಂಟಿನ್ಯೂಸ್ ಟು ಚೇಂಜಸ್ ಇನ್ ಮೀನಿಂಗ್ಫುಲ್ ವೇಸ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಎಂದಿದ್ದಾರೆ. ನಾವೆಲ್ಲ ನಮ್ಮ ದೃಷ್ಟಿಕೋನಕ್ಕೆ ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಜಗತ್ತನ್ನು ನೋಡುತ್ತೇವೆ. ನಮ್ಮ ನೋಟ ನಮ್ಮ ಯೋಚನೆಯಂತೆ ಇರುತ್ತದೆ. ದೇಗುಲದ ಗರ್ಭಗುಡಿಯೊಳಗಿರುವ ಶಿಲೆಯಿಂದ ನಿರ್ಮಾತವಾದ ಮೂರ್ತಿಯನ್ನು ದೈವಿ ಭಾವದಿಂದ ನೋಡುವಿರಾದರೆ ಅದರಲ್ಲಿ ನಮಗೆ ದೇವರು ಕಾಣಿಸುತ್ತಾನೆ. ಅದೇ ಮೂರ್ತಿಯನ್ನು ಬರೀ ಕಲ್ಲು ಎಂದು ನೋಡುವಿರಾದರೆ ಹಾಗೆಯೇ ಜಗತ್ತನ್ನು ನಾವು ನೋಡುವ ರೀತಿ ಕೂಡ ನಮ್ಮ ಭಾವವನ್ನು ಅವಲಂಬಿಸಿರುತ್ತದೆ. ಹೀಗಾಗಿ ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳಬೇಕು. ಏನೇ ಆದರೂ ನಮ್ಮ ಯೋಚನೆ ಸಕಾರಾತ್ಮಕವಾಗಿರಬೇಕು. ಆದ್ದರಿಂದ ಸಕಾರಾತ್ಮಕ ಬದುಕು ನಮ್ಮದಾಗುವುದು. ಆಲೋಚನೆಗಳು ಬದಲಾದರೆ ಮಾನವತ್ವಕ್ಕೆ ಇನ್ನಷ್ಟು ಮೆರುಗುಂಟಾಗುತ್ತದೆ. ಇದಕ್ಕೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅಬ್ಸರ್ವ್ ದ ಎಫೆಕ್ಟ್ ಎನ್ನುತ್ತಾರೆ. ಇಫ್ ಯು ಚೇಂಜ್ ದ ವೇ ಯು ಲುಕ್ ಅಟ್ ದ ಥಿಂಗ್ಸ್ ಯು ಲುಕ್ ಅಟ್ ಚೇಂಜ್ ಎಂಬ ಜನಪ್ರಿಯ ಹೇಳಿಕೆ ಇದೆ. ಆದರೆ ಪರಂಪರಾಗತವಾಗಿ ಅಭ್ಯಾಸ ಬಲದಿಂದ ಜಗತ್ತನ್ನು ಸಂಶಯದಿಂದ ಎಚ್ಚರಿಕೆಯಿಂದ ನೋಡುವ ನಮ್ಮ ದೃಷ್ಟಿಕೋನವನ್ನು ತಕ್ಷಣಕ್ಕೆ ಬದಲಾಯಿಸಲು ಸಾಧ್ಯವೇ? ಹಿಂದೊಮ್ಮೆ ಮೋಸ ಹೋದ ಅನುಭವ ಯಾರನ್ನು ಸುಲಭವಾಗಿ ನಂಬದ ಹಾಗೆ ಮಾಡುತ್ತದೆ? ದಿನನಿತ್ಯದ ಬದುಕಿನಲ್ಲಿ ಕಣ್ಣೆದುರಿಗೆ ಮೋಸ, ವಂಚನೆ, ಕ್ರೌರ್ಯ ಕಾಣುತ್ತಿರುವಾಗ ಜಗತ್ತು ಸುಂದರವಾಗಿದೆ ಅಂದುಕೊಳ್ಳೋದಾದ್ರೂ ಹೇಗ್ ಸಾಧ್ಯ? ಇದು ಸತ್ಯಕ್ಕೆ ದೂರ ಅಲ್ವೇ ಎಂಬೆಲ್ಲ ಪ್ರಶ್ನೆಗಳು ಕಾಡುತ್ತವೆ. ಆಲೋಚನೆಗಳನ್ನ ಸುಲಭದಲ್ಲಿ ಬದಲಾಯಿಸೋದು ಕಷ್ಟ ಸಾಧ್ಯವೇ ಎನಿಸಿದ್ರೂ ನಾವು ನೋಡುವ ದೃಷ್ಟಿಯನ್ನು ಕ್ರಮೇಣ ಪ್ರಯತ್ನ ಪೂರ್ವಕವಾಗಿ ಬದಲಾಯಿಸಿಕೊಳ್ಳಬೇಕು. ಅದರಂತೆ ಜಗತ್ತನ್ನ ಸುಂದರವಾಗಿ ಕಾಣುವ ದೃಷ್ಟಿ ಎಲ್ಲರಿಗೂ ಅಭ್ಯಾಸವಾಗಲಿ. ಬದುಕು ಯದ್ಭಾವಂ ತದ್ಭವತಿ. ಪ್ರೀತಿ, ಶಾಂತಿ, ಹಠ, ಛಲ, ಗುರಿ, ಪ್ರತಿಜ್ಞೆ, ಭಕ್ತಿ, ವೈರಾಗ್ಯ, ಯುದ್ಧ, ಸಂತಸ, ಮೋಜು, ಉದ್ಯೋಗ, ಹಸಿವು ಎಲ್ಲವೂ

0: ಅವರವರ ಆಲೋಚನೆಗಳಂತೆಯೇ ನಮ್ಮ ಯೋಚನೆ, ಚಿಂತನೆ, ಇತರರನ್ನ ನೋಡುವ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಭಾವ ಇರಲಿ, ಇಡೀ ಜಗತ್ತೇ ಸುಂದರವಾಗಿ ಕಾಣುವುದು.
1: ಇದುವರೆಗೂ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.
1: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ.
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
17: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವರಾಜ ಪಡಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಇಂದು ರೈತ ಬಾಂಧವರಿಗೆ ಅಕ್ಟೋಬರ್ ಚಾಟನೆಯ ಮುಂಚಿತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡ್ತೀನಿ. ರೈತ ಬಾಂಧವರು ಅಕ್ಟೋಬರ್ ಚಾಟನೆ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಗಮನದಲ್ಲಿ ಇರ್ತಕ್ಕಂಥ ಅಂಶಗಳಂದ್ರೆ, ಚಾಟಣಿ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸ್ಬೇಕಾಗ್ತದ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದು ಒಂದು ಅತೀ ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಪ್ರತಿ ಎಕರೆಗೆ ಸುಮಾರು 25 ಮಾಗಿದ ಕಡ್ಡಿಗಳನ್ನು ತಮ್ಮ ಜಮೀನಿನ ವಿವಿಧ ಭಾಗಗಳಿಂದ ತಾವು ಕಟ್ ಮಾಡಿಕೊಂಡು ಬರಬೇಕಾಗ್ತದ. ಸೊ ಇಂಥ ಕಟ್ ಮಾಡಿದ ಒಂದು ಕಡ್ಡಿಗಳನ್ನು ತಾವು ಸಂಗ್ರಹಿಸಿ ಇದನ್ನು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ತಾವೇನಾದರೂ ತೆಗೆದುಕೊಂಡು ಬಂದ್ರೆ ಈ ಕಡ್ಡಿಯ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದ. ಸೊ ಹೀಗೆ ಮಾಡುವುದರಿಂದ ತಾವು ರೈತ ಬಾಂಧವರು ಯಾವ ಕಣ್ಣಿಗೆ ತಾವು ಚಾಟಣಿ ಮಾಡಬೇಕಂತ ಹೇಳಿ ಗೊತ್ತಾಗ್ತದ. ಆದ್ದರಿಂದ ಇದು ಅತೀ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇದರ ಜೊತೆಗೆ ರೈತ ಬಾಂಧವರು ಚಾಟಣಿ ಮಾಡುವ ಮುಂಚಿತವಾಗಿ ಅಂದರೆ ಸುಮಾರು 4-5 ನಿಮಿಷಗಳ ಮುಂಚಿತವಾಗಿ ರೈತ ಬಾಂಧವರು ಎಲ್ಲ ಎಲೆಗಳನ್ನು ತೆಗೆದು ಹಾಕಿ ಆ ಬಳ್ಳಿಗೆ ವಿಶ್ರಾಂತಿ ನೀಡಬೇಕಾಗ್ತದ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಎಲ್ಲ ಎಲೆಗಳನ್ನು ರೈತ ಬಾಂಧವರು ಕೈಗಳ ಮುಖಾಂತರ ತೆಗೆದು ಹಾಕ್ತಿರ್ತಾರೆ. ಆದ್ದರಿಂದ ರೈತ ಬಾಂಧವರು ಇದನ್ನು ಹೀಗೆ ಮಾಡುವುದರಿಂದ ಒಂದು ಬಳ್ಳಿಯ ಕಡ್ಡಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ರೀತಿ ಮಾಡದೆ ಈಗ ವೈಜ್ಞಾನಿಕವಾಗಿ ತಾವು ಸಸ್ಯ ಪ್ರಚೋದಕಗಳ ಬಯಕೆ ಮುಖಾಂತರ ಈ ಎಲೆಗಳನ್ನು ಉದುರಿಸಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇತ್ರೇಲ್, ಸೊ ಈ ಇತ್ರೇಲ್ 2.5 ml ಅದರ ಜೊತೆಗೆ DAP 1.5 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ತಾವು ಚೆನ್ನಾಗಿ ಬಳ್ಳಿಗೆ ಸಿಂಪರಣೆ ಮಾಡುವುದರಿಂದ ಇವು ಎಲೆಗಳನ್ನು ಸರಾಗವಾಗಿ ಉದುರಿಸಲು ಸಹಾಯ ಆಗ್ತದೆ. ಹೀಗೆ ಮಾಡುವುದರಿಂದ ಏನು ಉಪಯೋಗ ಆಗ್ತದಂದ್ರೆ ರೈತ ಬಾಂಧವರು ಆ ಎಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡ್ಡಿ ಮತ್ತು ಬಳ್ಳಿಯ ಜೊತೆ ಸೇರಿಬಿಟ್ಟು ಇದರಿಂದ ಮುಂದೆ ತಾವು ಬರ್ತಕ್ಕಂಥ ಹೂವಾಗಿರ್ಬೋದು ಅಥವಾ ಹಣ್ಣುಗಳ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಒಂದು ಅಕ್ಟೋಬರ್ ಚಾಟಣಿ ಮಾಡಿದ ನಂತರ ರೈತ ಬಾಂಧವರು ಪ್ರತಿ ಎಕರೆಗೆ 1 ಲೀಟರ್ನಷ್ಟು ಹ್ಯೂಮಿಕ್ ಆಸಿಡ್ ಬಿಡಬೇಕು. ತಾವು ಡ್ರಿಪ್ ಮುಖಾಂತರ ಇದನ್ನು ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಆ ಬಳ್ಳಿಗಳಿಗೆ ಬಿಳಿ ಬೇರತ್ತೆ ಏನು ಕಳಿತೀವಲ್ಲ, ಬಿಳಿ ಬೇರುಗಳು ಇದು ಬೆಳವಣಿಗೆ ಆಗಲು ಸಹಾಯ ಆಗ್ತದೆ. ಆದ್ದರಿಂದ ಸುಮಾರು 2-3 ಬಾರಿ 1 ವಾರದ ಅಂತರದಲ್ಲಿ ಈ ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಬಳ್ಳಿಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳಿ

0: ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದ್ರಿ. ಆತ್ಮರೆ, ಈ ಬೆಳಗ್ಗೆ 7:15 ರೇಷ್ಮೆ ಶರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಭಾಗವಹಿಸುವಂತದ್ದಾರು ಡಾಕ್ಟರ್ ಎನ್ ಬಿ ಜ್ಯೋತಿ, ಸಂದರ್ಶಕರು ಕೆ ವಿ ಕೃಷ್ಣಪ್ಪ. ಈಗ ಸಮಯ 6:40 ಬನ್ನಿ ಕೇಳೋಣ ಜಾನಪದ ಸಂಗೀತ ಕಾರ್ಯಕ್ರಮವನ್ನು.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇನ್ನು ಮುಂದೆ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಈ ಒಂದು ತತ್ವಪದವನ್ನು ಸಂತ ಶಿವನಾಚಾರ್ಯ ಸಾಹೇಬರದು.

ಆದ್ಮೇಲೆ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಈ ಬೆಳಗ್ಗೆ 7:15 ರೇಷ್ಮೆ ಶರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಎನ್ ಬಿ ಜ್ಯೋತಿ, ಇವರನ್ನ ಸಂದರ್ಶಕರು ಕೆ ವಿ ಕೃಷ್ಣಪ್ಪ. ಕೇಳುಗರೆ, ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮಗಳ ಸರಣಿ.

ಕೇಳ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಈ ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯಶುತ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಆತ್ಮರೇ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಒಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ

0: ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪಾಲಿನ ಹಳೆ ಹಣಕಾಸು ಬಾಕಿ ಬಗ್ಗೆ ಕೇಂದ್ರ ಹಣಕಾಸು ಖಾತೆ ಸಚಿವರೊಂದಿಗೆ ತಾವು ಚರ್ಚಿಸಿದ್ದು ಸಿಹಿ ಸುದ್ದಿ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ 57ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಸಭೆ ಚರ್ಚಿಸಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಜಿಎಸ್ಟಿ ಪಾವತಿಸದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ, ಸೂಕ್ತ ಕ್ರಮದ ಭರವಸೆ ನೀಡಲಾಗಿದೆ ಎಂದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕಾಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಉಭಯ ಸಂಸ್ಥೆಗಳ ನಿರ್ದೇಶಕರು ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜೋಶಿ, ಮದ್ರಾಸ್ ಮತ್ತು ಧಾರವಾಡ ಐಐಟಿಗಳ ಮಧ್ಯದ ಒಪ್ಪಂದ ಜ್ಞಾನ, ಆವಿಷ್ಕಾರ, ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಪಯಣಕ್ಕೆ ವಿಶಿಷ್ಟ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಿಂದ ದೇಶದ 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆಯುತ್ತಿದ್ದು 32,897 ಕೋಟಿ ರೂಪಾಯಿ ಸಹಾಯಧನ ಫಲಾನುಭವಿಗಳ ಖಾತೆಗೆ ನೇರ ಜಮೆಯಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸ್ವಚ್ಛ ಇಂಧನ ಬಳಕೆಯಿಂದ 21 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಶೂನ್ಯ ವಿದ್ಯುತ್ ಶುಲ್ಕ ಹೊಂದಿವೆ. 75,021 ಕೋಟಿ ರೂಪಾಯಿ ಮೌಲ್ಯದ ಪಿಎಂ ಸೂರ್ಯಘರ್ ಯೋಜನೆ ಜಗತ್ತಿನ ಅತಿದೊಡ್ಡ ಮೇಲ್ಛಾವಣಿ ಸೌರಶಕ್ತಿ ಉಪಕ್ರಮವಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಯಾದಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಪೋಷಣ ಜಾಗೃತಿ ಓಟಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಚಾಲನೆ ನೀಡಿದರು. ಸ್ವಚ್ಛತೆಯೇ ಸೇವೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನ, ಮಿಷನ್ ಶಕ್ತಿ ಜನಾಂದೋಲನದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆ ಎಲ್ಲರ ಹೊಣೆ ಎಂದರು. ವಿಶ್ವ ಅಂಚೆ ದಿನ, ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ತನ್ನಿಮಿತ್ತ ಅಂಚೆ ಇಲಾಖೆ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
1: ವಿಶ್ವ ಅಂಚೆ ದಿನದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 9 ರಿಂದ

0: ಇದರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿಶ್ವ ಅಂಚೆ ದಿನದ ಧ್ಯೇಯ ವಾಕ್ಯ ಒನ್ ಪೋಸ್ಟಲ್ ನೆಟ್ವರ್ಕ್ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅಂತ. ಭಾರತೀಯ ಅಂಚೆ ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಲ್ಲ, ಇಂದು ಇದು ದೇಶದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಬಹುಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಧಾರವಾಡ ಅಂಚೆ ವಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 12 ಸೋಮವಾರ ಫಿಲಾಟಲಿ ದಿನವನ್ನು ಆಚರಿಸಲಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಅಂಚೆ ಚೀಟಿಗಳ ಮಹತ್ವ ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಅಕ್ಟೋಬರ್ 13 ಮಂಗಳವಾರ ಹಣಕಾಸು ಸೇವೆಗಳ ದಿನ ಆಚರಿಸಲಾಗುತ್ತಿದ್ದು, ಅಂಚೆ ಉಳಿತಾಯ ಖಾತೆಗಳು ಮತ್ತು ಅಂಚೆ ಜೀವ ವಿಮೆ ಸೇರಿದಂತೆ ಅಂಚೆಯ ವಿವಿಧ ಹಣಕಾಸು ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಅಕ್ಟೋಬರ್ 14 ಬುಧವಾರ ಮೇಲ್ ಮತ್ತು ಪಾರ್ಸಲ್ ದಿನವನ್ನು ಆಚರಿಸಲಾಗುತ್ತಿದ್ದು, ಅಕ್ಟೋಬರ್ 15 ಗುರುವಾರ ಅಂಚೆ ತಂತ್ರಜ್ಞಾನ ದಿನದ ಅಂಗವಾಗಿ ಒನ್ ಇಂಡಿಯಾ ಅನಂತ ಸೇವಾ ಎಂಬ ಸಂದೇಶದೊಂದಿಗೆ ಪೋಸ್ಟೇತಾನ್ ವಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಪ್ತಾಹದ ಮುಖ್ಯ ಉದ್ದೇಶ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವುಲೇಪಿತ ಯೂರಿಯಾ ಕುರಿತು ಒಂದು ನೋಟ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹಿರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವುಲೇಪಿತ ಯೂರಿಯಾದಿಂದ ಖಜಾನೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇಳುವರಿ ಸಹ ಭತ್ತದಲ್ಲಿ ಶೇಕಡ 5.79, ಮೆಕ್ಕೆಜೋಳ ಶೇಕಡ 7.14, ಸೋಯಾಬೀನ್ ಬೆಳೆ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬು ಬೆಳೆಯಲ್ಲಿ ಶೇಕಡ 17.5 ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಖ್ಯಾತ ಸಾವಯವ ಕೃಷಿ ತಜ್ಞ, ಭೌಗೋಳಿಕ ಸೂಚ್ಯಂಕ ಪಡೆದ ಧಾರವಾಡ ಅಲ್ಫಾನ್ಸೋ ಮಾವಿನ ನೈಸರ್ಗಿಕ ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್, ರಸಗೊಬ್ಬರ ಬಳಕೆಯನ್ನು ರೈತರು ಮಿತಿಗೊಳಿಸಿದಲ್ಲಿ ಅಪರಿಮಿತ ಬಳಕೆ ಮತ್ತು ಅವಲಂಬನೆ ಕಡಿಮೆಯಾಗಬಹುದು ಎನ್ನುತ್ತಾರೆ.
5: ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗ್ಯಾವ. ಮನುಷ್ಯ ಬದುಕಿದ್ದೇ ಮುಖ್ಯವಾಗಿ ಮಣ್ಣು, ನೀರು, ಗಾಳಿ ಇವುಗಳನ್ನೇ ಅವಲಂಬಿಸಿ. ನಾವು ರಾಸಾಯನಿಕಗಳನ್ನು ಹಾಕಿ ವಿಷಮಯ ಮಾಡಿದಾಗ ನಾವು ತಿನ್ನುವ ಆಹಾರದಲ್ಲಿ ಬೇಡ ಅಂತಂದ್ರು ಸೇರಿಕೊಳ್ತದೆ. ಈ ವಿಷ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಬಳಸಿ ನೆಲ ಜಲ ಮೂಲಗಳನ್ನು ಉಳಿಸಿಕೋಬೇಕು. ಸೀರಿಯಸ್ ಆಗಿ ವಿಚಾರ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಗೋಮೂತ್ರ ಈ ಯೂರಿಯಾ ಕೆಲಸ ಮಾಡಿದಂತಹ ಎಲ್ಲಾ ಕೆಲಸನೂ ಮಾಡ್ತದೆ. ಸಿಂಪರಣೆ ಮಾಡೋದಾದ್ರೆ ಒಂದು ಪಂಪ್ಗೆ 1/2 ಲೀಟರ್ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಬೇಕು. ಹಾಯಿ ನೀರಲ್ಲಿ ಕೊಡೋದಾದ್ರೆ 1 ಎಕರೆಗೆ 8 ಲೀಟರ್ ಸಾಕಾಗ್ತದೆ. ಇದರಿಂದ ರೈತರಿಗೆ ದುಡ್ಡು ಉಳಿತದೆ, ರಸಗೊಬ್ಬರದಿಂದ ಭೂಮಿಯನ್ನು ವಿಷ ಮಾಡೋದು ಉಳಿತದೆ.
1: ಜಪಾನ್ ದೇಶದಲ್ಲಿ ಈ ತಿಂಗಳ 17 ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೊಮ್ಮಸಮುದ್ರ ಗ್ರಾಮದ

0: ರಾಧಾ ವೆಂಕಟೇಶ್ ಟಿ12 ವಿಭಾಗದ ಪ್ಯಾರಾ ಓಟಗಾರ್ತಿಯಾಗಿದ್ದು 400 ಮೀಟರ್ ಹಾಗೂ 1500 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛ ಸಂಕಲ್ಪ ಮಾಸ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಸುಂದರ ಹಾಗೂ ಸ್ವಚ್ಛ ನಗರ ರೂಪಿಸಿ ನಿರ್ವಹಿಸಲು ಪುರಸಭೆ ಚಂದನವನದ ಖ್ಯಾತ ಚಲನಚಿತ್ರ ನಟರ ಧ್ವನಿಯ ಮೂಲಕ ತ್ಯಾಜ್ಯ ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿಸಿಂಹಧಾಮ ಮಂಗಳವಾರ 13 ಮತ್ತು 20 ತಾರೀಕು ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡಲು ದಸರಾ ಪ್ರಯುಕ್ತ ತೆರೆದಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ಬಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳಿ ಕಾರ್ಯಕ್ರಮ ರೇಷ್ಮೆ ಸಿರಿ.
2: ನಮಸ್ಕಾರ ಜ್ಯೋತಿ ಅವರೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
3: ನಮಸ್ಕಾರ ಸರ್.
2: ಯಾವ ತರಹದ ಒಂದು ದುಷ್ಪರಿಣಾಮಗಳನ್ನು ನಾವು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಇರತಾವು?
3: ರೇಷ್ಮೆ ಹುಳುವಿಗೆ ಬೇಕಾಗಿರುವಂಥದ್ದು ಉತ್ತಮ ಗುಣಮಟ್ಟದ ಸೊಪ್ಪು, ರೋಗಾಣುಮುಕ್ತ ವಾತಾವರಣ ಮತ್ತು ನಿಗದಿತ ಉಷ್ಣಾಂಶ, ಶೈತ್ಯಾಂಶ, ಇವು ರೇಷ್ಮೆ ಹುಳುವಿಗೆ ಬೇಕಾಗಿರುವಂತಹ ಒಂದು ನಿರ್ದಿಷ್ಟ ವಾತಾವರಣ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕೀಟಗಳ ಬಾಧೆಯಿಂದ ಯಥೇಚ್ಛವಾಗಿ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ. ಅದು ಬೇರೆ ಬೆಳೆಗಾಗಿರ್ಬೋದು ಅಥವಾ ಹಿಪ್ಪುನೆರಳೆಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಅದನ್ನು ಬಳಸ್ತಾ ಇದ್ದಾರೆ. ಸೊ ಇದು ರೇಷ್ಮೆ ಹುಳು ಸಂಪರ್ಕಕ್ಕೆ ಬರುವಂಥದ್ದು ಬೇರೆ ಬೇರೆ ವಿಧದಿಂದ ರೇಷ್ಮೆ ಹುಳುವಿನ ಸಂಪರ್ಕಕ್ಕೆ ಬರುತ್ತೆ.
2: ಈಗ ನನ್ನ ನೇರವಾದ ಪ್ರಶ್ನೆ ತಮಗೆ, ರೇಷ್ಮೆ ಹುಳುಗೆ ಏಕೈಕ ಆಹಾರ ರೇಷ್ಮೆ ಸೊಪ್ಪು, ಹಿಪ್ಪುನೆರಳೆ ಸೊಪ್ಪು. ಯಾವ ಥರ ಇದು ಕೀಟನಾಶಕ ನಮ್ಮ ರೇಷ್ಮೆ ಹುಳುವಿನ ಒಂದು ಆಹಾರವಾಗಿ ರೇಷ್ಮೆ ಹುಳುವಿನ ಒಂದು ಹೊಟ್ಟೆಗೆ ಹೋಗುತ್ತೆ, ಅದರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತೀರ?
3: ಈ ಕೀಟನಾಶಕಗಳು ಅಂದ್ರೆ ಎರಡು ವಿಧದಲ್ಲಿ ಬರುತ್ತೆ. ಒಂದು ಮಣ್ಣಿನ ಮುಖಾಂತರ, ಇನ್ನೊಂದು ಗಾಳಿ ಮುಖಾಂತರ ಅಥವಾ ನೀರು ಆಗಿರ್ಬೋದು. ಇವು ಈ ರೀತಿ ರೇಷ್ಮೆ ಹಿಪ್ಪನೆರಳೆ ತೋಟಕ್ಕಾಗಿರ್ಬೋದು ಅಥವಾ ಹುಳು ಸಾಕಾಣಿಕೆನಲ್ಲಿ ಬರುತ್ತೆ. ಮಣ್ಣಿನ ಮುಖಾಂತರ ಅಂತ ಹೇಳಬೇಕು ಅಂತಂದ್ರೆ, ಒಂದು ಬೇರೆ ಬೆಳೆಗೆ ಹೊಡೆದಿರುವಂತಹ ಕೀಟನಾಶಕಗಳು ಮಣ್ಣಲ್ಲಿ ಬೀಳುತ್ತೆ ಸ್ಪ್ರೇ ಮಾಡಿದಾಗ. ಆ ಕೀಟನಾಶಕಗಳು ಇರುವಂತಹ ತೋಟದಲ್ಲಿ ಹಿಪ್ಪನೆರಳೆ ನಾಟಿ ಮಾಡಿದಾಗ, ಆ ಹಿಪ್ಪನೆರಳೆ ನಾಟಿ ಮಾಡಿದ 6 ತಿಂಗಳಲ್ಲಿ ಸೊಪ್ಪು ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಉಪಯೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಹಿಪ್ಪನೆರಳೆ ಸೊಪ್ಪಿನಲ್ಲಿ ಬಂದಿರುತ್ತೆ. ಅಂದರೆ ಹಿಪ್ಪನೆರಳೆ ಗಿಡ ಗೊಬ್ಬರ ಹೀರ್ಕೊಂಡಂಗೆ ಹೀರ್ಕೊಳ್ಳುತ್ತೆ.
2: ಡಾಕ್ಟರ್ ಜ್ಯೋತಿಯವರೇ, ಈ ಥರ ಕೀಟನಾಶಕ ಅಂಶಯುಕ್ತ ಹಿಪ್ಪನೆರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳು ತಿಂದಾಗ ಯಾವ ಥರದ ಒಂದು ದುಷ್ಪರಿಣಾಮಗಳು ರೇಷ್ಮೆ ಹುಳುಗಳ ಒಂದು ಆರೋಗ್ಯದ ಮೇಲೆ ಬೀರುತ್ತೆ ಅಂತಿರತಾವು?
3: ಹುಳು ವಾಂತಿ ಮಾಡ್ಕೊಂಡು ಸಾಯುತ್ತೆ, ಅದರದ್ದು ಗುದನಾಳ ಹೊರಗಡೆ ಬರುತ್ತೆ, ಆಮೇಲೆ ಕೊಕ್ಕೆ ಆಕಾರ ಆಗುತ್ತೆ. ಈ ರೀತಿ ಪ್ರಮಾಣ ಜಾಸ್ತಿ ಇದ್ದಾಗ ಈ ತರದ ಒಂದು ಲಕ್ಷಣನ ತೋರಿಸುತ್ತೆ ಹುಳುಗಳು. ಅದೇ ಪ್ರಮಾಣ ಕಡಿಮೆ ಇದ್ದಾಗ, ಸೊಪ್ಪಲ್ಲಿ ಕಡಿಮೆ ಇದ್ದಾಗ ಹುಳುಗಳು ಹಣ್ಣಾಗುತ್ತೆ, ಆದರೆ ಗೂಡು ಕಟ್ಟಕ್ಕಾಗಲ್ಲ. ನಾನ್ ಸ್ಪಿನ್ನಿಂಗ್ ಅಂತ ಇತ್ತೀಚೆಗೆ ನಾವು ಕಳೆದ 2018 ನಮಗೆ ಈ ತರದ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ರಾಜ್ಯದ ಬೇರೆ ಬೇರೆ ಕಡೆ. ನಾನ್ ಸ್ಪಿನ್ನಿಂಗ್ ಅಂತ ಇದು ಕೀಟನಾಶಕದ ಪ್ರಮಾಣ ಕಡಿಮೆ ಇದ್ದಾಗ ಸೊಪ್ಪಿನಲ್ಲಿ ನಾವು ಈ ನಾನ್ ಸ್ಪಿನ್ನಿಂಗ್ ಅನ್ನುವಂಥ ಒಂದು ಸಿಂಪ್ಟಮ್ಸ್ ಅನ್ನ ಕಾಣ್ಬೋದು. ಅಂದ್ರೆ ಹುಳು ಹಣ್ಣಾಗೋವರೆಗೂ ಆರೋಗ್ಯವಾಗಿರುತ್ತೆ, ಹಣ್ಣಾಗುತ್ತೆ ಆದ್ರೆ ಗೂಡು ಕಟ್ಟಕ್ಕಾಗೋದಿಲ್ಲ.
2: ಅಂದ್ರೆ ನಮ್ಗೆ ವಾಣಿಜ್ಯ ಭಾಗ ಏನಿದೆ ಅದೇ
3: ಬರೋದಿಲ್ಲ.
2: ಕೀಟನಾಶಕಗಳ ಸಿಂಪರಣೆಯಿಂದ ಅದು ಮಣ್ಣಿನ ಮೇಲೆ ಬಿದ್ದು ಮಣ್ಣು ಮಲಿನ ಆಗಿ ಕೀಟನಾಶಕಗಳಿಂದ ಅದು ರೇಷ್ಮೆ ಒಂದು ಸೊಪ್ಪಿನ ಮುಖಾಂತರ ಹುಳ ತಿಂದಾಗ ಈ ತರ ಒಂದು ದುಷ್ಪರಿಣಾಮಗಳು, ಅನಾರೋಗ್ಯ ಆಗುತ್ತೆ ರೇಷ್ಮೆ ಹುಳ ಅಂತ ಹೇಳ್ತಿದ್ದೀವಿ. ಯಥೇಚ್ಛವಾಗಿ ನಾವು ನೋಡೋದಾದ್ರೆ ಈ ಕೀಟನಾಶಕಗಳನ್ನ ತರಕಾರಿ ಮತ್ತು ಹಣ್ಣು ಹೂವು ಇಂತಹ ಬೇರೆ ಬೇರೆ ಒಂದು ವಾಣಿಜ್ಯ ಬೆಳೆಗಳ ಮೇಲೆ ಸಿಂಪರಣೆ ಮಾಡುವಂತದ್ದು ಹೇಗೆ, ಅದು ಮಣ್ಣಿನ ಮುಖಾಂತರ ರೇಷ್ಮೆ ತೋಟಕ್ಕೆ ಬರುತ್ತೆ ಅಂತೀರ ತಾವು?

0: ಇತ್ತೀಚೆಗೆ ಬೇರೆ ಬೆಳೆಯಿಂದ ಹಿಪ್ಪನೇರಳೆಗೆ ವರ್ಗ ಆದಾಗ, ಅಂದ್ರೆ ಹಿಪ್ಪನೇರಳೆ ನಾಟಿ ಮಾಡಿದಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ.
1: ಈ ಹಿಂದೆ ಬೇರೆ ಬೆಳೆ ಬೆಳೀತಾ ಇತ್ತು, ಅದನ್ನ ನಾವು ರೇಷ್ಮೆ ತೋಟಕ್ಕಾಗಿ ಪರಿವರ್ತನೆ
0: ಮಾಡಿಕೊಂಡಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಕೀಟನಾಶಕಗಳ ಬಳಕೆ ನಮ್ಮ ರೇಷ್ಮೆನಲ್ಲೇ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಥ್ರಿಪ್ಸ್ ಅಂಡ್ ಮೈಟ್ಸ್, ಹೇನು ಮತ್ತು ನುಸಿ ಕೀಟ ನಮ್ಗೆ ಬಾಧೆ ಜಾಸ್ತಿ ಇದೆ.
1: ಅಂದ್ರೆ ರಸ ಹೀರುವ ಕೀಟಗಳು
0: ಅದ್ರ ಜೊತೆಗೆ ಎಲೆ ಸುರುಳಿ ಕೀಟ, ಲೀಫ್ ರೋಲರ್ ಅಂತ ಏನ್ ಹೇಳ್ತೀವಿ, ಅದು ರೇಷ್ಮೆಗೆ ಬಾಧೆ ಜಾಸ್ತಿ ಇದೆ. ಅದಕ್ಕೆ ರೈತರು ಏನ್ ಮಾಡ್ತಿದ್ದಾರೆ, ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಅವ್ನು ಏನ್ ಹೇಳ್ತಾನೆ ಅದನ್ನ ತಂದು ಹೊಡಿತಾರೆ. ಅಂಗಡಿಯವ್ರು ಏನ್ ಮಾಡ್ತಾರೆ, ಬೇರೆ ಬೆಳೆಗೆ ಏನ್ ಶಿಫಾರಸ್ ಆಗಿದೆ ಅದನ್ನೇ ರೇಷ್ಮೆಗೆ ಮಾಡ್ತಾರೆ. ಅದರಿಂದಾಗಿ ನಮ್ಮ ಹಿಪ್ಪನೇರಳೆ ತೋಟ ಕಲುಷಿತಗೊಳ್ತಾ ಇದೆ, ಹಿಪ್ಪನೇರಳೆ ಮಣ್ಣು ಕಲುಷಿತಗೊಳ್ತಾ ಇದೆ, ಕೊನೆಯಲ್ಲಿ ನಮ್ಮ ಹಿಪ್ಪನೇರಳೆ ಸೊಪ್ಪು ಕಲುಷಿತಗೊಂಡು ನಾವು ಈ ತರದ ಒಂದು ಲಕ್ಷಣಗಳನ್ನ ಕಾಣಬಹುದು. ವಾಂತಿ ಮಾಡ್ಕೊಳ್ಳೋದು, ಗೂಡು ಕಟ್ಟಕ್ಕಾಗದೆ ಇರುವಂತಹದ್ದು.
1: ಜ್ಯೋತಿಯವರೇ, ಕೀಟನಾಶಕ ಅಂಶಯುಕ್ತಂತಹ ಹಿಪ್ಪನೇರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಅವು ಗೂಡು ಕಟ್ಟಲ್ಲ ಅಂತಾರೆ, ನಿಜಾನಾ?
0: ಸಾಮಾನ್ಯವಾಗಿ ರೇಷ್ಮೆ ಹುಳು 25 ದಿವಸಕ್ಕೆ ಹಣ್ಣಾಗಬೇಕು, ಅಂದ್ರೆ ಜ್ವರದಿಂದ 4ನೇ ಜ್ವರದಿಂದ ಎದ್ದು ಹಣ್ಣಾಗಬೇಕು,
1: ಅಂದ್ರೆ ಗೂಡು ಕಟ್ಟಕ್ಕೆ
0: ತಯಾರಾಗಬೇಕು.
1: ಹೌದು.
0: ಕೆಲವು ಕೀಟನಾಶಕಗಳು ತೀರಾ ಪ್ರಮಾಣ ಕಡಿಮೆ ಇದ್ದಾಗ ಹುಳುವಿನ ಜೀವಿತಾವಧಿಯನ್ನೇ ಜಾಸ್ತಿ ಮಾಡ್ತಾ ಇದೆ, ಅಂದ್ರೆ 25 ದಿವಸಕ್ಕೆ ಹಣ್ಣಾಗಲ್ಲ ಅದು.
1: ಜೊತೆಗೆ ಗೂಡೆ ಕಟ್ಟಲ್ಲ ಅಂತಾರೆ, ನಿಜಾನಾ ಅದು?
0: 30-40 ದಿವಸ ಆದ್ರೂ ಸೊಪ್ಪು ತಿಂತಾನೆ ಇರುತ್ತೆ. ಈ ತರದ ಒಂದು
1: ಜೀವಿತಾವಧಿ
0: ಮುಂದುವರಿಯುತ್ತೆ. ಈ ತರದ ಕೀಟನಾಶಕಗಳು ಇವೆ. ಇವು ಆಕ್ಚುಲಿ ಬೇರೆ ಬೆಳೆಗಳಿಗೆ ರೆಕಮೆಂಡ್ ಮಾಡಿದ್ದಾರೆ. ಕೀಟವನ್ನ ನೇರವಾಗಿ ಕೊಲ್ಲುವಂತಹ ಕ್ರಿಯೆ ಇಲ್ಲ ಇದು, ಅದರ ಸಂತಾನಾಭಿವೃದ್ಧಿಯನ್ನ ನಾವು ತಡೆಯುವಂತಹ ಒಂದು ಕೀಟನಾಶಕಗಳು. ರೇಷ್ಮೆ ಹುಳವು ಒಂದು ಕೀಟ ಆಗಿರೋದ್ರಿಂದ ಯಾವಾಗ ಇಂಥ ಜುವೆನೈಲ್ ಹಾರ್ಮೋನ್ ಬೇಸ್ಡ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್, ಇಂತಹ ಕೀಟನಾಶಕಗಳ ಸಂಪರ್ಕಕ್ಕೆ ಬಂದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಕೆಲವು ಕೀಟನಾಶಕಗಳ ಪ್ರಮಾಣ ತುಂಬಾ ಕಡಿಮೆ ಇದ್ದಾಗ, PPB ಲೆವೆಲ್ ನಲ್ಲಿ ಇದ್ದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಈ ತರದ ನಾವು ಒಂದು ನಾನ್ ಸ್ಪಿನ್ನಿಂಗ್ ಸಿಂಪ್ಟಮ್ಸ್ ಅನ್ನು ನಾವು ಕೀಟನಾಶಕದಿಂದ ಕಾಣಬಹುದು.
1: ಈಗ ಗಾಳಿ ಮುಖಾಂತರ ಕೂಡ ಕೀಟನಾಶಕ ನಮ್ಮ ರೇಷ್ಮೆ ಸೊಪ್ಪಿನ ತೋಟದ ಮೇಲೆ, ಹಿಪ್ಪನೇರಳೆ ತೋಟದ ಮೇಲೆ ಪರಿಣಾಮ ಬೀರಬಹುದಾ?
0: ಹೌದು, ಖಂಡಿತವಾಗ್ಲು. ಈಗ ನಮ್ಮಲ್ಲಿ ಹೇಳೋದಾದ್ರೆ ನಾವು ಈ ತರದ ಪ್ರಾಬ್ಲಮ್ ಹೆಚ್ಚಾಗಿ ಕಾಣ್ತಾ ಇರೋದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ನಾರ್ತ್ ಕರ್ನಾಟಕ, ಆಮೇಲೆ ಬ್ಯಾಂಗ್ಳೂರ್ ರೂರಲ್. ಇಂಥ ಪ್ರದೇಶದಲ್ಲಿ ಇವೆಲ್ಲವೂ ಸಮತಟ್ಟು ಪ್ರದೇಶ, ಅಲ್ಲಿ ಬಯಲು ಪ್ರದೇಶ, ಏನೇ ಹೊಡಿರಿ ಅದು ಗಾಳಿ ಮುಖಾಂತರ ಹರಡುವ ಸಾಧ್ಯತೆ ಇದೆ. ಆಮೇಲೆ ನಾವು ಬರೀ ರೇಷ್ಮೆಗಷ್ಟೇ ನಿರ್ದಿಷ್ಟವಾಗಿಲ್ಲ, ಬೇರೆ ಬೆಳೆನೂ ನಾವು ಬೆಳೀತಾ ಇರ್ತೀವಿ ಪಕ್ಕದಲ್ಲಿ. ಅದಕ್ಕೆ ಬೇರೆ ಬೆಳೆಗೆ ಇತ್ತೀಚೆಗೆ ನ್ಯಾಪ್ಸ್ಯಾಕ್ ಅಲ್ದೇನೆ ಬೂಮರ್ಗಳಿಂದ ಹೊಡಿತಾರೆ, ಆಮೇಲೆ ಡ್ರೋನ್ಗಳಿಂದ ಹೊಡಿತಾರೆ,
1: ಕೆಲವೊಂದು ಪವರ್ ಸ್ಪ್ರೇಗಳಲ್ಲೂ ಕೂಡ ಸಿಂಪರಣೆ ಮಾಡ್ತಾರೆ.
0: ಯಾವುದೇ ಪವರ್ ಸ್ಪ್ರೇಯರಿಂದ ಹೊಡೆದಾಗ ಗಾಳಿಯ ರಭಸಕ್ಕೆ ಕೀಟನಾಶಕದ ಕಣಗಳು ಹಿಪ್ಪನೇರಳೆ ಸೊಪ್ಪಿನ ಮೇಲೆ ಬಂದು ಕೂತಾಗ ಅಂತಹ ಸೊಪ್ಪನ್ನು ತಿಂದಂತಹ ನಮ್ಮ ಆರೋಗ್ಯವಂತ ಹುಳುಗಳು ಕೂಡ ಕೀಟನಾಶಕದ ಎಫೆಕ್ಟ್ಗೆ ಒಳಗಾಗುತ್ತವೆ.
1: ಡಾಕ್ಟ್ರೆ, ರೇಷ್ಮೆ ಹುಳು ಸಾಕಾನೆ ಮನೆಯ ಸುತ್ತಮುತ್ತ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದಾಗ ಆ ಒಂದು ಕೀಟನಾಶಕದ ಒಂದು ಘಾಟ್ ವಾಸನೆ ಬರುವುದನ್ನ ನಾವು ಗಮನಿಸಿದ್ದೀವಿ. ಅಂತಹ ಒಂದು ಕೀಟನಾಶಕ ಯುಕ್ತ ಗಾಳಿಯನ್ನ ಉಸಿರಾಡಿದ್ರೆ ರೇಷ್ಮೆ ಹುಳುಗಳ ಮೇಲೆ ಯಾವ ತರದ ಒಂದು ಪರಿಣಾಮ ಬೀರುತ್ತೆ ಅಂತ?
0: ಹುಳಮನೆ ಪಕ್ಕದಲ್ಲೇ ತೋಟ ಇದ್ದು ಅಲ್ಲಿ ಸ್ಪ್ರೇ ಮಾಡಿದಾಗ ಅಂತಹ ಘಾಟಿಗೆ ನೋಡಿದೀವಿ, ಕಿಟಕಿಯ ಪಕ್ಕದಲ್ಲೇ ಇರುವಂತಹ ಕೆಲವು ಹುಳಗಳು ಸತ್ತಿರ್ತವೆ, ಅಲ್ಲಿ ಸ್ಪ್ರೇ ಮಾಡಿರ್ತಾರೆ. ಆ ಸ್ಮೆಲ್ಗೆ, ಆ ವಾಸನೆಗೆ ಹುಳುವಿನ ಸ್ಪೈರೆಕಲ್ಸ್ ಮುಖಾಂತರ ಆ ಘಾಟು ಒಳಗ ದೇಹದೊಳಗಡೆ ಬಂದು ಉಸಿರಾಟದ ರಂಧ್ರಗಳು ಅಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ಬಂದು ಹುಳುಗಳು ಸಾವನ್ನಪ್ಪಿರುವಂತಹ ಘಟನೆಗಳು ಕ್ಷೇತ್ರ ಮಟ್ಟದಲ್ಲಿ ನಾವು ನೋಡಿದೀವಿ.
1: ನಾವು ಹೊಸದಾಗಿ ರೇಷ್ಮೆ ತೋಟವನ್ನು ಮಾಡಬೇಕು ಅನ್ನೋದಾದ್ರೆ ತೋಟದ ಸ್ಥಾಪನೆಗೆ ಆಯ್ಕೆ ಮಾಡಿದಂತಹ ಒಂದು ಜಮೀನಿನ ಮಣ್ಣನ್ನ ನಾವು ಯಾವ ತರ ಅದನ್ನ ಸರಿಪಡಿಸ್ಕೋಬೇಕು, ಅದು ಈಗಾಗಲೇ ಕೀಟನಾಶಕದಿಂದ ಕೂಡಿದೆ ಅನ್ನೋದಾದ್ರೆ ಯಾವ ತರ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತಿರತ್ತಾವು?
0: ಈಗ ನಾವು ಕಳೆದ ಒಂದು 10 ವರ್ಷದಿಂದ ನಮ್ಮ ಸಂಸ್ಥೆನಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ತೋಟ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕ್ಲೋರಾಂಥ್ರನೈಲಿಪ್ರಾಲ್ ಅಂದ್ರೆ ಕೊರಾಜಿನ್, ಥಯಾಮೆಥೋಕ್ಸಾಮ್, ಎಕ್ಸ್ಟ್ರಾ ಸೂಪರ್, ಕಳೆನಾಶಕಗಳು, ಇದರಿಂದನೂ ಕೂಡ ಮಣ್ಣು ಕಲುಷಿತಗೊಳ್ಳುತ್ತೆ. ಅಂತಹ ಕೀಟನಾಶಕಗಳನ್ನು ಬಳಸಿದಾಗ ರೈತರು ಹಿಪ್ಪನೇರಳೆಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ 3-4 ಬಾರಿ ಅದನ್ನ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆದಷ್ಟು ಅದನ್ನ ಬಿಸಿಲಿಗೆ ಒಡ್ಡೋದು ಅಂತ ಹೇಳ್ತೀವಿ, ಸಾಯಿಲ್ ಸೋಲರೈಸೇಷನ್. ಬಿಸಿಲಿಗೆ ಒಡ್ಡದಾಗ ಅಲ್ಲಿರುವಂತಹ ಕೀಟನಾಶಕಗಳ ಪರಿಣಾಮ ಕಡಿಮೆ ಆಗುತ್ತೆ. ಅದು ಒಂದು. ಮೆಕ್ಕೆಜೋಳ, ಮುಸ್ಕಿನ್ ಜೋಳ, ಮೆಕ್ಕೆಜೋಳ ಇದನ್ನ ಬೆಳೆಸಿ ಅದನ್ನ ಕಿತ್ತಾಕ್ಬೇಕು, ಅದನ್ನ ಪುನಃ ಉಳುಮೆ ಮಾಡೋದಕ್ಕೆ ನಾವು ಹೇಳ್ತೀವಿ ಗ್ರೀನ್ ಮೆನ್ಯೂರ್ ಆಗಿ, ಹಸಿರೆಲೆ ಗೊಬ್ಬರ ಆಗಿ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಅದನ್ನ ಉಳುಮೆ ಮಾಡದೆ ಅದನ್ನ ಕಿತ್ತಾಕ್ಬೇಕು. ದ್ವಿದಳ ಧಾನ್ಯಗಳನ್ನ ಬೆಳಿಬೇಕು, ಕನಿಷ್ಠ 3-4 ಸತಿ ಆದ್ರೂ ಬೆಳೆದು ಅದನ್ನ ಇದು ಕಿತ್ತಾಕ್ಬೇಕು. ಅದಾದ್ಮೇಲೆ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರಗಳನ್ನ

0: ನೀರಿಗೆ ಹಾಕಬೇಕು, ನಂತರ ನಾಟಿ ಮಾಡಿಕೊಂಡ್ರೆ ಒಳ್ಳೆಯದು.
1: ಅಂದರೆ ಈ ಹಿಂದೆ ಯಾವುದೋ ಒಂದು ಕೀಟನಾಶಕ ಬಳಕೆ ಮಾಡಿದರೂ ಮಣ್ಣಿನ ಮುಖಾಂತರ ಮತ್ತೆ ಹಿಪ್ಪುನೇರಳೆ ಮೇಲೆ ಅದು ಪರಿಣಾಮ ಬೀರೋದಿಲ್ಲ.
0: ಈ ಥರ ಮಾಡಿಕೊಂಡ್ರೆ ಪರಿಣಾಮ ಬೀರೋದು ಕಡಿಮೆ ಆಗುತ್ತೆ. ಆಮೇಲೆ ಮೊದಲನೇ ಬೆಳೆನ ಬೆಳೆದ ಮೇಲೆ ಹುಳ ತರೋದಕ್ಕಿಂತ ಮುಂಚೆ ಬೇರೆ ಒಂದು 500 ಹುಳಕ್ಕೆ ಹಾಕಿ ಟೆಸ್ಟ್ ಮಾಡ್ಕೊಳ್ಬೇಕು.
1: ಅಂದ್ರೆ ಅವರು ಅದನ್ನ ಖಾತ್ರಿ ಪಡಿಸ್ಕೋಬೇಕು ಈ ಸೊಪ್ಪು ಆರೋಗ್ಯವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೋಬೇಕು.
0: ಇದು ಈ ಕೊರಾಜನ್ ಅಂತ ಏನ್ ಹೇಳಿದೆ ಅದು 3-4 ವರ್ಷದವರೆಗೂ ಅದ್ರದ್ದು ಶೇಷಾಂಶ ಮಣ್ಣಲ್ಲಿ ಉಳ್ಕೊಂಡಿರುತ್ತೆ. ಅದರಿಂದಾಗಿ ನಾವು ಈ ಒಂದು ಕೀಟನಾಶಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನೇ ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನ ಇಲ್ದಾಗೆ ಮಾಡ್ಕೋಬೇಕು.
1: ಡಾಕ್ಟ್ರೆ, ಇದುವರೆಗೆ ನೀವು ಹೇಳಿದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ನಾವು ಹೊಸದಾಗಿ ಹಿಪ್ಪನೇರಳೆ ತೋಟವನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಬೈ ಚಾನ್ಸ್ ಆ ಒಂದು ತೋಟದ ಮಣ್ಣಿನಲ್ಲಿ ಇನ್ನು ಕೀಟನಾಶಕಗಳ ಅಂಶ ಉಳಿದುಕೊಂಡಿದೆ ಅನ್ನೋದಾದ್ರೆ ಏನ್ ಮಾಡ್ಬೇಕು ರೈತರು ಅಂತೀರ ತಾವು?
0: ಇನ್ನು ಈ ಕೊರಾಜನ್ನಿನ ಪ್ರಭಾವ ಇದೆ ಅಂತ ಅನ್ನೋದಾದ್ರೆ ಹಿಪ್ಪನೇರಳೆ ಗಿಡದ ಸುತ್ತ ಇರುವಂತ ಈ ತೊಂದರೆ ಆಗ್ತಾ ಇರುವಂತ ಹಳೆ ಮಣ್ಣೇನಿದೆ ಅದನ್ನ ತೆಗೆದು ಅಲ್ಲಿಗೆ ಚೆನ್ನಾಗಿರೋ ಮಣ್ಣು ಮತ್ತೆ ಹಸಿರೆಲೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಆ ಮಣ್ಣನ್ನು ಹಾಕಿದ್ರೆ ತಕ್ಕ ಮಟ್ಟಿಗೆ
1: ಸರಿಪಡಿಸ್ಕೋಬೇಕು. ಡಾಕ್ಟರ್ ಜ್ಯೋತಿ ಅವರೇ, ಹಿಪ್ಪನೇರಳೆ ತೋಟದ ಸುತ್ತಮುತ್ತ ವಾಣಿಜ್ಯ ಬೆಳೆಗಳಾದಂತಹ ತರಕಾರಿ ಹೂವು ಹಣ್ಣು ಇದೆಲ್ಲ ಬೆಳೀತಾ ಇರ್ತಾರೆ, ಯಾವುದೇ ತರದ ಪರಿಣಾಮ ಆಗ್ಬಾರ್ದು ಅಂದ್ರೆ ಯಾವ ತರದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಿರ ತಾವು?
0: ಅಕ್ಕಪಕ್ಕ ತೋಟದಲ್ಲಿದ್ದಾಗ ಅವರ ಕೀಟನಾಶಕರು ಬೇರೆ ಬೆಳೆ ಬೆಳೆದಿರ್ತಾರೆ, ನಾವು ರೇಷ್ಮೆ ಬೆಳಿತಿರ್ತೀವಿ ಅದನ್ನು ಹೊಡಿಬೇಡಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ತೋಟದ ಸುತ್ತ ಈ ಹಿಪ್ಪನೇರಳೆ ಗಿಡ ಆಗಿರ್ಬೋದು, ಗ್ಲಿರಿಸೀಡಿ ಆಗಿರ್ಬೋದು, ಇದು ಗೊಬ್ಬರ ಗಿಡ ಅಂತ ಏನು ಹೇಳ್ತೀವಿ, ಅದನ್ನು ಎತ್ತರಕ್ಕೆ ಎಷ್ಟು 7-8 ಎತ್ತರಕ್ಕೆ ಆದರೂ ಬೆಳೆದು ಸುತ್ತಲೂ ಶೇಡ್ ನೆಟ್ ಹಾಕ್ಕೊಂಡ್ರೆ ನೇರವಾಗಿ ಬೇರೆ ಬೆಳೆಗೆ ಹೊಡೆದಿರೋದು ನೇರವಾಗಿ ನಮ್ಮ ಹಿಪ್ಪನೇರಳೆ ಎಲೆ ಮೇಲೆ ಬಂದು ಸೆಟ್ಲ್ ಆಗೋದನ್ನು ನೆಲೆಗೆ ನಿಲ್ಲೋದನ್ನು ನಾವು ತಡಿಬೋದು.
1: ಅಂದರೆ ರೇಷ್ಮೆ ಸೊಪ್ಪಿನ ಮೇಲೆ ಬೀಳೋದನ್ನು
0: ತಡಿಬೋದು. ಅದ್ರ ಜೊತೆಗೆ ಪಕ್ಕದಲ್ಲಿರೋ ರೈತರನ್ನ ಅಂದರೆ ಅವ್ರ ತೋಟಕ್ಕೆ ನಮ್ಮ ಸೊಪ್ಪಿಲ್ಲದೆ ಕಟಾವು ಮಾಡಿರೋ ಟೈಮ್ನಲ್ಲಿ ಅದನ್ನು ಬಳಸೋದಕ್ಕೆ ನಾವು ಅವ್ರ ಹತ್ರ ಮನವಿ ಮಾಡ್ಕೋಬಹುದು.
1: ರೇಷ್ಮೆ ತೋಟಕ್ಕೆ ಹಲವಾರು ಕೀಟಗಳು ಬಾಧಿಸುವುದನ್ನು ನಾವು ನೋಡಿದ್ವಿ. ಇವುಗಳಿಗೆ ನಾವು ಸಿಂಪರಣೆ ಮಾಡಿದಾಗ ತದನಂತರ ಆ ಸೊಪ್ಪನ್ನ ರೇಷ್ಮೆ ಹುಳಕ್ಕೆ ನೀಡೋದಕ್ಕೆ ಸೂಕ್ತವಾಗಿರುತ್ತೆ ಅಂತಿರತಾವು?
0: ಹಿಪ್ಪನೇರಳೆ ಕೀಟಗಳನ್ನ ನಿಯಂತ್ರಿಸೋದಕ್ಕೆ ಶಿಫಾರಸು ಮಾಡಿರುವಂತಹ ಕೀಟನಾಶಕಗಳನ್ನೇ ಬಳಸ್ಬೇಕು, ಬೇರೆ ಕೀಟನಾಶಕಗಳನ್ನ ಉಪಯೋಗಿಸಬಾರ್ದು. ಆಮೇಲೆ ನಾವು ಹಿಪ್ಪನೇರಳೆಗೆ ರೆಕಮೆಂಡ್ ಮಾಡಿರುವಂತಹದ್ದು ಇದು ಡೈಮಿಥೋಯೇಟ್ ಅಂತ, ಟ್ಯಾಫ್ಗೋರ್ ಅಥವಾ ರೋಗರ್ ಅಂತ ಏನು ಹೇಳ್ತೀವಿ ಅದನ್ನ, ಅದು 1.5 ml 1.5 ml 1 ಲೀಟರ್ಗೆ ಮಿಕ್ಸ್ ಮಾಡಿ ಅದನ್ನ ಎಲೆ ಸುರುಳಿ ಕೀಟಕ್ಕೆ ಬಳಸಬೇಕು. ಸೇಫ್ಟಿ ಪೀರಿಯಡ್ 20 ದಿವಸ. ಇನ್ನು ನಮಗೆ ಬಾಧೆ ಕೊಡೋದು ನುಸಿ ಮತ್ತು ಹೇನು, ಥ್ರಿಪ್ಸೈನ್ ಮೈಟ್ಸ್. ಇದಕ್ಕೆ ನಾವು ಇಂಟಿಪ್ರಿಡ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನು ಉಪಯೋಗಿಸ್ಬೋದು.
1: ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು?
0: ಅದು ಕೂಡ 1.5 ml 1 ಲೀಟರ್ಗೆ ಉಪಯೋಗಿಸ್ಬೇಕಾಗುತ್ತೆ. 4 ದಿವಸದಲ್ಲಿ ಅಥವಾ 1 ವಾರದಲ್ಲಿ ನನಗೆ ಸೊಪ್ಪು ಬೇಕು, ನುಸಿ ಕೀಟ ಕಾಡ್ತಾ ಇದೆ ಅಂತಂದ್ರೆ ಸಲ್ಫರ್ ಅನ್ನ ಬಳಸ್ಕೋಬಹುದು. 3 ml 1 ಲೀಟರ್ಗೆ ಸ್ಪ್ರೇ ಮಾಡಿಕೊಂಡು ಅದು ಎಲೆಯ ತಳಭಾಗ ಕೊಡಿಬೇಕು. ರಾಸಾಯನಿಕಗಳನ್ನ ಉಪಯೋಗಿಸೋ ಬದಲು ರೈತರು ಹೆಚ್ಚಾಗಿ ಈ ಬಯೋಕಂಟ್ರೋಲ್ ಏಜೆಂಟ್ಸ್, ಜೈವಿಕ ನಿಯಂತ್ರಕಗಳನ್ನ ಬಳಸ್ಬೇಕು. ಅದು ಈಗ ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲಿ ನಮ್ಮ ಸಂಸ್ಥೆಯಿಂದನೇ ಲಭ್ಯ ಇದೆ, ಬಯೋಕಂಟ್ರೋಲ್ ಏಜೆಂಟ್ ಯೂನಿಟ್ ಅಂತ ಒಂದು ಘಟಕವನ್ನು ಸ್ಥಾಪಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ಜೈವಿಕ ನಿಯಂತ್ರಕಗಳು ರೈತರಿಗೆ ಲಭ್ಯ ಇರೋ ಹಾಗೆ ನಾವು ಕ್ರಮ ಕೈಗೊಂಡಿದ್ದೀವಿ.
1: ಈಗ ಕೆಲವೊಂದು ರೈತರು ತಮ್ಮ ತೋಟಕ್ಕೆ ಕೀಟಗಳು ನುಸಿ ಥ್ರಿಪ್ಸ್ ಬಂದಿದೆ ಅಥವಾ ಎಲೆ ಸುರುಳಿ ಕೀಟ ಬಂದಿದೆ ಅಥವಾ ಎಲೆ ತಿನ್ನುವಂತಹ ಕೀಟ ಬಂದಿದೆ ಅಂದಾಗ ಹತ್ತಿರ ಇರುವಂತಹ ಕೀಟನಾಶಕ ಅಂಗಡಿಗೆ ಹೋಗಿ ಅವರು ಹೇಳಿದ್ದನ್ನ ಕೀಟನಾಶಕ ತಂದು ಸಿಂಪರಣೆ ಮಾಡ್ತಾರೆ. ರೇಷ್ಮೆ ಒಂದು ಸೊಪ್ಪಿನ ಮೇಲೆ ಆ ಕೀಟನಾಶಕದ ಅಂಶ ಉಳ್ಕೊಂಡು ಅದನ್ನ ತಿನ್ನುವಂತಹ ಒಂದು ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗಿ ಗೂಡು ಕಟ್ಟದೆ ಇರುವಂತದ್ದು ಅಥವಾ ಸಾಯುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಅಂತಹ ಒಂದು ಸಂದರ್ಭಗಳಲ್ಲಿ ರೈತರಿಗೆ ಯಾವ ತರದ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತೀರ ತಾವು?
0: ಪಕ್ಕದ ರೇಷ್ಮೆ ಇಲಾಖೆಗೆ ಹೋಗಿ ರೇಷ್ಮೆಗೆ ಏನ್ ಶಿಫಾರಸು ಮಾಡಿದ್ದಾರೆ ಅದನ್ನ ತಂದು ಅಂಗಡಿಯಿಂದ ತಂದು ಹೊಡಿಬೇಕು.
1: ಇಷ್ಟ ಬಂದಂತ
0: ಹೊಡಿಬೇಡಿ. ಈ ಸ್ಪ್ರೇಯರ್ಗಳೇನಿದೆ ಅದನ್ನ ಬೇರೆ ಕೀಟನಾಶಕಕ್ಕೆ ಬಳಸಿರುವಂತಹದನ್ನ ನಮ್ಮ ಹಿಪ್ಪನೇರಳೆಗೆ ಶಿಫಾರಸ್ ಮಾಡಿರುವಂತಹ ಕೀಟನಾಶಕ ಸ್ಪ್ರೇ ಮಾಡೋದಕ್ಕೂ ಉಪಯೋಗಿಸ್ಬಾರ್ದು. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಅದೇ ಸ್ಪ್ರೇಯರ್ ಅಲ್ಲಿ ಅಂದ್ರೆ ಕೀಟನಾಶಕಕ್ಕೆ ಬಳಸಿರುವಂತಹ ಸ್ಪ್ರೇಯರ್ ಅಲ್ಲೇ ಹುಳ ಮನೆಗೆ ಸೋಂಕು ನಿವಾರಣೆ ಮಾಡ್ತಾರೆ, ಅದನ್ನು ಮಾಡಿದ್ರೆ ನಾವು ಬೆಳೆ ಕಳ್ಕೊಳ್ತೀವಿ. ಬೇರೆ ಬೆಳೆಗೆ ರೆಕಿಫಾರಸು ಮಾಡಿರುವಂತಹ ಕೀಟನಾಶಕಗಳು ನಮ್ಮ ರೇಷ್ಮೆಗೆ ಬರದೇ ಇರೋ ಹಾಗೆ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ನಾವು ನಮ್ಮ ಉತ್ತಮ ಬೆಳೆಯನ್ನ ಪಡೆಯೋದಕ್ಕೆ ಸಾಧ್ಯ.
1: ಒಂದು ಪ್ರತ್ಯೇಕವಾಗಿ ಇದಕ್ಕೆ ಒಂದು ಸಿಂಪರಣ ಯಂತ್ರವನ್ನ ಬಳಸಬೇಕು.
0: ಹೌದು,
1: ತರಕಾರಿ ಅಥವಾ ಹೂವು ಹಣ್ಣು ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತಹ ತೋಟದಿಂದ ನಾವು ತೋಟವನ್ನು ಸ್ವಲ್ಪ ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದು ಕೂಡ ಉತ್ತಮ ಅಂತಿರತ್ತೆ.
0: ಹೌದು, ಖಂಡಿತವಾಗ್ಲೂ.
1: ಕಡೆಯದಾಗಿ ಡಾಕ್ಟರ್ ಜ್ಯೋತಿ ಅವರೇ, ಈಗ ಯಾವುದೇ ಒಂದು ಕೀಟನಾಶಕದ ಪರಿಣಾಮದಿಂದ ರೇಷ್ಮೆ ಹುಳುವಿನ ಮೇಲೆ ಬಾಧೆ ಆಗ್ತಾ ಇದೆ ಅಥವಾ ಹಿಪ್ಪನೇರಳೆ ಸೊಪ್ಪಿನ ಒಂದು ತೋಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು

0: ಅನ್ನೋದಾದರೆ ಯಾರನ್ನು ಸಂಪರ್ಕ ಮಾಡಬೇಕು, ಯಾವ ಸಂಖ್ಯೆಗೆ ಕರೆ ಮಾಡಬೇಕು ನಮ್ಮ ರೇಷ್ಮೆ ಬೆಳೆಗಾರರು ಅಂತೀರಾ ತಾವು?
1: ಈಗ ನನ್ನ ನಂಬರೇ ತೊಗೋಬೋದು ರೈತರು, 9901066282.
0: ಕೇಳುಗರೆ, ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗ್ತಾ ಇದೆ ಕೀಟನಾಶಕಗಳಿಂದ ಅನ್ನೋದಾದರೆ ತಾವು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಹೋಗಿ ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಆದಷ್ಟು ಅವ್ರನ್ನ ಕರ್ಕೊಂಡು ಬಂದು ನೀವು ನಿಮ್ಮ ರೇಷ್ಮೆ ಹುಳುಗಳನ್ನು ಅವ್ರಿಗೆ ತೋರಿಸಿ ಸೂಕ್ತ ಒಂದು ಮಾರ್ಗದರ್ಶನವನ್ನು ಪಡೆದು ಅವುಗಳನ್ನು ಸರಿಪಡಿಸ್ಕೋಬಹುದು. ಅಥವಾ ತಲಗಟ್ಟುಪುರ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಇಲ್ಲಿ ವಿಜ್ಞಾನಿ ಮತ್ತು ವಿಭಾಗೀಯ ಮುಖ್ಯಸ್ಥರಾದಂತಹ ಡಾಕ್ಟರ್ NB ಜ್ಯೋತಿಯವರ ಸಂಪರ್ಕ ಸಂಖ್ಯೆಗೆ ನೀವು ಕರೆ ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ಪಡ್ಕೋಬಹುದು. ಡಾಕ್ಟರ್ NB ಜ್ಯೋತಿಯವರ ಒಂದು ಮೊಬೈಲ್ ಸಂಖ್ಯೆ ಹೀಗಿದೆ, 9901060682. ಡಾಕ್ಟರ್ ಜ್ಯೋತಿಯವರೇ, ಇಷ್ಟೊತ್ತು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನ ಮೇಲಾಗುವಂತಹ ದುಷ್ಪರಿಣಾಮಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ.

0: 0662-06-6282. ಡಾಕ್ಟರ್ ಜ್ಯೋತಿಯವರೇ, ಇಷ್ಟೊತ್ತು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನ ಮೇಲಾಗುವಂತಹ ದುಷ್ಪರಿಣಾಮಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ಬಿ ಜ್ಯೋತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಮುಂದಿನ ವಾರ ಇದೇ ಸಮಯಕ್ಕೆ ರೇಷ್ಮೆ ಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:30:59.
3: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟಬ್ಜಿ, ಅಸ್ತಮಾ, ಉಸಿರಾಟಬ್ಜಿ, ಅಸ್ತಮಾ, ಉಸಿರಾಟಬ್ಜಿ, ಅಸ್ತಮಾ, ಉಸಿರಾಟಬ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
4: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
3: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226, ಎಸ್ಟಿಡಿ ಕೋಡ್ ಸಂಖ್ಯೆ 08-352.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಅತ್ಲ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರೆ, ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
0: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ.
2: ಆತ್ಮರೆ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.
0: ಅಂತಂದ್ರೆ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ ಜೊತೆ ಆಟ ಆಡಕ್ಕೆ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
3: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.
4: ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಜಾಹೀರಾತು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆಯ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್, ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿ ಮಂಡಳಿಯು ನಿನ್ನೆ ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೇತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ತ್ವರಿತ ನಿರ್ಧಾರಗಳು, ಕಡಿಮೆ ಅನುಸರಣಾ ವೆಚ್ಚಗಳು, ಸ್ವಯಂಚಾಲಿತ ಮರುಪಾವತಿ ಮತ್ತು ನಂಬಿಕೆ ಆಧಾರಿತ ಆಡಳಿತದ ಮೇಲೆ ಗಮನ ಹರಿಸಲಾಗುತ್ತಿದೆ. ಜಿಎಸ್ಟಿಯನ್ನು ಹೆಚ್ಚು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡುವ ಸರ್ಕಾರದ ನಿರಂತರ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಪೂರಕವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ 2 ದಿನಗಳ ಸಮಾವೇಶದಲ್ಲಿ ಎಲ್ಲಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟ್ರೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು 2ನೆಯದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ 4 ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ 6 ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜೀಸ್ ಸಂಸ್ಥಾಪಕ ಮೈಕಲ್ ಡೇಲ್ ಅವರಿಗೆ ರಾಷ್ಟ್ರೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟ್ರೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ

ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು ಮೂರು ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ ಒಂದು ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ ಶೇಕಡ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA UGC NET December 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅರ್ಹ ಅಭ್ಯರ್ಥಿಗಳು UGC NET.NTA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ PhD ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆಯ ದಿನವಾಗಿದೆ. ಈ ಪರೀಕ್ಷೆಯು December 14-19 ನಡುವೆ ನಡೆಯಲಿದೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನವದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ಸೇನಾ ತಾಂತ್ರಿಕ ಸಹಕಾರ ಮತ್ತು ರಕ್ಷಣೆ ಕೈಗಾರಿಕೆ ಕುರಿತ ಅಂತರ್ ಸರ್ಕಾರಿ ಆಯೋಗದ 24ನೇ ಕಾರ್ಯಕಾರಿ ಸಮಿತಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಯಿತು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಮತ್ತು ರಷ್ಯಾದ ಸೇನಾ ತಾಂತ್ರಿಕ ಸಹಕಾರದ ಫೆಡರಲ್ ಸೇವೆಯ ಪ್ರಥಮ ಉಪನಿರ್ದೇಶಕ ಆಂಡ್ರೇ ಎ ಬಾಯ್ಸ್ಟೋವ್ ಅವರು ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ.ಎಲ್. ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾ.ಎಲ್. ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಎರಡು ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ ಎರಡನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15 ನೇರ ಸೆಟ್ಗಳಿಂದ ಸೋಲಿಸಿದರು. ಆರನೇ ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಟ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನೆಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು ಎದುರಿಸಲಿದೆ. 5 ಪಂದ್ಯಗಳ T20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ

0: 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45 ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಹೊಂಬಿಸಲು ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಯಲುದಾರೆ ಚಿತ್ರದ ಒಂದು ಗೀತೆಯನ್ನು.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್. ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್, ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟಿಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
0: ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ಆತ್ಮರೆ, ಈ ಕಾರ್ಯಕ್ರಮದ ಕೊನೆಗೆ ತನಕ ಹೋಗೋಣ. ಚಿತ್ರ ಜೀವನ ಚಕ್ರ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಆತ್ಮರೇ, ತಾವು ಕೇಳಿವರೆ ಸರಿಯಾಗಿ 8 ಗಂಟೆಗೆ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: Morning News. Have a nice day.
1: ಆತ್ಮರೇ, ಈಗ ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಶಿವ ಶಿವ, ಏನ್ ಮಾಡ್ಲಿಪ್ಪ, ನಡಿಯೊಂದ್ ಸ್ವಲ್ಪ ಹತ್ತ ನಡ್ಕೊಂತಾರ ಹೋಗಿ ಬರ್ತೀನಿ. ಒಂದಿಟ್ಟು ನೋಡ್ಕೊಂತ ಹೋಗ್ತೀನಿ. ಒಂದಿಟ್ಟ ಯಾರು ಯಾರೇನ ಒಂದಿಟ್ಟು ಪತ್ತರ ಗೊತ್ತೈತಿ. ಈ ಕಡೆ ಯಾರೋ ಬರಾಕತ್ತಾರಲ್ಲ, ಈ ಕಡೆ ಬರಂಗ್ ಕಾಣಿಸ್ತೈತಿ. ನಮ್ಮ ಈರಪ್ಪನ ಹತ್ತಿರನೇ ಕಾಣಕತ್ತಾರ ಇವರು. ಎಷ್ಟು ಸರಿಯಾನ ಹೌದು ಅಲ್ಲೋ ನೋಡು ನಡಿ, ಸನಿದಾಗ ನೋಡ್ತಿ. ಈರಪ್ಪ, ಏ ಈರಪ್ಪ.
4: ಹಾ ಅಕ್ಕ, ನಮಸ್ಕಾರ ಅಕ್ಕ.
3: ನೀ ಹೌದು ಅಲ್ಲೋ ಅನ್ಕೋತ ದೂರಿಂದ ಎದುರು ಹತ್ಕೋತ ಬಂದಿನಿ. ಅಲ್ಲ ಇಟ್ಟ್ಯಾಕ ಸರಿ ಹೇಳಪ್ಪ.
4: ಅಕ್ಕ, ಒಂದು ಗ್ಯಾಸ್ ತೊಗೊಂಡಿದ್ದೆ, ಆ ಗ್ಯಾಸ್ನಾಗ ಅದು ಮತ್ತು ಒಂದು ಕುಕ್ಕರ್ ಅಂತ ತೊಗೊಂಡೆ. ಆ ಕುಕ್ಕರ್ ಗ್ಯಾಸ್ ಮ್ಯಾಗ ಇಟ್ಟಿದ್ದೆ, ಅದು ಬ್ಲಾಸ್ಟ್ ಆಯ್ತು. ಒಲೆನೂ ಹೊಡೆದು ಹೋತಕ್ಕ ಅದು.
3: ಅಲ್ಲೋ ಅದೇ ಹೊಡಿತು, ನೆಟ್ಟಗ ಅಡಿಗೆ ಬರ್ತೈತೆ ಇಲ್ಲ ನಿನಗೆ. ಅಲ್ಲ ರೂಮ್ ಮಾಡ್ಕೊಂಡಿದ್ದಾಗ ಎಂತ ಚಂದ ಅಡಿಗೆ ಮಾಡ್ಕೊಂತಿದ್ದೀ.

0: ಹಾ ಅಕ್ಕ ನಮಸ್ಕಾರ ಅಕ್ಕ.
1: ನೀ ಹೌದು ಅಲ್ಲ ಅನ್ಕೋತ ದೂರಿಂದ ಎದುರು ಹತ್ಕೋತ ಬಂದಿನಿ ಅಲ್ಲ ಇತ್ಯಾಕ ಸರಿ ಹೇಳಪ್ಪ.
0: ಅಕ್ಕ ಒಂದು ಗ್ಯಾಸ್ ತೊಗೊಂಡಿದ್ದೆ, ಆ ಗ್ಯಾಸ್ನಾಗ ಅದು ಮತ್ತು ಒಂದು ಕುಕ್ಕರ್ ಅಂತ ತೊಗೊಂಡೆ, ಆ ಕುಕ್ಕರ್ ಗ್ಯಾಸ್ ಮ್ಯಾಗ ಇಟ್ಟಿದ್ದೆ ಅದು ಬ್ಲಾಸ್ಟ್ ಆಯ್ತು, ಒಲಿನೂ ಹೊಡೆದು ಹೋತಕ್ಕ ಅದು.
1: ಅಲ್ಲೋ ಅದೇನು ಹೊಡಿತು, ನೆಟ್ ಅಡಿಗೆ ಬರ್ತೈತೆ ಇಲ್ಲ ನಿನಗೆ? ಅಲ್ಲ ರೂಮ್ ಮಾಡ್ಕೊಂಡಿದ್ದಾಗ ಎಂತ ಚಂದ ಅಡಿಗೆ ಮಾಡ್ಕೊಂತಿದ್ದಿ, ಈಗೇನಾಯ್ತು ಅಂತಪ್ರಿ?
0: ಇಲ್ಲಕ್ಕ ಅದು ಏನು ಮಾಡಿಬಿಡಕ್ಕದು, ನಾನು ಅದನ್ನು ರಿಪೇರಿ ಮಾಡಿಸ್ಬೇಕಂತ ಮಾಡಿದೆ, ಅವ್ರು ಅಡ್ಡಾಡ್ತಾರಲ್ಲ ಅವರು, ಬಾಂಡೆ ಸಾಮಾನು ರಿಪೇರಿ ರೀ, ಕುಕ್ಕರ್ ರಿಪೇರಿ ರೀ, ನಾನು ಅವ್ರ ಕಡೆ ಮಾಡಿಸಿದೆ.
1: ಅಲ್ಲಿಗೆ ಬಂದೆ ನೋಡ್ ನಾನು, ಕೇಳಾಕತ್ತೀನಿ ಯಾರ ಕಡೆ ಮಾಡಿಸಿದೆ ಅಂತ.
0: ಮೂರು ಸಲ ಆತಕೈ ಮಾಡ್ಸಾಕತ್ತೀನಿ, ಅವ್ರು ಏನೋ ಚಲೋ ಮಾಡ್ತೀವಿ ಅಂತಂದ್ರು 4,500 ರೂಪಾಯಿ ಬಿಲ್ ಮಾಡ್ತಾರೆ, ಕೊಟ್ಬಿಡ್ತೀನಿ. ಅಲ್ಲಿ ಫೋನ್ ಮಾಡ್ತೀನಿ ಒಟ್ಟು ಫೋನೇ ಎತ್ತಾಕತ್ತಿಲ್ಲಕ್ಕ. ಅದಕ್ಕೆ ನೋಡ್ರಕ್ಕ ಊಟ ಬೇಡಂತೆ, ಮನ್ಯಾಗ ಹೆಣ್ಮಕ್ಳು ಬೇಕತ್ತಾರ, ಮಕ್ಕಳು ಬೇಕತ್ತಾರ, ನೀ ತೀತದಿಲ್ಲ ಅಂತ.
1: ಆದ್ರೆ ಈ ಗ್ಯಾಸ್ ಯಾರಿಗೆ ಕರೀನಿ ಅಂತದು ರಿಪೇರಿ ಮಾಡಕ್ಕ?
0: ಇವ್ ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕಲ್ಲಕ್ಕ, ಇವಾಗ ಅರ್ಜೆಂಟ್ ಕೆಲ್ಸಕ್ಕೆ ಹೋದಾಗ ಅವ್ರು ಬಂದ್ರೆ, ಅವರು ನಾವು ಗ್ಯಾಸ್ ರಿಪೇರಿ ಮಾಡ್ತೀವ್ರಿ, ಪೈಪ್ ಹಾಕ್ತೀವ್ರಿ ಅಂತಂದ್ರಲ್ಲ.
1: ಓ ನೀ ಹೇಳುದು ಮನೆ ಮುಂದೆ ಅಡ್ಡಾಡ್ತಾರ ಅವ್ರನ್ನ?
0: ಹೌದಕ್ಕ ಹೌದು.
1: ಗೊಂಜಾಳ ಹೊಡಿಲಿ. ಅಲ್ಲೋ ಇರಪ್ಪ ನಿನಗೆ ಗೊತ್ತಿಲ್ಲೇನೋ, ಇಟ್ಟು ಸಾಲಿ ಕಲ್ತಿ ಮತ್ತು ನೌಕರಿ ಬೇರೆ ಮಾಡ್ತೀನತ್ತಿ, ಕೆಲಸ ಮಾಡಿದ್ರು ನಮ್ಮ ಏನೇ ಒಂದು ವಸ್ತು ತೊಗೊಂಡಿದ್ರು ಅದನ್ನ ಕಂಪ್ನಿ ಯಾವ ಕಂಪ್ನಿ ತೊಗೊಂಡಿರ್ತಿ ಆ ಕಂಪ್ನಿಯವ್ರಿಗೆ ಕರ್ಶ್ ಮಾಡಿಸ್ಬೇಕು. ಈಗ ಒಲಿ ಹೊಡಿತಂದಿಲ್ಲ, ಒಲಿಗೆ ಗ್ಯಾಸ್ ಕಂಪ್ನಿಯವ್ರು ಇರ್ತಾರಿಲ್ಲ ಅವರಿಗೆ ಕರ್ಶಿದೆ ಅಂದ್ರೆ ಚಲೋ, ಅವು ಚಾಲು ಮಾಡೋದು ಬಂದ್ ಮಾಡೋದು ಬಟನ್ ಹಾಕ್ತಾರೆ. ಪೈಪ್ ಸರ್ವಿಸಿಂಗ್ ಭಾಳ ಚಲೋ ಮಾಡ್ತಾರೆ ಅವರು. ಇವ್ರು ಏನು ಮಾಡ್ತಾರೆ ಗೊತ್ತೇನೆ, ಈಗ ಹೊರಗಿನವ್ರು ಗಾಡಿ ಮ್ಯಾಗ ಅಡ್ಡಾಡೋರು ಅವ್ರು ಏನು ಮಾಡ್ತಾರೆ, ಹಾಂ ಫಸ್ಟ್ ಕ್ಲಾಸ್ ಮಾಡ್ತೀವ್ರಿ ಅಕ್ಕೋರ, ನೀವು ಮತ್ತೊಮ್ಮೆ ನಮಗೆ ಕರೀದೇ ಹತ್ತದಿಲ್ರಿ, 5-6 ವರ್ಷ ಮುಂದೆ ಹೋಗ್ತದ್ರಿ ಹಂಗೆ ಅಂತಾರೆ. ನೀ ನೋಡು ಅವ್ರು ಮುಂದೆ ಹೋಗಿ 2 ದಿನಕ್ಕೆ ಹಿಂಗೆ ಹಾಕಿ ಕೂತು ನೋಡು ಏನು ಮಾಡ್ತಿ.
0: ಹೌದಕ್ಕ ಇದು ಹಿಂಗೆ ಅಂತ ಮತ್ತು ನನಗೆ ಗ್ಯಾರಂಟಿ ಕೊಟ್ಟಕ್ಕ, ಅವರು ಗ್ಯಾರಂಟಿ ಕೊಟ್ಟರು ಫೋನ್ ನಂಬರ್ ಕೊಟ್ಟು ಹೋಗ್ಯಾರ ಅವರು.
1: ಹಂಗೆ ಕೊಡ್ತಾರ ಆದ್ರೆ ನೀವು ಫೋನ್ ಹಚ್ಚಣ ಎತ್ತಿದ್ರಿ ಅಂತ?
0: ಫೋನ್ ಸ್ವಿಚ್ ಆಫ್ ಆಯ್ತಕ್ಕ ಅದು.
1: ಹಾಂ ಯಾರ್ದು ಅವ್ರದ್ದು ಸ್ವಿಚ್ ಆಫ್ ಬರ್ತೈತಿ,
0: ಅವ್ರ ಸ್ವಿಚ್ ಆಫ್ ಬಂದ್ಬಿಡ್ತದಕ್ಕೆ ಏನ್ ಮಾಡ್ಬೇಕು?
1: ಎಲ್ಲಾರ್ಗಿ ಕಣ್ಣು ಮುಚ್ಚಿ ಭರೋಸಾ ಮಾಡಬಾರ್ದು, ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು. ಏನಾಗ್ತೈತಿ ಒಂದು ಸ್ಟಾಟೋ ಗೀಟೋ ಮಾಡ್ಕೊಂಡು ಗಾಡಿ ಐತಿ ಮನ್ಯಾಗ, ಅದ್ರೊಳಗ ಒಲಿ ಅದು ಇಟ್ಕೊಂಡ್ ಕಿಶಿಂದ ಏನು ಕುಕ್ಕರ್ ಆರ್ಯದಿಂದಿಲ್ಲ,
0: ಕುಕ್ಕರ್ ಹೋಗ್ಬಿಟ್ಟದಕ್ಕ ಎರಡು ಸ್ಟೀಲ್ ಆಗ್ಬಿಟ್ಟದಾಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ.
1: ಅಟ್ಟೆ ಅಲ್ಲ ಅದು ಎಲ್ಲಿ ನೋಡೋದು, ಜಂತಿ ಹೋಗಿ ಬಡದಿರ್ತೈತಿ
0: ಅದು ಕುಕ್ಕರ್ ಅವ್ರ ಕಡೆ ತೊಗೊಂಡನಕ್ಕ ಅದು ರೋಡ್ ಮೇಲೆ.
1: ಏನು ಇದು ಏನ್ ಮಾಡುದಪ್ಪ ಇಂಥ ಮಂದಿಗೆ ತಗೊಂಡು? ಹಾಂ ಅವ್ರಿಗಂತರೂ ವ್ಯಾಪಾರ ಮಾಡೋದಿರ್ತೈತಿ, ಹೊಟ್ಟೆ ತುಂಬಂಗ್ಲತ್ತಿ ಏನೋ ಒಂದು ಮಾಡ್ತಾರೆ. ನೀ ತಿಳ್ದವಪ್ಪ ನೋಡಿ ಒಂದಿಟ್ಟು ವಿಚಾರ ಮಾಡಿ ರಿಪೇರಿ ಮಾಡಿಸ್ಬೇಕು.
0: ಎಲ್ಲಿ ಹೋಗ್ಬೇಕಕ್ಕ ಅದು ನೀನ ಹೇಳಕ್ಕ? ಈಗ
1: ಏನ್ ಹೇಳ್ತೀನಿ, ಈಗ ನೀ ಕುಕ್ಕರ್ ತಗೊಂಡ್ಯಾ ಅಂಗಡಿ ಒಳಗ, ಅಲ್ಲಿ ISI ಮಾರ್ಕ್ ಐತಿಲ್ಲ ಅಂತ ನೋಡ್ಬೇಕು. ಮತ್ತ ಈಗ ಒಲಿನೂ ಅಷ್ಟೇಪ್ಪ, ಒಲಿಗೂ ISI ಮಾರ್ಕ್ ಐತಿಲ್ಲೋ ಅವ್ರೊಂದು ಕಾರ್ಡ್ ಕೊಡ್ತಾರ, ಎಷ್ಟು ದಿನ ಗ್ಯಾರಂಟಿ ಬರ್ತದ. ಒಂದ್ ವೇಳೆ ಅವ್ರು ಗ್ಯಾರಂಟಿ ಕೊಟ್ಟ ತಾರೀಕ ಒಳಗ ಅದು ಏನ್ರ ಆಯ್ತಂದ್ರ ಫ್ರೀ ಸರ್ವಿಸ್ ಅಂತ ಮಾಡ್ಕೊಡ್ತಾರೆ.
0: ಇಷ್ಟ್ರನಾಗೆ
1: ಬರ್ದಿರ್ತಮ್ಮ, ಇದು ಗ್ಯಾಸ್ ಕುಕ್ಕರ್ ಮತ್ತ ಇಡ್ಲಿ ಮಣಿ ದ್ವಾಸಿ ಮಣಿ ಮಿಕ್ಸರ್ ಎಲೆಕ್ಟ್ರಿಕಲ್ ಸಾಮಾನು ಅದಾವ ಎಲ್ಲಾರ್ಗು ISI ಮಾರ್ಕ್ ಇದ್ದಂತದೇ ತಗೋಬೇಕು.
0: ನಾನು ನಾ ತಪ್ಪು ಮಾಡ್ಬಿಟ್ಟು ರಸ್ತೆ ಏನೋ ಬರ್ತಾರಲ್ಲಕ್ಕ ಅದು ನನಗೆ ಇರಬಹುದು ಅಂತ ನಾನು ಗ್ಯಾರಂಟಿ ಹಿಡಿದೆ. ಯಾರು ತಪ್ಪಕ್ಕ ನಂದ ತಪ್ಪಕ್ಕ
1: ತಪ್ಪಲ್ಲ ನೀ ಜಾಣ ಆಗ್ಬೇಕು. ಹೌದಿಲ್ಲ ಈಗ ನೀವು ಒಬ್ಬನೇ ಇದ್ದಾಗ ಕುಕ್ಕರ್ ಬ್ಲಾಸ್ಟ್ ಆಯ್ತು, ಒಂದ್ ವೇಳೆ ನಿನ್ನ ಸಣ್ಣ ಸಣ್ಣ ಮಕ್ಳು ಮನೆಯಾಗಿದ್ದಾಗ ಆದ್ರೆ ಏನು ಗತಿ ಹೇಳಿ?
0: ಭಯಂಕರ ತ್ರಾಸ ಆಗತ್ತಕ್ಕ ಅದು.
1: ಅದಕ್ಕೆ ನಿಮ್ಮ ಹೋಗದಾಳ?
0: ಹೌದಪ್ಪ ಹೌದು ಹೌದಕ್ಕ ಹೌದಕ್ಕ.
1: ಹಂಗೆಲ್ಲ ಮಾಡಬೇಡ, ಏನಾಗೈತಿ ಆಗೋದಾಗೈತಿ ಹೋಗುದು ಹೋಗೈತಿ ಎಲ್ಲ ಹಾಕೊಂಡು ಹೋಗಿ ಎಲ್ಲಿ ತಗೊಂಡ್ ನೋಡ ಕುಕ್ಕರ್ ಏನಾದ್ರು ಮನಿ ಮುಂದೆ
0: ಬಂದ್ರೆ ಅದೇ ತಗೊಂಡ್ ಏನ್ ಮಾಡ್ಲಿ?
1: ಹಿಂಗ ಗೋಳಾಡ್ಕೊತ್ ಕುಂದ್ರ ಬೇಕಾಗಿತ್ತ ನಿನ್ನ ನಶಿಪ್ ಹೋಗ್ಲಿ, ರೊಕ್ಕ ಅದಾವಿಲ್ಲ ಕಿಶೆದಾಗ
0: ಪಗಾರ ಆಗಿಲ್ಲಕ್ಕ ಈಗ ಏನ್ ಮಾಡ್ಯಾಳಕ್ಕ?
1: ಸರಿ ನಾನೇ ಒಂದಿಷ್ಟು ರೊಕ್ಕ ಕೊಡ್ತೀನಿ ಇದಕ್ಕಂದ್ರೆ ನಡಿ, ನಾನು ಹೆಂಗೂ ಬ್ಯಾಸ್ರ ಬಂದಂತ ಹೊರಗೆ ಬಂದಿದ್ದೆ ಕಡೆ. ಚಲೋ ISI ಮಾರ್ಕ್ ಇದ್ದಿದ್ದು ಕುಕ್ಕರ್ ಮತ್ತು ಏನೇನು ಬೇಕು ಸಾಮಾನು ಲಿಸ್ಟ್ ಮಾಡ್ಕೋ ಕೊಡಿಸ್ತೀನಿ.
0: ನಡಿ ಅಕ್ಕ ನೀನು ನಡಿ, ನನಗೆ ಗೊತ್ತಾಗಲ್ಲಕ್ಕ. ನಡಿ ಅಕ್ಕ ನೀನು ಹೋಗು.
1: ಭಾಗವಹಿಸಿದವರು ಹನುಮಂತ್ ಚವಾಣ್, ಇವರೊಂದಿಗೆ ಭಾರತಿ ಸೊಣಗಾರ್. ಈಗ ಒಂದು ನೀತಿ ಕಥೆ.

0: ಆಗ ಆ ಅಪ್ಪ ಮಗನಿಗೆ ಹಿಂಗ್ ಕೇಳ್ದ, ಅದೇನು ಮಗ, ಸರಿಯಾಗಿ ಕಾಣಿಸ್ಲಿಲ್ಲ. ಪತ್ರಿಕೆಯನ್ನ ಓದ್ತಾ ಇದ್ದ ಮಗ, ಅಪ್ಪ ಅದು ಕಾಗೆ ಅಂತ ಹೇಳ್ದ. ಪಾಪ ವಯಸ್ಸಾದ ಅಪ್ಪನಿಗೆ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಆ ಅಪ್ಪ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ದ ಮಗನಿಗೆ. ಮತ್ತೆ ಮಗ, ಕಾಗೆ ಕುಳಿತಿದೆ ಅಪ್ಪ ಅಂತ ಹೇಳ್ದ. ಆದ್ರೆ ತಂದೆ ಮತ್ತದೇ ಕೇಳಿದ್ರು. ಆಗ ಮಗನ ಸಹನೆಯ ಕಟ್ಟೆ ಬಹುಬೇಗನೆ ಒಡೆದೋಗ್ಬಿಡ್ತು. ಕಾಗೆ ಅಂತ ಹೇಳದ್ನಲ್ಲಪ್ಪ ಅಂತ ಗಟ್ಟಿ ದನಿಯಲ್ಲಿ ಹೇಳ್ದ. ಮತ್ತೆ ಅಪ್ಪ, ಏನು ಶಬ್ದ ಆದಂತಾಯ್ತಪ್ಪ, ಏನು ಅಂತ ಕೇಳ್ದೆ ಅಷ್ಟೇ ಅಂತ ಹೇಳ್ದಾಗ ಮಗನಿಗೆ ಎಲ್ಲಿಲ್ಲದ ಕೋಪ ಬಂತು. ಎದ್ ನಿಂತ್ಕೊಂಡು ಗಟ್ಟಿಯಾಗಿ, ಕಾಗೆ ಬಂದ್ ಕುಳಿತಿದೆ ಅಂತ ಹೇಳದ್ನಲ್ಲ, ಮೂರ್ ಬಾರಿ ಹೇಳ್ದೆ, ಅಷ್ಟು ಕೇಳಿಸ್ಲಿಲ್ವಾ, ಇನ್ನೆಷ್ಟು ಬಾರಿ ಹೇಳ್ಬೇಕು ಅಂತ ಜೋರಾಗಿ ಕಿರ್ಚಿ ಅಪ್ಪನಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡ. ಆಗ ಮಗನೊಂದಿಗೆ ಮರು ಮಾತನಾಡದೆ ಭಾರವಾದ ಮನಸ್ಸಿನಿಂದ ಎದ್ದು ನಿಧಾನವಾಗಿ ಮನೆಯೊಳಗೆ ಹೋದ. ಸ್ವಲ್ಪ ಸಮಯದ ನಂತರ ಮತ್ತೆ ಹೊರಗಡೆ ಬಂದ. ಆಗ ಆ ಅಪ್ಪನ ಕೈಯಲ್ಲಿ ಒಂದು ಹಳೆಯದಾದ ಡೈರಿ ಇತ್ತು. ಮಗು, ನಾನು ಇದು ತುಂಬಾ ವರ್ಷಗಳ ಹಿಂದೆ ಬರೆದಿರುವಂತಹ ಡೈರಿ, ದಯವಿಟ್ಟು ಈ ಪುಟವನ್ನ ಓದ್ತೀಯಾ ಅಂತ ಅಪ್ಪ ಕೇಳ್ದ. ಏನು ಅಪ್ಪ ತೋರಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಒಲ್ಲದ ಮನಸ್ಸಿದ್ರು ಓದ್ಲಿಕ್ಕೆ ಒಪ್ಕೊಂಡ ಮಗ. ಮಗ ಮನಸ್ಸಿನಲ್ಲಿನೇ ಓದ್ದ. ಆ ಪುಟದಲ್ಲಿ ಹಿಂಗ್ ಬರೆದಿತ್ತು, ಇವತ್ ನಾನು ಈಗ ತಾನೇ ಮಾತನಾಡ್ಲಿಕ್ಕೆ ಕಲ್ತಿರೋ ನನ್ನ ಮುದ್ದಾದ ಪುಟ್ಟದಾದ ಮಗನೊಂದಿಗೆ ಕುಳಿತಿದ್ದೆ. ಹೀಗೆ ಕುಳಿತಿರ್ಬೇಕಾದ್ರೆ ಅಲ್ಲಿಗೊಂದು ಕಾಗೆ ಬಂತು. ಆಗ ಮಗ, ಅದೇನಪ್ಪ ಅಂತ ಕೇಳ್ದ. ನಾನು ಅದು ಕಾಗೆ ಅಂತ ಉತ್ತರ ಕೊಟ್ಟೆ. ಅವನು ಮತ್ತೆ ಕಾಗೆ ಅಂತಂದ್ರೇನು ಅಂತ ಕೇಳ್ದ. ಅದಕ್ಕೆ ನಾನು ಅದೊಂದ್ ತರಹದ ಪಕ್ಷಿ ಅಂತ ಹೇಳ್ದೆ. ಅದು ಯಾಕೆ ಕಪ್ಪಾಗಿದೆ ಅಪ್ಪ ಅಂತ ಕೇಳ್ದ ಮಗ. ಅದಕ್ಕೆ ನಾನು ಕಾಗೆಗಳು ಕಪ್ಪಾಗಿನೇ ಇರ್ತವೆ ಅಂತ ಹೇಳಿದೆ. ಕಾಗೆ ಯಾವಾಗ್ಲೂ ಕಾ ಕಾ ಯಾಕಂತ ಇರ್ತದೆ ಅಪ್ಪ ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ದ ಮಗ. ಮತ್ತೆ ಅದಕ್ಕೆ ನಾನು, ಹೌದು ಅದು ಯಾವಾಗ್ಲೂ ಕಾ ಕಾ ಅಂತ ಹೇಳಿನೇ ಕೂಗ್ತದೆ ಅಂತ ಉತ್ತರಿಸಿದೆ. ಆದ್ರೆ ಮತ್ತೆ ಮಗು ಪ್ರಶ್ನೆ ಮಾಡ್ತು, ಕಾಗೆಯ ಕೊಕ್ಕು ಅಷ್ಟೊಂದು ಉದ್ದ ಯಾಕೆ? ಅವನು ಮತ್ತೆ ಕೇಳ್ದ. ನಾನು ಕಾಗೆ ಮಾಂಸಾಹಾರಿ ಆಗಿರೋದ್ರಿಂದ ಆಹಾರವನ್ನ ಕುಕ್ಕಿ ತಿನ್ನಲು ಗಟ್ಟಿಯಾದ ಕೊಕ್ಕು ಬೇಕು ಮಗು ಅಂತ ತಿಳಿಸ್ ಹೇಳ್ದೆ. ಹೀಗೆ ಮಗ ಸುಮಾರು ಪ್ರಶ್ನೆಗಳನ್ನ ಕೇಳ್ದ. ಅದಕ್ಕೆ ನಾನು ಹೆಮ್ಮೆಯಿಂದ, ನನ್ ಮಗ ಎಷ್ಟೊಂದು ಬುದ್ಧಿವಂತ, ಅವನು ಮುಂದೆ ತುಂಬಾ ಜಾಣನಾಗಿ ಒಬ್ಬ ದೊಡ್ಡ ಮನುಷ್ಯನಾಗ್ತಾನೆ ಅನ್ನೋ ಖುಷಿಯಲ್ಲಿ ಮಗ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಯಾವುದೇ ಬೇಸರ ಇಲ್ಲದೆ ಉತ್ತರಗಳನ್ನ ನೀಡಿದೆ ಅಂತ ಬರೆದಿತ್ತು. ಹೀಗೆ ತಂದೆ ಬರೆದ ಈ ಪದಗಳನ್ನ ಓದ್ತಾ ಇದ್ದ ಮಗನಿಗೆ ಕಣ್ಣಾಲಿಗಳು ತುಂಬಿಕೊಂಡು ಬಂತು. ಅಪ್ಪನಿಗೆ ಇವತ್ತು ಪ್ರಶ್ನೆ ಮಾಡಿದಾಗ ಗಟ್ಟಿಯಾಗಿ ಉತ್ತರಿಸಿದ ಕಾರಣಕ್ಕಾಗಿ ಮನಸ್ಸಿನಲ್ಲಿ ತುಂಬಾ ಬೇಸರ ಪಟ್ಕೊಂಡು ತಂದೆಯ ಹತ್ರಕ್ಕೆ ಬಂದು ತುಂಬಾ ವಯಸ್ಸಾಗಿರೋ ತಂದೆಯ ತೊಡೆಯ ಮೇಲೆ ತಲೆಯನ್ನಿಟ್ಟು ತನ್ನ ಬಾಲ್ಯದ ಕ್ಷಣಗಳಲ್ಲಿ ಕೆಲ ಕಾಲ ಕಳೆದು ಹೋದ. ಬಿಕ್ಕಿ ಬಿಕ್ಕಿ ಅತ್ತು ಮನಸ್ಸನ್ನ ಹಗುರ ಮಾಡಿಕೊಂಡ. ಹೀಗೆ ಕಣ್ಣು ಕಿವಿ ಮಂಕಾಗಿರೋ ತಂದೆ ತಾಯಿಗಳು ಅಜ್ಜ ಅಜ್ಜಿ ನಮ್ಮನಿನಲ್ಲೂ ಕೂಡ ಇದೇ ಇರ್ತಾರೆ. ವಯಸ್ಸಾದ್ಮೇಲೆ ದೇಹಕ್ಕೆ ಬಂದು ಒದಗೋ ವೃದ್ಧಾಪ್ಯವು ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರ್ತದೆ. ಅಷ್ಟೇ ಏಕೆ, ಹೀಗೆ ಎಲ್ಲಾ ವೃದ್ಧರೊಂದಿಗೂ ನಾವು ಸ್ವಲ್ಪ ಸಹನೆಯಿಂದ ವರ್ತಿಸ್ಬೇಕಾಗ್ತದೆ. ನಾವು ಸ್ವಲ್ಪ ಅವ್ರು ಹೇಳೋ ಮಾತುಗಳನ್ನ ಕೇಳೋ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಕೊಡ್ಬೇಕಾಗ್ತದೆ. ಹೀಗೆ ಹುಟ್ಟಿದ ಮನುಷ್ಯನಿಗೆ ವೃದ್ಧಾಪ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮುಂದೊಂದಿನ ನಾವು ಕೂಡ ವೃದ್ಧರಾಗೋರೇ ಅಲ್ವೇ? ಹಣ್ಣೆಲೆ ಉದುರುವಾಗ ಹಸಿರೆಲೆ ನಗ್ತಾ ಇತ್ತು ಅನ್ನೋ ಮಾತುಗಳು ಕೆಲವೊಂದ್ಸಾರಿ ನಮ್ಮ ಮನನೊಂದ ವೃದ್ಧ ಹೃದಯಗಳು ಆಡ್ತಾನೆ ಇರ್ತವೆ. ಅದಕ್ಕೆಲ್ಲ ನಾವು ಆಸ್ಪದ ಮಾಡಿ ಕೊಡಲೇಬಾರ್ದು. ಹಸಿರೆಲೆ ಇದ್ದವರು ನಾವು ಕೂಡ ಒಂದಿನ ಇಲ್ಲ ಒಂದಿನ ಹಣ್ಣೆಲೆ ಆಗಿಯೇ ಆಗ್ತೀವಿ. ಅದಕ್ಕಾಗಿ ನಾವು ನಮ್ಮ ಹಿರಿಯರೊಂದಿಗೆ, ನಮ್ಮ ವೃದ್ಧ ತಂದೆ ತಾಯಿ ಅಜ್ಜ ಅಜ್ಜಿಯರೊಂದಿಗೆ ಅವರು ಇರುವಷ್ಟು ಕಾಲ ನಮ್ಮೊಂದಿಗೆ ಸುಖವಾಗಿ ನಮ್ಮಿಂದ ಯಾವುದೇ ಬೇಸರದ ಮಾತುಗಳನ್ನು ಕೇಳದೆ ಕುಟುಂಬದ ನಮ್ಮ ಹಿರಿಯ ಬೇರುಗಳು ತಮ್ಮ ಸಂಧ್ಯಾ ಕಾಲವನ್ನು ಸಂತೋಷದಿಂದ ಕಳೀಬೇಕು ಅನ್ನೋದು ಈ ಕಥೆಯ ಆಶಯ.
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಆತ್ಮರೇ ಬನ್ನಿ ಕೇಳೋಣ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. ಒಂದು ಭಕ್ತಿ ಗೀತೆಯನ್ನು ಹಾಡಿದ್ದಾರೆ ಗೋವಿಂದ ರಾಮಚಂದ್ರ ಕರ್ವಾರವರು.

ಆತ್ಮೀಯ ಕೇಳುಗರಿಗೆಲ್ಲ ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ತುಂಬಾ ಕೇಳಲ್ಪಟ್ಟಿರುವಂತಹ ಕಥೆ ಇದು. ಒಂದು ದೊಡ್ಡದಾದ ಮನೆ, ಆ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ವಿಶಾಲವಾದ ಸ್ಥಳಾವಕಾಶ ಇತ್ತು. ಮನೆಯ ಮುಂದೆ ವಯಸ್ಸಾದ ತಂದೆ ಹಾಗೂ ಮಗ ಕುಳಿತಿದ್ರು. ತಂದೆ ತುಂಬಾ ದಿನಗಳ ಹಿಂದೆನೆ ನಿವೃತ್ತರಾಗಿದ್ರು. ಮಗ ದೊಡ್ಡದಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬಾ ಸಂಬಳ, ದೊಡ್ಡದಾದಂತಹ ಮನೆ, ಮನೆಗೆ ತಕ್ಕಂಗೆ ನೌಕರರು ಹಾಗೆ ಮುಂತಾದ ಸೌಲಭ್ಯಗಳಿಂದ ಮನೆ ತುಂಬಿತ್ತು. ಹೀಗೆ ಅಪ್ಪ ಮಗ ಕುಳಿತಿರ್ಬೇಕಾದ್ರೆ ಮನೆಯ ಎದುರುಗಡೆ ಇರೋ ಗಿಡದ ಮೇಲೆ ಬಂದು ಒಂದು ಕಾಗೆ ಕುಳಿತುಕೊಳ್ತು.

ಬರುವಾಗ ಸಂಘಟಿತ್ತೇನೋ ಇಟ್ಟ ಮಂದೆಯ ತಮ್ಮ ಯಾವಲ್ಲಿಂದ ಬಂದಿ ನೀ ಬರುವಾಗ ಸಂಘಟಿತ್ತೇನೋ

ಇನ್ನು ಮುಂದೆ ಕೇಳಿ ಜೀವನದ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್ರವರು.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇನ್ನು ಮುಂದೆ ಕೇಳಿ ಒಂದು ಭಾವಗೀತೆಯನ್ನು ಹಾಡಿದ್ದಾರೆ ಯಶವಂತ್ ಹಳಿಬಂಡೀರವರು.

ಈ ಕಾರ್ಯಕ್ರಮದ ಕೊನೆಗೀತನ್ನು ಕೇಳಿ ಚಿತ್ರ ರಣರಂಗ. ಈ ಗೀತೆಯನ್ನು ಹಾಡಿದ್ದಾರೆ ವಾಣಿಜ್ಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:10 ಇನ್ನು ಮುಂದೆ ಕೇಳಿ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಿವ್ರಿ ಸಹ ಪ್ರಸಾರದಲ್ಲಿ.

ಇನ್ನು ಮುಂದೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:45. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಗಿರಿಕನ್ಯೆ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇನ್ನು ಮುಂದೆ ಕೇಳಿ ಜಿಮ್ಮಿ ಗಲ್ಲೋಚಿತದ ಒಂದು ಗೀತೆಯನ್ನ ಹಾಡಿದ್ದಾರೆ ವಿಷ್ಣುವರ್ಧನ್ ರವರು.

ಆತ್ಮರೆ, ಈ ಕಾರ್ಯಕ್ರಮದ ಕೊನೆಗೆ ತನಕೋಣ ಚಿತ್ರ ಗಡಿಬಿಡಿಗಂಡ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

0: ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 10 ಗಂಟೆಗೆ.
1: ಆಕಾಶವಾಣಿ ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಅಕ್ಟೋಬರ್ 9 ವಿಶ್ವ ಅಂಚೆ ದಿನ ಅಂತ ಆಚರಿಸ್ತೀವಿ. ಅದೇ ರೀತಿ ನಮ್ಮ ದೇಶದಲ್ಲಿ ಅಕ್ಟೋಬರ್ 9 ಅಕ್ಟೋಬರ್ 15 ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಕೂಡ ಆಚರಿಸ್ತೀವಿ. ಈ ಆಚರಣೆಗಳ ಉದ್ದೇಶ ಏನು ಮತ್ತು ಇದನ್ನು ಯಾವ ರೀತಿ ಮಾಡಲಾಗತ್ತೆ ಅನ್ನುವಂಥ ವಿಚಾರದ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದಂಥ ಸಂದೇಶ್ ಮಹದೇವಪ್ಪ ಅವರು. ನಮಸ್ಕಾರ ಸಂದೇಶ್ ಮಹದೇವಪ್ಪ ಅವರೇ.
3: ನಮಸ್ಕಾರ.
2: ಈಗ ಮೊದಲಿಗೆ ಈ ವಿಶ್ವ ಅಂಚೆ ದಿನ ಅಂತಂದು ನಾವು ಆಚರಿಸ್ತೀವಿ.
3: ಹೌದು.
2: ಈ ಆಚರಣೆಯ ಉದ್ದೇಶ ಏನು, ಇದು ಯಾಕಾಗಿ ಪ್ರಾರಂಭವಾಯಿತು, ಯಾವ ಪ್ರಾರಂಭ ಆಯಿತು, ಇದರ ಹಿನ್ನೆಲೆ ಸ್ವಲ್ಪ ಹೇಳ್ತೀರಾ?
3: ಹೇಳ್ತೇನೆ. ಸುಮಾರು ಜನ ನಮ್ಮ ಇಲಾಖೆ ಸುಮಾರು 2 ಶತಮಾನಗಳಕ್ಕೂ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥ ಇಲಾಖೆ. ಕೆಲವರು ಹೇಳೋ ರೀತಿ ಬ್ರಿಟಿಷರು ಬಂದಾಗ ಆಧುನೀಕರಣಕ್ಕೆ ಒಳಗಾಯಿತು. ಬ್ರಿಟಿಷರಿಗೂ ಮುಂಚೆ ನಾವೀಗ ಬೆಂಗಳೂರಿನಲ್ಲಿ ಕುಳಿತಿದ್ದೀವಿ. ಮೈಸೂರು ಮಹಾರಾಜರು ಮೈಸೂರು

0: ಇಚ್ಛೆ ಅಂತ ಆ ಕಾಲದಲ್ಲೇ ಶುರು ಮಾಡಿರತಕ್ಕಂಥ ಇಲಾಖೆ. ಆಮೇಲೆ ಬ್ರಿಟಿಷರು ಬಂದ ನಂತರ ಅದು ಆಧುನೀಕರಣಕ್ಕೆ ಒಳಗಾಯಿತು, ಮತ್ತು ಉಳಿದಿರತಕ್ಕಂಥದ್ದು ಇತಿಹಾಸ. ಭಾರತೀಯ ಅಂಚೆ ಇಲಾಖೆ ಹಾಗೂ ವಿಶ್ವದಲ್ಲಿ ಒಂದು ನಾವು ಹೇಗೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ UNO ಅಂತ ಓದ್ತೇವೆ ನೋಡ್ತೇವೆ, ಅದೇ ರೀತಿ ಅಂಚೆ ಸೇವೆಗೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಸ್ವಿಟ್ಜರ್ಲೆಂಡ್ನ ಬರ್ನ್ನಲ್ಲಿ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದು 1870 ಆಸುಪಾಸಿನಲ್ಲಿ ಸ್ಥಾಪನೆಗೊಂಡಂಥ ಸಂಸ್ಥೆ ಇದು. ಈ ಸಂಸ್ಥೆಗೆ ನಾವು ಕೂಡ ಒಂದು ಸಿಗ್ನೇಟರಿ, ನಾವು ಕೂಡ ಅದರ ಭಾಗ. ವರ್ಲ್ಡ್ ಪೋಸ್ಟ್ ಡೇ ಅಂತ ಅನ್ನೋದು ಈ UPU ವತಿಯಿಂದ ಶುರುವಾದಂತಹ ಒಂದು ಕಾರ್ಯಕ್ರಮ. 1968 or 69 ಜಪಾನ್ ದೇಶದಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಅದಾದ ನಂತರ ಪ್ರತಿ ವರ್ಷ ಈ ಒಂದು ಎಲ್ಲರೂ ಸೈನ್ ಹಾಕಿದ ನೆನಪಿಗಾಗಿ ವರ್ಲ್ಡ್ ಪೋಸ್ಟ್ ಡೇಯನ್ನು ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ.
1: ಅಕ್ಟೋಬರ್ 9
0: ಇಡೀ ವಿಶ್ವದಾದ್ಯಂತ ವರ್ಲ್ಡ್ ಪೋಸ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ನಮ್ಮ ದೇಶದಲ್ಲಿ ವರ್ಲ್ಡ್ ಪೋಸ್ಟ್ ಡೇ ಇಂದ ಪ್ರಾರಂಭಗೊಂಡು ಅದರ ನಂತರ 5-6 ದಿನಗಳ ಕಾಲ ನಾವು ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಸೆಲೆಬ್ರೇಟ್ ಮಾಡ್ತೇವೆ.
1: ಈ ಏಳು ದಿನಗಳ ಕಾಲ
0: ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ದೇಶದಾದ್ಯಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ.
1: ಅದು ವಿಶ್ವ ಅಂಚೆ ದಿನಕ್ಕೆ ಸಂಬಂಧಿಸಿದ್ದೇನೆ ಇದು ಕೂಡ.
0: ಖಂಡಿತ ಖಂಡಿತ. ನಾವು ಈ ಏಳು ದಿನದಲ್ಲಿ ಈಗ ನೀವು ಅಂಚೆ ಕಚೇರಿಗೆ ಹೋದಾಗ ಒಂದು ಬಹುಶಃ ಎಲ್ಲರೂ ಅಂಚೆ ಕಚೇರಿ ಅಂತಂದಾಗ 2-3 ಅಂಶ ಅವ್ರ ಮನಸ್ಸಲ್ಲಿರುತ್ತೆ. ನೀವು ಗ್ರಾಮೀಣ ಪ್ರದೇಶದಲ್ಲಾಗಿದ್ದರೆ ಮನಿ ಆರ್ಡರ್ ಅಂತ ಅನ್ನೋದು ಇರ್ತದೆ, ಇಲ್ಲ ಸಣ್ಣ ಉಳಿತಾಯ ಖಾತೆ ಅನ್ನೋದು ಮನಸ್ಸಿನಲ್ಲಿರ್ತದೆ. ವಿದ್ಯಾರ್ಥಿಗಳಾದರೆ ನಾವು ಯಾವುದೋ ಎಕ್ಸಾಮ್ ಕಟ್ಟಿರ್ತೀವಿ, ಒಂದು ಡಾಕ್ಯುಮೆಂಟನ್ನು ನಾವು ಸ್ಪೀಡ್ ಪೋಸ್ಟ್ ಮಾಡಿರ್ತೀವಿ, ಒಂದು ಕೆಲಸಕ್ಕೇನೋ ಅರ್ಜಿ ಹಾಕಿರ್ತೀವಿ, ಸ್ಪೀಡ್ ಪೋಸ್ಟು ಅನ್ನೋ ನಿಟ್ಟಿನಲ್ಲಿ ನೆನಪಿರ್ತದೆ. ಸೊ ನಮ್ಮ ಅಂಚೆ ಕಚೇರಿಯಲ್ಲಿ ಇರ್ತಕ್ಕಂಥ ವಿವಿಧ ಸೇವೆ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಸೌಲಭ್ಯಗಳು ಸೌಕರ್ಯಗಳಿದ್ದಾವೆ ನಮ್ಮ ಅಂಚೆ ಕಚೇರಿಯಲ್ಲಿ ಅಂತ ಹೆಚ್ಚಿಗೆ ತಿಳಿಸ್ಲಿಕ್ಕೆ ಈ ಒಂದು ವಾರ ನಾವು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ.
1: ಈಗ ಪ್ರತಿ ವರ್ಷದ ಆಚರಣೆಗೂ ಒಂದು ವಿಷಯವನ್ನು ನಾವು ಇಟ್ಕೊಂಡಿರ್ತೀವಿ.
0: ಹೌದು,
1: ಈಗ ಈ 2026 ವರ್ಷದ ಆಚರಣೆಯ ವಿಷಯ ಏನು?
0: ನಾನು UPU ಅಂತ ಪ್ರಸ್ತಾಪ ಮಾಡಿದೆ ನಿಮಗೆ. UPU ಥೀಮ್ ಏನಿದೆ ಅಂತಂದ್ರೆ ಒನ್ ಪೋಸ್ಟಲ್ ನೆಟ್ವರ್ಕ್ ಆ್ಯಂಡ್ ಇನ್ಫೈನಟ್ ಪಾಸಿಬಿಲಿಟೀಸ್ ಅಂತ ಅನ್ನೋದು ಈ ವರ್ಷದ ಥೀಮು. ಬಹಳ ಸೂಕ್ತವಾಗಿದೆ. ಅದನ್ನು ತರ್ಜುಮೆ ಮಾಡದಿದ್ದರೆ,
1: ಹೌದು,
0: ಒಂದು ಅಂಚೆ ಜಾಲ ಅನಂತ
1: ಸಾಧ್ಯತೆಗಳು.
0: ಬಹಳ ಚೆನ್ನಾಗಿದೆ ನೋಡಿ. ಅಂದರೆ ನಮ್ಮ ಇಲಾಖೆಯಲ್ಲಿ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಎಲ್ಲ, ಅದು ಇನ್ಕ್ಲೂಷನ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಒಂದು ಲಾಜಿಸ್ಟಿಕ್ ಇರ್ಬೋದು, ಒಂದು ಕಾರ್ಗೋ ಪಾರ್ಸಲ್ಲು, ನೀವು ಯಾವುದಾದ್ರೂ ಒಂದಲ್ಲ ಒಂದು ಕಾರಣಕ್ಕೆ ಭಾರತೀಯ ನಾಗರಿಕ ಅಥವಾ ಜಾಗತಿಕ ಮಟ್ಟದಲ್ಲಿ ಅಂಚೆ ಇಲಾಖೆಯನ್ನು ಪ್ರತಿಯೊಬ್ಬರು ಭೇಟಿ ಮಾಡಿರ್ತಾರೆ. ಅಂಚೆ ಕಚೇರಿಯನ್ನು ಪ್ರತಿಯೊಬ್ಬರು ಭೇಟಿ
1: ಮಾಡಿರ್ತಾರೆ, ಸಂಪರ್ಕಕ್ಕೆ ಬಂದೇ
0: ಖಂಡಿತವಾಗ್ಲೂ ಬಳಸ್ಕೊಂಡಿರ್ತಾರೆ.
1: ಈಗ ಸುಮಾರು 7 ದಿನ ನಾವು ಈ ಅಂಚೆ ಸಪ್ತಾಹವನ್ನು ಆಚರಿಸ್ತೀವಿ.
0: ಖಂಡಿತ.
1: ಈ ವಿವಿಧ ದಿನಗಳಲ್ಲಿ ಏನೇನು ವಿಷಯಗಳನ್ನು ಇಟ್ಕೊಂಡು ವಿಶೇಷವಾದ ಕಾರ್ಯಕ್ರಮಗಳನ್ನು ಏನಾದರೂ
0: ಮಾಡ್ತಾ ಇದ್ದೀವಿ. ಈಗ ಮೊದಲನೇ ದಿನ ನಾವು ವಿಶ್ವ ಅಂಚೆ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. 9
1: ಅಕ್ಟೋಬರ್ 9
0: ಆ ದಿನ ನಾವು ಏನು ಮಾಡ್ತೀವಿ ಅಂತಂದರೆ ರೀಚ್ ಔಟ್ ಟು ದಿ ಕಾಮನ್ ಪೀಪಲ್, ಕಾಮನ್ ಮ್ಯಾನ್,
1: ಜನಸಾಮಾನ್ಯರಿಗೆ
0: ಒಂದು ತಲುಪೋ, ನಮ್ಮ ಮಾಹಿತಿ ತಲುಪೋ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತೀವಿ. 9 ನಮ್ಮ ಕಸ್ಟಮರ್ಸ್ ಇರ್ಬೋದು, ನಮ್ಮ ಸೇವೆಯನ್ನು ಬಳಸ್ತಕ್ಕಂಥವ್ರು ಇರ್ಬೋದು, ಅವ್ರನ್ನೆಲ್ಲರನ್ನು ನಾವು ರೀಚ್ ಔಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಾದ ನಂತರ ಅಂದರೆ ಬೇರೆ ಬೇರೆ ಕಡೆ ನಾವು ದೂರದರ್ಶನದ ಮುಖಾಂತರ, ರೇಡಿಯೋಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವ್ರನ್ನ ನಾವು ರೀಚ್ ಮಾಡಲಿಕ್ಕೆ ಮತ್ತು ಇದರ ಉದ್ದೇಶ ಏನು ಅಂತ ಅನ್ನೋದನ್ನು ಅಥವಾ ನಮ್ಮ ಇಲಾಖೆ ಪರಿಚಯ ಮಾಡಿಕೊಳ್ಳಿಕ್ಕೆ ಭಾಳ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಈಗ ರಾಜ್ಯ ಮಟ್ಟದಲ್ಲಿ. ಈಗ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರಿಗೆ ನಾವು ಬ್ರೀಫ್ ಮಾಡ್ತೇವೆ. ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. 9 ಅದಾದ ನಂತರ ನಾವು 10-11 ಶನಿವಾರ ಭಾನುವಾರ ಬರ್ತದೆ. 10-11 ಶನಿವಾರ ಭಾನುವಾರ ಸ್ವಲ್ಪ ಬಿಟ್ಟು ಸೋಮವಾರ 12 ನಾವು ಫಿಲಾಟ್ಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫಿಲಾಟ್ಲಿ ಅಂತಂದರೆ ಅಂಚೆ ಚೀಟಿ. ಅಂಚೆ ಚೀಟಿ ಅದೊಂದು ವಿಸ್ಮಯ ಜಗತ್ತು.
1: ಹೌದೌದು.
0: ಪ್ರತಿ ಭಾರತೀಯನು ಅಂಚೆ ಚೀಟಿ ನೋಡೇ ನೋಡಿರ್ತಾರೆ. ಅವರು ಲೆಟರ್ನ ಪೋಸ್ಟ್ ಮಾಡಲಿಕ್ಕಾದರೂ ಅಂಚೆ ಚೀಟಿ ಬಳಸಿರ್ತಾರೆ, ಇಲ್ಲ

0: ಅಂತಂದರೆ ಹವ್ಯಾಸವಾಗಾದರೂ ಅಂಚೆ ಚೀಟಿ ಬಳಸಿರ್ತಾರೆ. ಆ ಒಂದು ಫಿಲಾಟ್ಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದೊಂಥರ ಸೈನ್ಸ್ ಇದ್ದಾಗೆ. ಕೆಲವರು ಸಂಗ್ರಹ ಮಾಡೋರು ಕೆಲವು ಥೀಮ್ಗಳ ಮೇಲೆ, ಈಗ ನಾವು ನೀವು ಈಗ ಮೈಕ್ ಮುಂದೆ ಕೂತು ನಾವು ಮಾತಾಡ್ತಾ ಇದ್ದೀವಿ, ಈ ಮೈಕನ್ನೇ ಥೀಮಾಗಿಟ್ಕೊಂಡು ವಿವಿಧ ದೇಶಗಳಲ್ಲಿ ಇದು ಹೇಗೆ ಎವಾಲ್ವ್ ಆಯಿತು ಅಂತ ಅಂಚೆ ಚೀಟಿಗಳ ಮುಖಾಂತರ ಮಾತಾಡ್ತಾರೆ. ಅದು ಆ ರೀತಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ನಿಮಗಷ್ಟೇ.
1: ಹೌದು,
0: ಎಷ್ಟು ಜಗತ್ತು ಈ ವಿಷಯದಲ್ಲಿ ಕ್ಯೂರಿಯಸ್ ಇದೆ ಅಂತಂದರೆ, ಕೆಲವರು ವಿವಿಧ ಲ್ಯಾಟಿನ್ಗಳನ್ನ ಇರತಕ್ಕಂಥ ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡ್ತಾರೆ, ಟ್ರೈನ್ಗಳ ಬಗ್ಗೆ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳ ಬಗ್ಗೆ. ಅದೊಂಥರ ನಾವು ಸ್ಟಾರ್ಟಿಂಗ್ ಹೇಳಿದ್ವಲ್ಲ, ಅನಂತ ಸಾಧ್ಯತೆಗಳು ಅಂತ. ಇದು ಕೂಡ ಬಹಳ ಅನಂತ. ಫಿಲಾಟ್ಲಿಯಲ್ಲಿ ಇಟ್ಸ್ ಕೈಂಡ್ ಆಫ್ ಇನ್ಫೈನೈಟ್ ಇದ್ದ ಹಾಗೆ.
1: ಮತ್ತೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವಜನರಿಗೆ ನಮ್ಮ ದೇಶದ ಚರಿತ್ರೆ ತಿಳ್ಕೊಳ್ಳೋದಕ್ಕೂ
0: ಖಂಡಿತ ಖಂಡಿತ. ನಾವು ಆ ಫಿಲಾಟ್ಲಿ ಡೇ, ನಾವು ಈಗ ಕರ್ನಾಟಕ ರಾಜ್ಯದಲ್ಲಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, 10-11 ಕೂಡ ಬಳಸ್ಕೊಂಡು ಆ ಫಿಲಾಟ್ಲಿ ಡೇ ಅಲ್ಲಿ ನಾವು ಸುಮಾರು 2 ವರ್ಷಗಳ ಹಿಂದೆ ಒಂದು ಫಿಲಾಟ್ಲಿ ಪಾಸ್ಪೋರ್ಟ್ ಅಂತ ಒಂದನ್ನು ಒಂದು ಪ್ರಾಡಕ್ಟ್ ಆಗಿ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ವಿ.
1: ಅಂದ್ರೇನು
0: ಈಗ ನಿಮಗೆ ಪಾಸ್ಪೋರ್ಟ್ ಅಂದರೆ ಏನರ್ಥ? ಪಾಸ್ಪೋರ್ಟ್ ಅಂದರೆ ಒಂದು ಟ್ರಾವೆಲ್ ಡಾಕ್ಯುಮೆಂಟ್.
1: ಹೌದು,
0: ಟ್ರಾವೆಲ್ ಡಾಕ್ಯುಮೆಂಟ್,
1: ಒಂದು ದಾಖಲೆ,
0: ಪ್ರಯಾಣ ಮಾಡಿದ್ದಕ್ಕೆ ಒಂದು ದಾಖಲೆ. ಅದನ್ನು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 9,900 ಚಿಲ್ಲರೆ ಪೋಸ್ಟ್ ಆಫೀಸ್ ಇದೆ. ಅದರಲ್ಲಿ 1650-1700 ತನಕ ಕೆಲವು ನಮ್ಮ ಸಿಟಿ ಅಂದರೆ ತಾಲೂಕು ಸಿಟಿಗಳಲ್ಲಿ ಇರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಪೋಸ್ಟ್ ಆಫೀಸ್ಗಳು. ಇನ್ನು ಉಳಿದಿರೋ 8,000 ಇರತಕ್ಕಂಥ ಪೋಸ್ಟ್ ಆಫೀಸ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಇರ್ತವೆ. ಸೊ ಹೀಗಾಗಿ 9,900 ಚಿಲ್ಲರೆ ಪೋಸ್ಟ್ ಆಫೀಸು ಕರ್ನಾಟಕ ರಾಜ್ಯದಲ್ಲಿದೆ. ದೇಶದಾದ್ಯಂತ 1,65,000 ಪೋಸ್ಟ್ ಆಫೀಸ್ ಇದೆ. ಈಗ ನೀವು ಒಂದು ಪೋಸ್ಟ್ ಆಫೀಸ್ ಅಂತ ಹೋದಾಗ ಲೆಟ್ರ್ ನಿಮಗೆ ಬಂದಾಗ ಆ ಲೆಟ್ರ್ ಮೇಲೆ ಒಂದು ಮುದ್ರೆ ಇರ್ತದೆ, ಸೀಲ್ ಇರ್ತದೆ. ಆ ಸೀಲಲ್ಲಿ ನೀವು ಗಮನಿಸಿದಾಗ ಅದರಲ್ಲಿ ದಿನಾಂಕ ಇರುತ್ತೆ, ಮತ್ತು ಅದು ಯಾವ ಪೋಸ್ಟ್ ಆಫೀಸು. ಉದಾಹರಣೆ ನೀವು ಬೇಲೂರಿನ ನಿವಾಸಿ ಆಗಿದ್ದರೆ ಬೇಲೂರು ಅಂಚೆ ಕಚೇರಿ ಅಂತ ಬರೆದಿರುತ್ತೆ, ಆ ಸೀಲ್ ಇರುತ್ತದೆ. ನಾವು ಈಗ ಏನು ಮಾಡಿದ್ದೀವಿ ಅಂತಂದರೆ ಕೆಲವು ಸೀಲ್ಗಳನ್ನು ನಾವು ಮಾರ್ಪಾಡು ಮಾಡಿರ್ತೀವಿ. ಹೇಗಾಗಿ ಮಾರ್ಪಾಡು ಮಾಡಿರ್ತೀವಿ ಅಂತಂದರೆ, ಈಗ ಬೇಲೂರು ಉದಾಹರಣೆ ಹೇಳಿದೆ, ಬೇಲೂರು ಪಕ್ಕ ಇನ್ನೊಂದು ಯಾವುದೋ ಆಫೀಸ್ ಆಲೂರು ಅಂತ ಇದೆ ಹಾಸನದಲ್ಲಿ. ಆಲೂರು ಪೋಸ್ಟ್ ಆಫೀಸಲ್ಲಿ ನೀವು ಸೀಲ್ ಮಾಡಿದ್ರೆ ಅದು ರೌಂಡಲ್ಲಿ ಆಲೂರು ಅಂಚೆ ಕಚೇರಿ ಮತ್ತು ದಿನಾಂಕ ಮತ್ತು ಅದರ ಪಿನ್ ಕೋಡ್ ಇರುತ್ತೆ. ಬೇಲೂರಾದರೆ ಒಂದು ಐತಿಹಾಸಿಕ ಜಾಗ. ಬೇಲೂರಲ್ಲಿ ನಮ್ಮ ವಿಷ್ಣುವರ್ಧನನ ಕಲಾಕೃತಿ ಎಲ್ಲ ನೋಡ್ತಕ್ಕಂಥ ಜಾಗ, ಜಾಗತಿಕ ಮಟ್ಟದಲ್ಲಿ ಐತಿಹಾಸಿಕ ಜಾಗ. ಸೊ ನಾವು ಅದನ್ನೇನು ಮಾಡಿದ್ದೀವಿ ಅಂತಂದರೆ, ಈ ನಾರ್ಮಲ್ ಸೀಲನ್ನು ತೆಗೆದು ಆ ಮಧ್ಯಭಾಗದಲ್ಲಿ ನಾವು ಬೇಲೂರಿನ ಕಲಾಕೃತಿಯನ್ನು ಆ ಸೀಲಿನ ಭಾಗವಾಗಿ ಇಟ್ಕೊಂಡಿರ್ತೀವಿ. ಯಾರೇ ನಾಗರಿಕರು ಬೇಲೂರಿಗೆ ಹೋಗಿ ಆ ಸೀಲ್ ಹಾಕ್ಕೊಂಡ್ರೆ ಅದು ಆ ಒಂದು ಕಲಾಕೃತಿ ಬರ್ತದೆ. ಹಾಗಾಗಿ ಇದನ್ನು ನಾವು ಸುಮಾರು ಕರ್ನಾಟಕದಲ್ಲಿ 100+ ಸ್ಥಳಗಳು, ಅದು ಮಾನ್ಯುಮೆಂಟ್ಸ್ ಆಗಿರ್ಬೋದು, ಒಂದು ಸಂರಕ್ಷಿತ ಪ್ರದೇಶ ಆಗಿರ್ಬೋದು. ಬಂಡೀಪುರದಲ್ಲಿ ನೀವು ಹೋಗಿ ಆ ಸೀಲಿನ ಮಧ್ಯಭಾಗದಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ಹುಲಿಯ ಕಾಲು ಪಾಸ್ ಇದೆಯಲ್ಲ, ಕಾಲಿನ ಹೆಜ್ಜೆ ಗುರುತು. ಸೊ ಈ ತರ 100 ಸೀಲ್ಗಳು ನಾವು ಮಾಡಿಸಿದ್ದೀವಿ ಬೇರೆ ಬೇರೆ ಜಾಗ. ಅದು ನಿಮ್ಮ ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ. ಸೊ ಆ ಒಂದು 100 ಪೋಸ್ಟ್ ಆಫೀಸ್ಗಳು ಪ್ರತಿ ಡಿಸ್ಟಿಕ್ಕಲ್ಲೂ ಒಂದು 3-4. ಈಗ ನೀವು ಶಿವಮೊಗ್ಗಗೆ ಹೋದರೆ ಜೋಗ ಜಲಪಾತ, ಅಥವಾ ನೀವು ಹಾಸನಕ್ಕೆ ಹೋದರೆ ಬೇಲೂರು, ಇನ್ನೊಂದು ಜಾಗಗಳು, ಐತಿಹಾಸಿಕ ಸ್ಥಳಗಳು, ಮಾನ್ಯುಮೆಂಟ್ಸ್ಗಳು, ಈ ಥರದಕ್ಕಂಥ ಜಾಗಗಳಲ್ಲಿ ಸೀಲ್ಗಳಿದ್ದಾವೆ. ಸೊ ಅದನ್ನೆಲ್ಲ ಸೇರಿಸಿ ಒಂದು ನಾವು ಒಂದು ಡಾಕ್ಯುಮೆಂಟ್ ಮಾಡಿದ್ದೀವಿ. ಅದಕ್ಕೆ ನಾವು ಫಿಲಾಟ್ಲಿಕ್ ಪಾಸ್ಪೋರ್ಟ್ ಅಂತ ಹೆಸರು ಕೊಟ್ಟಿದ್ದೀವಿ.
1: ಅಂದರೆ ಆ ಒಂದು ಪ್ರದೇಶದ ವಿಶೇಷತೆ ಅದರಲ್ಲಿರುತ್ತೆ.
0: ಇರುತ್ತೆ. ನೀವೇನು ಮಾಡಬೇಕು, ಅದನ್ನು ಪರ್ಚೇಸ್ ಮಾಡಿದಾಗ ಇದಕ್ಕೆ ಕರ್ನಾಟಕದಲ್ಲಿ ಮಾತ್ರ ಇದಕ್ಕೆ ವ್ಯಾಲಿಡಿಟಿ. ನೀವು ಈ ಪಾಸ್ಪೋರ್ಟ್ ತಗೊಂಡು ನಾನು ತಮಿಳ್ನಾಡಲ್ಲಿ ಸಂಚರಿಸ್ತೀನಿ ಅಂತಂದರೆ ಅದಕ್ಕೆ ಉಪಯೋಗ ಇಲ್ಲ. ಆದರೆ ನೀವು ಟ್ರಾವೆಲ್ ಎಂಥೂಸಿಯಾಸ್ಟಾಗಿದ್ದರೆ, ನೀವು ಉದಾಹರಣೆ ಇಲ್ಲಿಂದ ನೀವು ಮಂಗಳೂರಿಗೆ ಹೋಗಿ ಮಂಗಳೂರಿನ ಒಂದು ಉಡುಪಿ ಕನಕನ ಕಿಂಡಿ ಇರ್ಬೋದು, ಆ ಥರ ಅಂದರೆ ನೀವು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಐತಿಹಾಸಿಕ ನೈಸರ್ಗಿಕ ವೈವಿಧ್ಯತೆಗಳನ್ನ ನೀವು ಈ ಪುಸ್ತಕದಲ್ಲಿ ಅಂಚೆ ಕಚೇರಿಯ ಮುದ್ರೆಯ ಜೊತೆ ನೀವು ದಾಖಲಿಸ್ಬೋದು. ಈ ಒಂದು ಅಟೆಂಪ್ಟನ್ನು ಮಾಡಿದ್ವಿ ಕಳೆದ ಜುಲೈ 10 ನಾವು ನಿರೀಕ್ಷೆ ಮಾಡಲಾಗದಷ್ಟು ಪ್ರತಿಕ್ರಿಯೆ ಬಂತು. ಸೊ ಹಾಗಾಗಿ ಈ 10 ಮತ್ತು 11 ಅದೇ ಫಿಲಾಟ್ಲಿ ಪಾಸ್ಪೋರ್ಟನ್ನು ನಾವು 7,000-8,000 ಪ್ರಿಂಟ್ ಮಾಡಿ ರೆಡಿ ಇಟ್ಕೊಂಡಿದ್ದೇವೆ. ಬೆಂಗಳೂರಿನ GPO, ಮೈಸೂರಿನಲ್ಲಿ ಇರತಕ್ಕಂಥ ಮುಖ್ಯ ಅಂಚೆ ಕಚೇರಿ, ಬೆಳಗಾವಿಯಲ್ಲಿ ಇರತಕ್ಕಂಥ ಮುಖ್ಯ ಅಂಚೆ ಕಚೇರಿ,

0: ಮತ್ತು ಮಂಗಳೂರಿನಲ್ಲಿ ಇರತಕ್ಕಂಥ ಮುಖ್ಯ ಅಂಚೆ ಕಚೇರಿಯಲ್ಲಿ 10ನೇ ತಾರೀಕು 11ನೇ ತಾರೀಕು ನಾವು ಈ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಫಿಲಾಟ್ಲಿ ಡೇಯ ಒಂದು ಭಾಗ. ಜೊತೆಗೆ ನಾನು ಚಿಕ್ಕ ವಯಸ್ಸಲ್ಲಿ ಪತ್ರ ಬರೀತಾ ಇದ್ದೆ, ತಾವಂತೂ ಕಡ್ಡಾಯವಾಗಿ ಬರೆದಿರ್ತೀರಿ, ಹಾಗಾಗಿ ನೀವೆಲ್ಲ ಬರಿಬೇಕಾದ್ರೆ ತೀರ್ಥರೂಪು ಕೆಲವು ಪದಗಳನ್ನೆಲ್ಲ ಒಕ್ಕಣೆಯನ್ನ ಬಳಸಿರ್ತೀರಿ. ನಾನು ಬಳಸಿರ್ತೇನೆ. ಈಗ ನೀವು ಈಗ ನನ್ನ ಮಗನಿಗೆ ಅದು ಬರಿ ಅಂತಂದ್ರೆ ಅದಕ್ಕೆ ಏನು ಯಾಕೆ ಬರೀತಾರೆ ಇದು ಗೊತ್ತಿರೋದಿಲ್ಲ. ಹಾಗಾಗಿ ಸುಮಾರು ಶಬ್ದಕೋಶಗಳಲ್ಲಿರ್ತಕ್ಕಂಥ ಪದಗಳೇ ನಾವು ಬರೀದೇ ಇರೋ ಕಾರಣಕ್ಕೆ ಮಿಸ್ ಆಗ್ಬಿಡ್ತವೆ. ಒಂದು ನಮ್ಮ ಕಲಿಕೆಯಿಂದ ಮಿಸ್ ಆಗ್ತದೆ, ಇನ್ನೊಂದು ಜನಬಳಕೆಯಿಂದ ಮಿಸ್ ಆಗ್ತದೆ. ಸೊ ಹಾಗಾಗಿ ಜನರಲ್ಲಿ ಆರ್ಟ್ ಆಫ್ ಲೆಟರ್ ರೈಟಿಂಗ್ ಅಂತ ಅದನ್ನು ನಾವು ಮತ್ತೆ ಕ್ರಿಯೇಟ್ ಮಾಡಲಿಕ್ಕೆ ಈ ಡಿಜಿಟಲ್ ಸಾಧನಗಳ ಆಚೆ ಒಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಮತ್ತೆ ಈ ಮಾಧ್ಯಮವನ್ನು ಕಂಡಿಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಕೈಬರಹದಿಂದ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಮತ್ತೆ ನಿಮ್ಮನ್ನು ನೀವು ಹುಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಒಂದು ಡಿಜಿಟಲ್ ಡಿಟಾಕ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಿಜಿಟಲ್ ಡಿಟಾಕ್ಸ್ ಅಂತ ನಿಮಗೆ ಶಾಲಾ ಮಕ್ಕಳುಗಳಿಗೆ ನಾವು ಪತ್ರವನ್ನು ಕೊಟ್ಟು, ಅಂಚೆ ಕಾರ್ಡ್ಗಳನ್ನ ಕೊಟ್ಟು, ಕವರ್ಗಳನ್ನ ಕೊಟ್ಟು, ನೀವು ನಿಮಗೆ ಯಾರಿಗೆ, ನಿಮ್ಮ ಗೆಳೆಯರಿಗೆ, ಗೆಳತಿಯರಿಗೆ, ತಂದೆಯರಿಗೆ, ಚಿಕ್ಕಪ್ಪದಿರಿಗೆ, ದೊಡ್ಡಪ್ಪದಿರಿಗೆ,
1: ಶಿಕ್ಷಕರಿಗೆ,
0: ಅತ್ತೆ ಮಾವದಿರಿಗೆ ಯಾರಿಗಾದ್ರೂ ಪತ್ರ ಬರೀರಿ ಅಂತ ಇದನ್ನ ಒಂದು ಪ್ರಮೋಟ್ ಮಾಡ್ತಾ ಇದ್ದೀವಿ.
1: ಒಳ್ಳೆ ಚಟುವಟಿಕೆ
0: ಚಟುವಟಿಕೆ. ಮತ್ತೆ ಅದೇ ಭಾಗವಾಗಿ ಈ ಮೊದಲನೇ ಬಾರಿಗೆ ಈ ಕೆಲವು ಶಾಲಾ ಕಾಲೇಜುಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ಸೊ ಅವ್ರಿಗೆ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಇನ್ನೊಂದು ಭಾಷೆಯನ್ನು ಕಲೀಲಿಕ್ಕೆ ಸಾಧನವಾಗಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಕೆಲವು ಕಡೆ ಎಕ್ಸಿಬಿಷನ್ಗಳು, ಫಿಲಾಟ್ಲಿ ಸ್ಟ್ಯಾಂಪ್ ಎಕ್ಸಿಬಿಷನ್ ಕಾರ್ಯಕ್ರಮಗಳನ್ನು ಆ ದಿನ ನಾವು ಹಮ್ಮಿಕೊತಾ ಇದ್ದೀವಿ. 12ನೇ ತಾರೀಕು ಫಿಲಾಟ್ಲಿ ಡೇ ಆಗಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
1: ಇವತ್ತು ಅಂಚೆ ಕಚೇರಿ ಆರ್ಥಿಕ ಸೇವೆಗಳನ್ನು ನೀಡೋದ್ರಲ್ಲೂ ಕೂಡ ಬಹಳ ಮುಂಚೂಣಿಯಲ್ಲಿದೆ.
0: ಅದು ಮುಂದಿನ ದಿನಕ್ಕೆ
1: ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಯನ್ನು ಕೈಗೊಳ್ಳುತ್ತಾ
0: ಇದೆ. ಇದೆ ಈಗ 12 ಸೋಮವಾರ ಆಯಿತು, ಮಂಗಳವಾರ 13ನೇ ತಾರೀಕು. ಈಗ ನಾನು ನಿಮಗೆ ಯಾವುದೇ ಅಂಚೆ ಕಚೇರಿಯ ಗುರುತು ಮೇಲ್ ಆಫ್ ಮನಿ ಆರ್ಡರ್ ಅಂತ ಹೇಳಿದೆ ನಿಮಗೆ, ಇರುವ ಗ್ರಾಮೀಣ ಪ್ರದೇಶದಲ್ಲಿ. ಅದೇ ಗ್ರಾಮೀಣ ಪ್ರದೇಶದಲ್ಲಿ ನೀವು ಯಾರನ್ನಾದ್ರೂ ಕೇಳಿದ್ರೆ ಅಂಚೆ ಕಚೇರಿ ಆರ್ ಡಿ ಅಂತ ಪದ ಬಳಸ್ತಾರೆ.
1: ಹೌದು,
0: ರೆಕರಿಂಗ್ ಡೆಪಾಸಿಟ್ ಅಂಚೆ ಕಚೇರಿ ಅಂತಂದ್ರೇನೆ ಆರ್ ಡಿ ಅನ್ನೋ ಒಂದು
1: ಪದ,
0: ಅದಕ್ಕೆ ಇರತಕ್ಕಂಥ ಅರ್ಥ ಅದು ರೆಕರಿಂಗ್ ಡೆಪಾಸಿಟ್ ಅಂತ. ಅದು ನಮ್ಮ ಉದ್ದೇಶ ಏನು ಅಂತಂದ್ರೆ, ನಾವು ಯಾವುದೇ ಮಿಲಿಯನೇರ್ ಬಿಲಿಯನೇರ್ಗೆ ನಾವು ಇಲಾಖೆ ಓಪನ್ ಮಾಡಿ ಇಟ್ಕೊಂಡಿಲ್ಲ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಗ್ರಾಮಗಳಲ್ಲಿ ಬಹಳ ಕಷ್ಟಪಟ್ಟು ದುಡ್ದಿರ್ತಾರೆ, 500 ರೂಪಾಯಿ 1,000 ರೂಪಾಯಿ ಅವರು ದುಡ್ದಾಗ ಅದರಲ್ಲೊಂದು 10% 20% ಅವರು ಉಳಿತಾಯವನ್ನು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೆ, ಮತ್ತು ಅವರ ಮುಂದಕ್ಕೆ ಅದು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಈ ಸಣ್ಣ ಉಳಿತಾಯ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಆರ್ ಡಿ ಬಹಳ ಮುಖ್ಯವಾದದ್ದು.
1: ಮತ್ತೆ ಉಳಿತಾಯ ಖಾತೆ ಅಂತೂ ಇದ್ದೇ ಇರ್ತದೆ
0: ನಮ್ಮಲ್ಲಿ. ಈ ಉಳಿತಾಯ ಖಾತೆ ಇದೆ, ರೆಕರಿಂಗ್ ಡೆಪಾಸಿಟ್ ಇದೆ, ಸ್ವಲ್ಪ ನಿಮ್ಮಲ್ಲಿ ಸ್ವಲ್ಪ ಹಣ ಇದೆ ಅಂತಂದ್ರೆ ಟರ್ಮ್ ಡೆಪಾಸಿಟ್ ಇರ್ಬೋದು, ಈಕ್ವಲೆಂಟ್ ಟು ಫಿಕ್ಸ್ಡ್ ಡೆಪಾಸಿಟ್, 1 ವರ್ಷಕ್ಕಿಡ್ಬೋದು, 2 ವರ್ಷಕ್ಕಿಡ್ಬೋದು, 5 ವರ್ಷಕ್ಕಿಡ್ಬೋದು, ಫಿಕ್ಸ್ಡ್ ಡೆಪಾಸಿಟ್ಗಳಿರ್ಬೋದು. ಅವರ ಶಕ್ತ್ಯಾನುಸಾರ ಅವರಲ್ಲಿ ಒಂದು ಉಳಿತಾಯವನ್ನು ಕಲಿಸ್ಲಿಕ್ಕೆ ಒಂದು ಆರ್ಥಿಕ ಶಿಸ್ತು ಮತ್ತು ಆರ್ಥಿಕ ಒಳಗೊಳ್ಳುವಿಕೆ. ಅದೇ ನಿಮಗೆ ಯಾಕೆ ಅಂತಂದರೆ, ನಾನು ನಮ್ಮ ನಂಬರ್ಸ್ ಹೇಳಿದೆ ನಿಮಗೆ, ದೇಶದಾದ್ಯಂತ 165,000ಕ್ಕೂ ಹೆಚ್ಚು ಪೋಸ್ಟ್ ಆಫೀಸ್ ಇದೆ. ಕರ್ನಾಟಕದಲ್ಲಿ 9,960 ಅಥವಾ 70 ಪೋಸ್ಟ್ ಆಫೀಸ್ಗಳಿದ್ದಾವೆ. ಕರ್ನಾಟಕದಲ್ಲಿ 6,000 ಗ್ರಾಮ ಪಂಚಾಯಿತಿಗಳಿದ್ದಾವೆ. ನನಗೆ ತಿಳಿದಿರೋ ಹಾಗೆ 6,000 ಗ್ರಾಮ ಪಂಚಾಯಿತಿಗಳಿವೆ. ಅಂದರೆ 6,000 ಗ್ರಾಮ ಪಂಚಾಯಿತಿಯನ್ನು ದಾಟಿ ಇನ್ನೂ 2,000 ಹೆಚ್ಚು ಅಂಚೆ ಕಚೇರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾವೆ. ಅದು ನಮ್ಮ ಇರತಕ್ಕಂಥ ವೈಡರ್ ರೀಚ್ ಮ್ಯಾಕ್ಸಿಮಮ್. ಅಂದರೆ ಪ್ರತಿ ನೀವು ಯಾವುದೇ ಹಳ್ಳಿಗೆ ಹೋದ್ರೂ 2-3 ಹಳ್ಳಿಗಳಲ್ಲಿ ಒಂದು ಅಂಚೆ ಕಚೇರಿ ಅಂತೂ ಕಡ್ಡಾಯವಾಗಿರುತ್ತೆ.
1: ಕೆಲವು ಕಡೆ ಸಣ್ಣ ಹಳ್ಳಿಗಳಲ್ಲಿ ಉಪ ಅಂಚೆ ಕಚೇರಿಗಳು ಅಂತ ಕೂಡ ಕೇಳ್ತಾ ಇದ್ದೀನಿ.
0: ಅದನ್ನೇ ನಾನು, ನಮ್ಮಲ್ಲಿ ಅದನ್ನ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಕರೀತಾರೆ. ನಮ್ಮಲ್ಲಿ ಈ ಉಪ ಅಂಚೆ ಕಚೇರಿಗಳು ಹೇಳಿದ್ರಲ್ಲ, ಸುಮಾರು 8,000 ಉಪ ಅಂಚೆ ಕಚೇರಿಗಳಿದ್ದಾವೆ. ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ, ಅದು ಸುಮಾರು 8,000 ಇದ್ದಾವೆ. ಅಲ್ಲಿ ಮೇಜರ್ ಆಗಿ ನಾವೇನು ಮಾಡ್ತೀವಿ, ಅವ್ರ ಹತ್ರ ನಾವು ನೀವು ಇ ಕಾಮರ್ಸು ಪಾರ್ಸಲ್ಲು ಅದಕ್ಕಿಂತ ಹೆಚ್ಚಾಗಿ ಅವರ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆರ್ಥಿಕ ಒಳಗೊಳ್ಳುವಿಕೆಯಲ್ಲಿ ನಾವು ಬಹಳ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಎರಡನೇದು ಅವರಲ್ಲಿ ಜೀವ ವಿಮೆ, ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ ಅದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ, ಅಥವಾ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನಾನು ತಮ್ಮ ಮುಖಾಂತರ ಜನಸಾಮಾನ್ಯರಿಗೆ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ,

0: ನಾವು ಯಾವಾಗಲಾದರೂ ಬಿಡುವಾದಾಗ ದಯಮಾಡಿ ಅಂಚೆ ಕಚೇರಿಗೆ ವಿಸಿಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಮ್ಮ ಪೋಸ್ಟ್ ಮಾಸ್ಟರ್ ಆಗಿರಲಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರಲಿ, ಅಲ್ಲಿ ಕೆಲಸ ಮಾಡತಕ್ಕಂಥ ಇನ್ಸ್ಪೆಕ್ಟರ್ಗಳಾಗಿರಲಿ, ನಾವು ಪ್ರತಿ 15 ದಿನಗಳಿಗೆ ಒಮ್ಮೆ ಡಾಕ್ ಚೌಪಾಲ್ ಅಂತ ಅಂದರೆ ಒಂಥರ ಮೇಳ ಮಾಡ್ತೀವಿ, ಆ ಸುತ್ತಮುತ್ತ ಗ್ರಾಮ ಪಂಚಾಯಿತಿ ಏರಿಯಾದಲ್ಲಿ ಮೇಳ ಮಾಡ್ತೀವಿ. ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಿಮ್ಮ ಆಕಾಶವಾಣಿ ಮುಖಾಂತರ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ನಾನು ಕೇಳ್ಕೊತಾ ಇದ್ದೀನಿ.
1: ಮತ್ತೆ ಭಾರತ ಸರ್ಕಾರದ ಕೆಲವು ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡ್ತಾರೆ.
0: ಹೌದು ಹೌದು,
1: ನಮ್ದು ವಿಮೆ ಯೋಜನೆ ಆಗ್ಬಹುದು,
0: ಹೌದು
1: ಉಳಿತಾಯ ಯೋಜನೆಗಳು.
0: ಹೌದು ಹೌದು, ಉಳಿತಾಯದಲ್ಲಿ ಒಂದು ಬೇಸಿಕ್ ಸೇವಿಂಗ್ಸ್ ಅಕೌಂಟು, RD, TD, ಆಮೇಲೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇರ್ತದೆ, ಆಮೇಲೆ ಈ ಪತ್ರಗಳು ಎಂಥದ್ದು NSC ಮತ್ತೆ ಕಿಸಾನ್ ವಿಕಾಸ್ ಪತ್ರಗಳು ಅಂತ ಇರ್ತದೆ, 5 ವರ್ಷ ಇಟ್ಕೊಳ್ಳಿ ಅವ್ರಿಗೆ ಸ್ವಲ್ಪ ಸಫಿಷಿಯಂಟ್, ನನಗೆ ಈ ವರ್ಷ ಭತ್ತದ ಕೊಯ್ಲು ಸ್ವಲ್ಪ ಚೆನ್ನಾಗಿ ಬಂತು, ಕೈಯಲ್ಲಿ ಸ್ವಲ್ಪ ದುಡ್ಡು ಕಾಸು ಇದೆ ಅಂತಂದಾಗ, ಅನುಕೂಲವಾಗಿದ್ದೀನಿ ಅಂತಂದಾಗ, ಅವ ಬಂದಿರತಕ್ಕಂಥ 1 ಲಕ್ಷ 2 ಲಕ್ಷನ ಅವರು NSC ಮಾಡಿಸ್ಕೋಬೋದು, KVP ಮಾಡಿಸ್ಕೋಬೋದು. ಈಗ ನನಗೆ ಅಷ್ಟು ಅವಶ್ಯಕತೆ ಇಲ್ಲ, ಇನ್ನೊಂದು 5 ವರ್ಷ ಅದನ್ನು ನಾನು ಸೇಫಾಗಿ ಇಟ್ಟಿರ್ತೀನಿ ಅಂತ. ನಮ್ಮದು ಭಾರತ ಸರ್ಕಾರ ಇಲ್ಲಿ ಇದಕ್ಕೆ ಗ್ಯಾರಂಟಿ ಕೊಡ್ತದೆ. ಬ್ಯಾಂಕ್ಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಅದು, ಮೇಜರ್ ವ್ಯತ್ಯಾಸ ಅದು. ನಮ್ಮಲ್ಲಿ ಭಾರತ ಅದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಭಾರತ ಸರ್ಕಾರ ಅದನ್ನು ಬರೆಸ್ಕೊಡ್ತದೆ, ಅದನ್ನು ಬರೆಸ್ಕೊಡ್ತದೆ.
1: ಮತ್ತೆ ಜನಧನ್ ಖಾತೆಗಳನ್ನು ಕೂಡ ತೆಗಿಬಹುದು.
0: ಜನಧನ್ ಖಾತೆಗಳು ಬಹುಶಃ ಬೇರೆ ಫೈನಾನ್ಷಿಯಲ್ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಅಂಚೆ ಕಚೇರಿಯಲ್ಲಿ ಅತಿ ಹೆಚ್ಚು ಜನಧನ್ ಖಾತೆಗಳು ಇರತಕ್ಕಂಥದ್ದು. ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಯೋಜನಾ, ಆಮೇಲೆ ಇನ್ನೊಂದಿದೆ ಜೀವನ್ ಜ್ಯೋತಿ ಬೀಮಾ ಯೋಜನಾ,
1: ಮತ್ತೆ
0: ಅಟಲ್ ಪೆನ್ಷನ್ ಯೋಜನಾ,
1: ಸುಕನ್ಯಾ
0: ಸಮೃದ್ಧಿ ಯೋಜನಾ, ಸುಮಾರು. ನಾನು ಅದಕ್ಕೆ ತಮ್ಮ ಮುಖಾಂತರ ಮನವಿ ಮಾಡಿದ್ದು, ನಮ್ಮಲ್ಲಿ ಅಂಚೆ ಮೇಳ ನಡೆದಾಗ ಅಥವಾ ತಾವು ಬಿಡುವಿದ್ದಾಗ ದಯಮಾಡಿ ಅಂಚೆ ಕಚೇರಿ, ಯಾವುದಾದ್ರೂ ಅಂಚೆ ಕಚೇರಿ. ಈಗ ನಾವು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಹೊಂದಿದ್ದೇವೆ,
1: ಅಂದ್ರೆ ತಾಂತ್ರಿಕತೆ
0: ಖಂಡಿತವಾಗ್ಲು ತಾಂತ್ರಿಕತೆ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಅಳಿವಿನ ಅಂಚಿಗೆ ಬಂದ್ಬಿಡ್ತೀವಿ. ಇದು ನೀವು ಒಪ್ಪಲಿ ಒಪ್ಪದೇ ಇರಲಿ, ಇದು ಇರ್ತಕ್ಕಂಥ ಒಂದು ನಿಯಮ. 13ನೇ ತಾರೀಕು ನಿಮಗೆ ನಾವೇನು ಮಾಡ್ತಾ ಇದ್ದೀವಿ, ಆರ್ಥಿಕ ಒಳಗೊಳ್ಳುವಿಕೆ ದಿನ ಅಂತ ಮಾಡ್ತಾ ಇದ್ದೀವಿ. ನಾನು ಕಳೆದ ವರ್ಷ BRLs ವಿಸಿಟ್ ಮಾಡಿದ್ದೆ, ಬಿಳಿಗಿರಿರಂಗನ ಬೆಟ್ಟ. ಅಲ್ಲಿ ಇನ್ನೊಂದು ಕೇರ್ ಗುಡಿ ಅಂತ ಅಲ್ಲೊಂದು ಜಾಗ. ಅಂದರೆ ನೀವು ಸಣ್ಣ ಉದಾಹರಣೆ ಹೇಳ್ತೇನೆ, ನಾನು ನೋಡ್ರ ಉದಾಹರಣೆ ಹೇಳ್ತಾ ಇದ್ದೀನಿ. BRLs ಹೋದಾಗ ಅದು ಕಾಡು ಒಳಗಡೆ ಇರತಕ್ಕಂಥ ಸುಮಾರು ಪೋಡಿಗಳು, 100-150 ಪೋಡಿಗಳು ಇರತಕ್ಕಂಥ ಜಾಗ. ಹಾಗಿದ್ರೆ ಅವ್ರಿಗೆ ಸರ್ಕಾರದ ಯಾವುದೇ ಸಂಸ್ಥೆ ಸೌಲಭ್ಯಗಳು ದೊರಕೋದು ಬಾಡುವ, ಅವ್ರಿಗೆ ದೊರಕಬೇಕು ಅನ್ನೋ ಕಾರಣಕ್ಕೆ ನಾವಲ್ಲೊಂದು ಅಂಚೆ ಕಚೇರಿ ಓಪನ್ ಮಾಡಿ ಇಟ್ಕೊಂಡಿರ್ತೀವಿ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ವಿವಿಧ ಸೌಲಭ್ಯಗಳು ಅವ್ರಿಗೂ ಕೂಡ ಸಿಗಲಿ, ಮತ್ತು ಅವರೂ ಕೂಡ ಅದರ ಭಾಗಿ ಆಗಲಿ ಅನ್ನೋ ಕಾರಣಕ್ಕೆ ಅಂಥ ಕಡೆ ಕೂಡ ನಾವು, ಅಲ್ಲಿ ನಾವು ಬಿಸ್ನೆಸ್ ನೋಡೋದಿಲ್ಲ, ಅಲ್ಲಿ ನಾವು ಬಿಸ್ನೆಸ್ ನೋಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಅಂತಂದರೆ, ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಣ್ಣ ಅಕೌಂಟ್ ಅಥವಾ ಒಂದು ಇನ್ಶೂರೆನ್ಸ್ ಆದರೂ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅಂಥ ಒಂದು ದುರ್ಗಮ ಸ್ಥಳಗಳಲ್ಲೂ ಕೂಡ ನಮ್ಮ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ವಿ. ನಾನು ಕೊಟ್ಟದ್ದು ಒಂದು ಉದಾಹರಣೆ ಮಾತ್ರ. ಆ ಥರ ನೀವು ಪ್ರತಿ ಜಿಲ್ಲೆ, ಈಗ ಪುತ್ತೂರು, ಸುಳ್ಯ ಅಂತ ಕಡೆ ನಮ್ಮ ಮಲ್ಲೈಕುಡಿ ಸಮುದಾಯ ಇರ್ತದೆ. ನಾವು ಸುಮ್ಮನೆ ಉದಾಹರಣೆಗಳು ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡಿದ್ರೂ ಕೂಡ ಅವಕಾಶ ವಂಚಿತ ಜಾಗಗಳಿದ್ದಾವೆ, ಅವಕಾಶ ವಂಚಿತ ಸಮುದಾಯಗಳಿದ್ದಾವೆ. ಅವರೆಲ್ಲರನ್ನೂ ಒಳಗೊಳ್ಳುವಿಕೆಗೆ ನಮ್ಮ ಇಲಾಖೆ ರೀಚು, ಮತ್ತು ಈ ಒಂದು ಎಲ್ಲರನ್ನೂ ಒಳಗೊಳ್ಳೋ ಒಂದು ಶಕ್ತಿ ಇರೋದು ನಮ್ಮ,
1: ಅಂದರೆ ಭಾರತ ಸರ್ಕಾರದ ಒಂದು ಆರ್ಥಿಕ ಸೇರ್ಪಡೆಯ ಉದ್ದೇಶವನ್ನು ಅಂಚೆ ಕಚೇರಿಗಳು ಈಡೇರಿಸ್ತಾ ಇದೆ.
0: ನಮ್ಮ ಮುಖ್ಯ ಧ್ಯೇಯನೇ ಅದು, ನಮ್ಮ ಮುಖ್ಯ ಧ್ಯೇಯ
1: ಎಲ್ಲರನ್ನು ಈ ಒಂದು ಆರ್ಥಿಕ ಸೇರ್ಪಡೆಗೆ ಒಳಗೊಳಿಸಬೇಕು.
0: ಹೌದು ಹೌದು, ಅಂಚೆ ಕಚೇರಿ ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಪದನ ನಾನು ಬಳಸಲಿಕ್ಕೆ ಇಷ್ಟಪಡ್ತೇನೆ.
1: ಸಾಮಾಜಿಕ ಮೂಲ ಸೌಕರ್ಯ,
0: ಮೂಲ ಸೌಕರ್ಯ ಅಂದ ಪ್ರತಿಯೊಂದು ಹಳ್ಳಿಯಲ್ಲಿ ಅಂಚೆ ಕಚೇರಿಯನ್ನು ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿ. ಮತ್ತೆ ಮಾನ್ಯ ಪ್ರಧಾನ ಮಂತ್ರಿಗಳು 2015 ಅವರು ಅಧಿಕಾರ ವಹಿಸಿಕೊಂಡಂಥ ನೆಕ್ಸ್ಟ್ ವರ್ಷದಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಂಚೆ ಕಚೇರಿ ಒಂದು ಜನಸಮುದಾಯವನ್ನು ಆರ್ಥಿಕವಾಗಿ ಮೇಲೆತ್ತುವಂಥ ಸಾಧನ ಆಗಬೇಕು ಅಂತ ಹೇಳ್ತಾರೆ 2015ರಲ್ಲಿ ಮೊನ್ನೆ ಪ್ರಧಾನ ಮಂತ್ರಿಗಳು ಈ ಪದ ಹೇಳ್ತಾರೆ. ಅಂದರೆ ಈಗ ಸಣ್ಣ, ಈಗ ಚನ್ನಪಟ್ಟಣದಲ್ಲಿ ಗುಡಿ ಕೈಗಾರಿಕೆಗಳಿರ್ಬೋದು ಅಥವಾ ಸಣ್ಣ, ಅವ್ರಿಗೆ ಈಗ ಅವರು ಬೇರೆ ದೇಶಗಳಿಗೆ ಕಳಿಸ್ಬೋದು, ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್
1: ವಸ್ತುಗಳ ರವಾನೆಯಲ್ಲಿ
0: ಖಂಡಿತವಾಗಿ ಒಂದು, ಅಂದರೆ ಅಂಚೆ ಕಚೇರಿ ಒಂದು ಎಕನಾಮಿಕ್ ಆಕ್ಟಿವಿಟಿಯ ಹಬ್ ಆಗಿ ಕಾಣ್ತದೆ, ಒಂದು ಎಕನಾಮಿಕ್ ಆಕ್ಟಿವಿಟಿ ಸೆಂಟರ್ ತರ.
1: ಈಗ ನಾನು ನಮ್ಮ ಹಳ್ಳಿಗೆ ಹೋದಾಗ ನೋಡಿದ್ದೀನಿ, ಈಗ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ
0: ಖಂಡಿತ
1: ಕೆಲವು ಕಿಟ್ಗಳು ಬರ್ತವೆ.
0: ಹೌದು,
1: ಅವೆಲ್ಲ ಅಂಚೆ ಕಚೇರಿ ಮೂಲಕ ನೀವು ವಿತರಣೆ ಆಗ್ತವೆ.
0: ನೀವು ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ದಟ್. ಅಲ್ಲಿ ನೀವು ನೋಡ್ಬೇಕದು ಒಂದೊಂದು 50 ಕೆಜಿ 70 ಕೆಜಿ ಇರ್ತದೆ.
1: ಹೌದು,
0: ಮೊನ್ನೆ ಪ್ರಧಾನ ಮಂತ್ರಿಗಳ PMV ಕಿಟ್

0: ಅದನ್ನು ನಮ್ಮ ಅಂಚೆ ಸಿಬ್ಬಂದಿಗಳು ಯಾವುದೇ ತಕರಾರಿಲ್ಲದೆ ಅವರ ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತಕ್ಕಂಥ ಒಂದು ಜಾಬನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಊರುಗಳ ಕಡೆ ಅಂಚೆ ಅವರು ಪೋಸ್ಟ್ಮನ್ ಆಗಿರ್ಬೋದು, ಪೋಸ್ಟ್ಮನ್ ಆಗಿರ್ಬೋದು, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು, ಯಾವುದೇ ಅಂಚೆ ನೌಕರ ಅಂತಂದಾಗ ಅವ್ರಿಗೆ ಅದೇ ಒಂದು ಮಹತ್ವ ಮತ್ತು ಗೌರವ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತದೆ. ಅದು ನಮ್ಮ ಹೆಮ್ಮೆ ಕೂಡ.
1: ಸಂಶೋಧನೆಯಲ್ಲೂ ಕೂಡ ತೊಡಕೊಂಡಿದೆ.
0: ಖಂಡಿತ. 13ನೇ ತಾರೀಕು ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಡೇ ಮಾಡ್ತಾ
1: ಗ್ರಾಹಕರ ಸೇವೆ
0: ಗ್ರಾಹಕರ ಸೇವೆಯನ್ನು ಮಾಡ್ತಾ ಇದ್ವಿ. ಆಮೇಲೆ ಈ ಗ್ರಾಹಕರ ಸೇವೆ ಅಂತ ಬಂದಾಗ ನಮ್ಮಲ್ಲಿ ಒಂದು ಸಣ್ಣ ಉದಾಹರಣೆ, ನಮ್ಮ ರಾಜ್ಯದ ವಿವಿಧ ಇಲಾಖೆಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅವರ ಲಾಜಿಸ್ಟಿಕ್ಸ್ ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ಸಣ್ಣ ಉದಾಹರಣೆ ಹೇಳೋದಿದ್ರೆ, ಮೊನ್ನೆ ಎಲ್ಲ ನೀಟ್ ಎಕ್ಸಾಮ್ ನಡೀತು, ಆ ನೀಟ್ ಎಕ್ಸಾಮಿನ ಲಾಜಿಸ್ಟಿಕ್ ಸಪೋರ್ಟು ನಾವು ಮಾಡಿರ್ತೀವಿ. ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಯಾವುದಾದ್ರೂ ಒಂದು ಸ್ಯಾಂಪಲ್ನ ಬೆಂಗಳೂರಿಂದ ಮಂಗಳೂರಿಗೆ ಕಳಿಸ್ಬೇಕು ಅಂತಂದಾಗ ನಾವು ಅವ್ರಿಗೆ ಲಾಜಿಸ್ಟಿಕ್ ಪಾರ್ಟ್ನರ್ ಆಗಿ ಕೆಲಸ ಮಾಡಿರ್ತೀವಿ. ಅವೇ ವಿವಿಧ ನಮ್ಮ ಯು ಪಿ ಎಸ್ ಸಿ ಎಕ್ಸಾಮ್ ಇರ್ಬೋದು, ಕೆ ಪಿ ಎಸ್ ಸಿ ಎಕ್ಸಾಮ್ ಇರ್ಬೋದು, ವಿವಿಧ ಸಂಸ್ಥೆಗಳ ಜೊತೆ, ಇವು ಸಣ್ಣ ಉದಾಹರಣೆ, 10th board ಇರ್ಬೋದು, 12th board ಇರ್ಬೋದು, ಸಣ್ಣ ಉದಾಹರಣೆ. ಅದೇ ರೀತಿ ನಾವು ಪ್ರೈವೇಟ್ ಪ್ಲೇಯರ್ಸ್ಗಳು, ಬಿಗ್ ಪ್ರೈವೇಟ್ ಪ್ಲೇಯರ್ಸ್ಗಳ ಜೊತೆನೂ ನಾವು ವ್ಯಾವಹಾರಿಕ ಒಪ್ಪಂದ ಮಾಡಿಕೊಂಡಿರ್ತೀವಿ, ಅವರ ಲಾಜಿಸ್ಟಿಕ್ ಪಾರ್ಟ್ನರ್ ಆಗು ಕೆಲಸ ಮಾಡ್ತೀವಿ,
1: ಸ್ಪರ್ಧೆನೂ ಮಾಡ್ತೀವಿ.
0: ಅದೇ ರೀತಿ ಬಹಳ ಎರಡು ಸೇವೆಗಳನ್ನ ನಾನು ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದು ಆಧಾರ್. ಆಧಾರ್ ಈಗ ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಅದು ಒಂದು ಆಧಾರವಾಗಿದೆ. ಬಹಳ ಚೆನ್ನಾಗಿ ಹೇಳಿದ್ರೆ ಆಧಾರ್ ಎಲ್ರಿಗೂ ಒಂದು ಆಧಾರ ಆಗಿದೆ.
1: ಈಗ
0: ಆಧಾರ್ ಮಾಡಿಸ್ಬೇಕು ಅಂತ ಅವರು ಎಲ್ಲಾ ಕಡೆ ಹೋಗೋದು. ನಾನು ಅದಕ್ಕೆ ಹೇಳಿದ್ದು, ಪೋಸ್ಟ್ ಆಫೀಸ್ ಅಂತಂದ್ರೆ ಅಂಚೆ ಕಚೇರಿ ಅಂದ್ರೆ ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಜಸ್ಟ್ ನಿಮ್ಗೊಂದು ಆಧಾರ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ, ಹೆಸರಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಏನೋ ಮಾಡಿಫಿಕೇಶನ್ ಮಾಡಬೇಕು, ಇಲ್ಲ ಹೊಸ ಆಧಾರ್ ಮಾಡಿಸ್ಬೇಕು, ದಯಮಾಡಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ, ಅಲ್ಲಿರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳು ನಿಮಗೆ ಅದನ್ನು ಅನುಕೂಲ ಮಾಡಿಕೊಡ್ತಾರೆ. ಪ್ರತಿದಿನ 30-40 ಜನ ನಾವು ಒಂದು ಕೌಂಟರ್ ಓಪನ್ ಮಾಡಿದ್ರೆ, ಅಲ್ಲಿ ಜಾಸ್ತಿ ಜನ 100-100 ಜನ ಬಂದರೆ 2-3 ಕೌಂಟರ್ ಓಪನ್ ಮಾಡಿ ನಾವು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಸುಮಾರು 1,000-1,100 ಅಂಚೆ ಕಚೇರಿಗಳಲ್ಲಿ ಆಧಾರ್ ಅಪ್ಡೇಷನ್ನು, ಆಧಾರ್ ನೋಂದಣಿ, ತಿದ್ದುಪಡಿ ಈ ಸೇವೆಗಳನ್ನ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿ ಒಂದು ಬ್ಯಾಂಕು ಕೂಡ ಇದೆ, ಅದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. 2018ರಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳ ಆಶಯದ ಮೇರೆಗೆ IPPB ಅಂತ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಅದನ್ನು ಯಾಕೆ ತಗೊಂಡೆ ಅಂತಂದರೆ, ಅದರಲ್ಲಿ ಸ್ವಲ್ಪ ಟೆಕ್ನಾಲಜಿ ಹ್ಯಾಂಡ್ ಹೆಲ್ಡ್ ಡಿವೈಸಲ್ಲಿ ಅವರು ನಮ್ಮದೇ ಆದಂತಹ ಒಬ್ಬರು ಗ್ರಾಮೀಣ ಅಂಚೆ ಕರ್ಮಿ, ಪೋಸ್ಟ್ಮನ್ನು ನೀವು ಅಂಚೆ ಕಚೇರಿಗೆ ಬರೋ ಅವಶ್ಯಕತೆನೇ ಇಲ್ಲ. ನಿಮ್ಮಲ್ಲಿ ಅಕೌಂಟ್ ಇದೆ, ಅಕೌಂಟಲ್ಲಿ ನೀವೊಂದು 10,000-20,000 ದುಡ್ಡು ಇಟ್ಕೊಂಡಿದ್ದೀರಿ, ಅವ್ರಿಗೇನೋ ರಿಕ್ವೈರ್ಮೆಂಟ್ ಇತ್ತು, ನಮ್ಮ ಪೋಸ್ಟ್ಮನ್ನು ಅಲ್ಲಿ ಲೆಟರ್ ಡೆಲಿವರಿಗೂ ಇನ್ನೊಂದಕ್ಕೂ ಹೋದಾಗ ನೀವು ಜಸ್ಟ್ ನಿಮ್ಮ ಫೋನ್ ನಂಬರು ಮತ್ತು OTP ಮೇಲೆ ಅವರ ಒಂದು ತಂಬ್ ಇಂಪ್ರೆಷನನ್ನು, ಆಧಾರ್ ತಂಬ್ ಇಂಪ್ರೆಷನ್ ಲಿಂಕ್ ಆಗಿರ್ತದೆ, ಅದ್ರ ಮುಖಾಂತರ ನೀವು ಹಣವನ್ನು ವಿತ್ಡ್ರಾಯಲ್ ಮಾಡ್ಕೋಬೋದು. ವಿವಿಧ ಸೇವೆಗಳನ್ನ IPPB ಮುಖಾಂತರನೂ ನಾವು ಪಡ್ಕೋಬೋದು. ಆಧಾರ್ ಅಪ್ಡೇಷನ್ ಕೂಡ IPPB ಮುಖಾಂತರನೂ ಮಾಡ್ಕೋಬೋದು. ಈ 1,100 ಪೋಸ್ಟ್ ಆಫೀಸ್ ಅಂತ ಹೇಳಿದ್ನಲ್ಲ, ಅದರ ಜೊತೆಗೆ ಈ IPPB ಸಾಧನದ ಮುಖಾಂತರ ನಾವು ಆಧಾರ್ ಅಪ್ಡೇಷನ್ ಕೂಡ ಮಾಡ್ಕೋಬೋದು, ಗ್ರಾಮೀಣ ಮಟ್ಟದಲ್ಲಿ ಮಾಡ್ಕೋಬೋದು. ಈಗ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಮಾರು ಜನಪ್ರಿಯ ಸ್ಕೀಮ್ಗಳನ್ನ ಜಾರಿಗೆ ತಂದಿದೆ.
1: ಹೌದು,
0: ಅದರಲ್ಲಿ ಕೆಲವು EKYCಗಳನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಹಾಗಾಗಿ ನನ್ನ ಆಧಾರ್ನ ನಿರ್ದೇಶಕ ಸ್ನೇಹಿತರು ಬೆಳಿಗ್ಗೆ ಫೋನ್ ಮಾಡಿ, ಸರ್ ಈ ರೀತಿ ಇದೆ ಒಂದು ನೋಡಿ,
1: ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ.
0: ಹಾಗಾಗಿ ಈಗ ಆಧಾರು ದಯಮಾಡಿ ತಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ, ಅಲ್ಲಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ಆ ವಿಷಯದಲ್ಲಿ ತಮಗೆ ಜಾಸ್ತಿ ವಿಳಂಬ ಮಾಡದೆ ಅದನ್ನು ಮಾಡಿಕೊಡ್ತಾರೆ ಅಂತ ಈ ಮೂಲಕ ಮನವಿ ಮಾಡ್ತೇನೆ.
1: ಮತ್ತೆ ಯಾವ ರೀತಿ ಒಂದು ಈ ಸಪ್ತಾಹವನ್ನು ಸಮಾಪ್ತಿ ಮಾಡಬೇಕು ಅಂದ್ಕೊಂಡು,
0: ನಾವು ವಾಕಥಾನ್ ಮುಖಾಂತರ ನಾವು ಸಮಾಪ್ತಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ನಮ್ಮ ಕೇಂದ್ರ ಕಚೇರಿ ಒಂದು ಹೆರಿಟೇಜ್ ಬಿಲ್ಡಿಂಗ್, ಅದನ್ನು ಸಿಂಬಲ್ ಆಗಿ ಇಟ್ಕೊಂಡು ನಾವು ವಿಧಾನಸೌಧ, ಕೇಂದ್ರ ಕಚೇರಿ ಮತ್ತು ಇನ್ನೊಂದೆರಡು-ಮೂರು ನಮ್ಮದೇ ಇರತಕ್ಕಂಥ ಒಂದು ಹೆರಿಟೇಜ್ ವಾಕಥಾನ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ಜನಸಾಮಾನ್ಯರಲ್ಲಿ ನಮ್ಮ ಇಲಾಖೆ ಬಗ್ಗೆ ಆಸಕ್ತಿ ಮತ್ತು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತಾರೆ. ಇದು ಇಂಡಿಕೇಟಿವ್ ಲೈನ್ ಅಷ್ಟೇ, 9-15 ಈ ಕಾರ್ಯಕ್ರಮಗಳು ಮಾಡಿ ಅಂತ. ಇದಕ್ಕೆ ಸೇರಿಸಿ ಅಲ್ಲಿಗೆ ಬೇಕಾಗಿರತಕ್ಕಂಥ ಸ್ವಚ್ಛತಾ ಡ್ರೈವ್ ನಡೀತಾ ಇದೆ.
1: October 2-October 31
0: ನಾವು ಮಂಗಳೂರಲ್ಲಿ ಸುಮಾರು ಒಂದು 7 ಮಂಗಳೂರು

0: ಒಬ್ರು ಮತ್ತೆ ಉದ್ದಗಲಕ್ಕೂ 7-8 ಬೀಚ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ
1: ಸ್ವಚ್ಛತೆ
0: ಕಾರ್ಯಕ್ರಮ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಜೊತೆ ಸೇರಿಕೊಂಡು ಅದನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಅದನ್ನು ನಾವು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದೇವೆ, ಅಲ್ಲಿ ಇರ್ತಕ್ಕಂಥ ಬೇರೆ ಕಾರ್ಯಕ್ರಮಗಳನ್ನ ಅವರು ಹಾಕೊಂಡು ಮಾಡ್ಬೋದು.
1: ಒಟ್ಟಾರೆ ಈ ಒಂದು ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಸಂದೇಶ್ ಮಹದೇವಪ್ಪ ಅವರೇ, ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ?
0: ಅಂಚೆ ಕಚೇರಿ ಒಂದು, ನಾನು ಮೊದಲೇ ಹೇಳಿದೆ, ಒಂದಲ್ಲ ಒಂದು ಕಾರಣಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಾವು ಅಲ್ಲಿ ಇರ್ತಕ್ಕಂಥ ಸೇವೆ ಸೌಲಭ್ಯಗಳನ್ನ ಪಡ್ಕೊಂಡಿರ್ತೀರಿ. ಅಂಚೆ ಚೀಟಿ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು, RD ಆಗಿರ್ಬೋದು, ಮನಿ ಆರ್ಡರ್ ಆಗಿರ್ಬೋದು, ಒಂದು ದೇವ್ರ ಪ್ರಸಾದ ಆಗಿರ್ಬೋದು, ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಆಗಿರೋದಾಗಿರ್ಬೋದು, ಮೊದಲು ಹಳ್ಳಿಗಳಲ್ಲಿ ಯಾರಾದರೂ ಒಳ್ಳೆಯದು ಕೆಟ್ಟದಾದ ವಿಷಯಕ್ಕಾದರೂ ಅಂಚೆ ಕಚೇರಿಯ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಂಡಿರ್ತೀರಿ. ಈಗ ಪತ್ರ ಬರಿತಾ ಇರ್ತಕ್ಕಂಥ ಅವರ ಸಂಖ್ಯೆ ಕಡಿಮೆ, ಆದರೆ ಈ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳ ಸಂಖ್ಯೆ ಹಾಗೇ ಇದೆ. ಇ ಕಾಮರ್ಸ್ ಇನ್ಕ್ರೀಸ್ ಆಗಿದೆ, ಪಾರ್ಸೆಲ್ಗಳಲ್ಲಿ ಇನ್ಕ್ರೀಸ್ ಆಗಿದೆ. ಜನಸಾಮಾನ್ಯರನ್ನ ಮುಟ್ಟೋ ನಿಟ್ಟಿನಲ್ಲಿ ನಾವು ಕೂಡ ಪರಿವರ್ತನೆಯನ್ನು ಮಾಡ್ಕೋತಾ ಇದ್ದೀವಿ, ಟೆಕ್ನಾಲಜಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋತಾ ಇದ್ದೀವಿ. ನಮ್ಮ ಬಿಲ್ಡಿಂಗ್ಗಳಲ್ಲಿ ಮಾನ್ಯ ನಮ್ಮ ಕೇಂದ್ರ ಮಂತ್ರಿಗಳಾದ ಶ್ರೀಯುತ ಸಿಂಧ್ಯಾರವರ ವಿಷನ್ ಮೇರೆಗೆ,
1: ಜ್ಯೋತಿರಾದಿತ್ಯ
0: ಸಿಂಧ್ಯಾರವರು ನಮ್ಮ ಮಾನ್ಯ ಮಂತ್ರಿಗಳು, ಅವರ ವಿಷನ್ ಮೇರೆಗೆ ಕೆಲವು ಆಯ್ದ ಪೋಸ್ಟ್ ಆಫೀಸ್ಗಳನ್ನ ನಾವು ಜೆನ್ ಜಿ ಪೋಸ್ಟ್ ಆಫೀಸ್ ಅಂತ ಗುರುತಿಸಿ ಅಲ್ಲಿ ಇರ್ತಕ್ಕಂಥ ಆಂಬಿಯನ್ಸನ್ನು ಬದಲಾವಣೆ ಮಾಡಿದೆ. ಅಂದರೆ ಅದರ ಉದ್ದೇಶ, ನಾನು ಅದನ್ನು ಸಮಾಪ್ತಿಗೆ ಬಳಸ್ಕೊತೀನಿ, ಈಗ ಇರ್ತಕ್ಕಂಥ ಹೊಸ ತಲೆಮಾರಿನ ಜನರು ಕೂಡ ಪೋಸ್ಟ್ ಆಫೀಸ್ನತ್ತ ಆಕರ್ಷಿತರಾಗಬೇಕು ಅನ್ನೋ ಉದ್ದೇಶದಿಂದ ಅದರ ಮೇಲ್ಮೈ ಲಕ್ಷಣಗಳು, ಒಳಗಡೆ ಇರತಕ್ಕಂಥ ಒಂದು ವಾತಾವರಣವನ್ನು ಬದಲಾಯಿಸಿ ಅವ್ರಿಗೆ ನಮ್ಮಲ್ಲಿ ಇರತಕ್ಕಂಥ ಸೇವೆಗಳನ್ನ ಅವ್ರಿಗೆ ಕೊಡಲಿಕ್ಕೆ ಮತ್ತು ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ತಮ್ಮ ಮೂಲಕ ನಮ್ಮ ಇಲಾಖೆ ಕಾಲಾನುಕ್ರಮೇಣ ಟೆಕ್ನಾಲಜಿಕಲಿ ಇನ್ಫ್ರಾಸ್ಟ್ರಕ್ಚರ್ ವೈಸು ಮಾರ್ಪಾಡುಗಳನ್ನ ಮಾಡ್ಕೋತಾ ಇದೆ, ಜನಸಾಮಾನ್ಯರಿಗೆ ಬೇಕಾಗಿರತಕ್ಕಂಥ ಸೇವೆಗಳನ್ನ ಸಲ್ಲಿಸ್ತಾ ಇದೆ. ದಯಮಾಡಿ ತಾವು ನಮ್ಮ ಫೈನಾನ್ಷಿಯಲ್ ಇನ್ಕ್ಲೂಷನ್ನ ಭಾಗಿಯಾಗ್ಬೋದು, ಇನ್ಶೂರೆನ್ಸಲ್ಲಿ ಭಾಗಿಯಾಗ್ಬೋದು, ಅಥವಾ ತಾವು ಯಾರಾದರೂ ಸಣ್ಣ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ನಮ್ಮನ್ನು ಲಾಜಿಸ್ಟಿಕ್ ಪಾರ್ಟ್ನರಾಗಿ ಸೇರಿಸ್ಕೋಬೋದು, ಅಥವಾ ನೀವು ಬರೀ ಜನಸಾಮಾನ್ಯರಾಗಿದ್ದರೆ ನಮ್ಮಲ್ಲಿ ಇರ್ತಕ್ಕಂಥ ವಿವಿಧ ಆಧಾರ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಇರ್ಬೋದು, ಈ ಥರ ಸುಮಾರು 100+ ಸೌಲಭ್ಯಗಳಿದ್ದಾವೆ. ದಯಮಾಡಿ ತಾವು ಅಂಚೆ ಕಚೇರಿಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ತುಂಬ ಸಂತೋಷ ಸಂದೇಶ್ ಮಹದೇವಪ್ಪ ಅವರೇ. ಈ ವಿಶ್ವ ಅಂಚೆ ದಿನ ಮತ್ತು ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಅಂಚೆ ಕಚೇರಿಗಳ ಮತ್ತು ಅಂಚೆ ಇಲಾಖೆಯ ವಿವಿಧ ಆಯಾಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಅಂಚೆ ದಿನ ಮತ್ತು ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಕರ್ನಾಟಕ ವೃತ್ತದ ಅಂಚೆ ನಿರ್ದೇಶಕರಾದ ಸಂದೇಶ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 10:30. ಈಗ ಸುನೆಹರೇ ಪಲ್ ಹಿಂದಿ ಚಿತ್ರಗೀತೆಗಳು. ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆಂಧಿ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯವಿದೆ, ಆರ್ ಡಿ ಬರ್ಮನ್ ಅವರ ಸಂಗೀತ.

ದರ್ದಿ ಕಹೆ ಪುಕಾರ್ಗೆ ಚಿತ್ರದ ಗೀತೆ ಗೀತೆಯನ್ನು ಹಾಡಿದ್ದಾರೆ ಮುಖೇಶ್ ಅವರೊಂದಿಗೆ ಲತಾ ಮಂಗೇಶ್ಕರ್. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

ಕಿಶೋರ್ ಕುಮಾರ್ ಅವರು ಹಾಡಿರುವ ಪರಿಚಯ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯವಿದೆ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಇದುವರೆಗೆ ಸುನೇರೆ ಪಲ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11:00. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭದಲ್ಲಿದೆ ವಾಣಿ ಜಯರಾಮ್ ಅವರು ಹಾಡಿರುವ ನಿನಗಾಗಿ ನಾನು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ನಂತರ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಸೀತಾ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಮದರ್ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ಇದಾದ ನಂತರ ಕೇಳುವಿರಿ ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ತಕ್ಕಟ್ಟಿ ನಾಗರಾಜ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ಕಾರಣ ನಾಯಕನೇನೆಂದು ನಾಯಕೆ ತಾನೆಂದು ಕನಸಿನ ಮಡಿಲಲ್ಲಿ ಮಲಗಿತ್ತು ತನ್ನನ್ನು ತಾನೇ ಮರೆತಿತ್ತು ಮರೆತಿತ್ತು.

ಎಲ್ಲರ ಅಂಜಲಿಯವರು ಹಾಡಿರುವ ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ಇದಾದ ನಂತರ ಲಗ್ನಪತ್ರಿಕೆ ಚಿತ್ರಕ್ಕಿಂದು ಉಪಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಇವರೊಂದಿಗೆ ಎಎಲ್ ರಾಘವನ್ ಅವರು ಸಹ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

0: ಒಂದು ಎರಡು ಮೂರು ಹಾಡು ಹಾಡು.
1: ಡೊರೆಮಿ ಫ ಸಾ ಲ ಸಿ
2: ಸಾ ರಿ ಗ ಮ ಪ ದ ನಿ
3: ಸೀನ ಸೊಬ್ಬು ಸೊಬ್ಬು ಸೀನ ಸೀನ ಸೊಬ್ಬು ಸೊಬ್ಬು ಸೀನ ಸೀನ.

ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿರುವ ಶರಪಂಜರ ಚಿತ್ರದ ಗೀತೆ, ದರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ. ನಂತರ ಪ್ರಸಾರ ಆಗತ್ತೆ ಜೀವನ ಜೋಕಾಲಿ ಚಿತ್ರಕ್ಕೆಂದು ಪಿ ಸುಶೀಲ ಅವರು ಹಾಡಿರುವ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಕಾಡ್ತೈತೆ ಪ್ರಾಯ ಮುಂದಾಗಿ, ಕೆಡ್ತೈತೆ ಜ್ಞಾನ ಮಂಕಾಗಿ. ಇದ್ದತ್ತ ಇತ್ತಂಗೆ ಹೇಳಿದ್ರೆ ನೀವೆಲ್ಲ ಎದ್ ಬಂದು ಎದಗೆ ಒದಿಬೇಡಿ.

ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಹುಲಿ ಹೆಜ್ಜೆ ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಷ್ಣುವರ್ಧನ್ ಅವರ ದನಿಯಲ್ಲಿ.

ಮಂತ್ರಾಗಿ ಹುಟ್ಟಿನೂ ಏನಾಯ್ತು, ಎಲ್ಲರೂ ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು, ಎಲ್ಲರೂ ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟ

0: ಮನೆ ಬೆಳಗಿದ ಸೊಸೆ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.
1: ನಮಸ್ಕಾರ ಸರ್.
2: ಎಸ್ ಮೇಡಮ್.

ವಿಜಯ ನರಸಿಂಹನ ರಚನೆಗೆ ವಿಜಯ್ ಭಾಸ್ಕರ್ ಅವರು ರಾಗ ಸಂಯೋಜಿಸಿರುವ ಕಥಾ ಸಂಗಮ ಚಿತ್ರದ ಗೀತೆ ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಎಂಎನ್ ವ್ಯಾಸರಾವ್ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ನೆನಪಿನ ದೋಣಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿರುವ ಗೆಜ್ಜೆ ಪೂಜೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಇದುವರೆಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ 31 ಜಿಲ್ಲಾಧಿಕಾರಿಗಳ ಬಳಿ 329 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ಮೇವು ಹಾಗೂ ಆದ್ಯತೆಯ ಕಾಮಗಾರಿಗಳಿಗೆ ಬಳಸುವಂತೆ ಸೂಚಿಸಿದ್ದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕಲಮಂಗಿ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶರಣೇಗೌಡ ಅವರ ಜಮೀನಿನಲ್ಲಿ ಸಚಿವರು ರೈತರ ಅಹವಾಲು ಆಲಿಸಿದರು. ರಾಷ್ಟೀಯ ವಿಕೋಪ ಪರಿಹಾರ ನಿಧಿ ನಿಯಮಗಳ ಪ್ರಕಾರ ಶೇಕಡಾ 33ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದಲ್ಲಿ ಪರಿಹಾರ ನೀಡಲು ಅವಕಾಶವಿದೆ. ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರ ನೀಡುವ ನಿಯಮ ಕೇಂದ್ರ ಸರ್ಕಾರವೇ ರೂಪಿಸಿದೆ ಎಂದು ಸಚಿವರು ಹೇಳಿದರು. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಅವಲೋಕಿಸಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲು ಕೃತಕ ಬುದ್ದಿಮತ್ತೆ ಆಧಾರಿತ ಭಾಷಣಿ ಸಾಧನ ಅಳವಡಿಸಿಕೊಳ್ಳಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಪ್ರಜಾಸೇವಾ ಇಲಾಖೆ ಆಯೋಜಿಸಿದ್ದ ಭಾಷಣಿ ರಾಜ್ಯಂ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷಾ ಬಳಕೆಯನ್ನು ತಂತ್ರಜ್ಞಾನದೊಂದಿಗೆ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ ಎಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತಾಗಿದೆ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹೀರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ಅಂದಾಜು ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ವಿಭಾಗ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್.
1: ಬೆಳಗಾವಿ ವೃತ್ತ ವ್ಯಾಪ್ತಿಯಲ್ಲಿ ಬೆಳಗಾವಿ ವಿಭಾಗ, ಬಾಗಲಕೋಟ್, ಗೋಕಾಕ್, ವಿಜಯಪುರ ವಿಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ದಿವಸ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿಯೂ ಕೂಡ ವಿವಿಧ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದ ಮೂಲಕ ವನ್ಯಜೀವಿ ಸಂಪತ್ತು ಮತ್ತು ಅರಣ್ಯ ಸಂಪತ್ತಿನ ಅರಿವನ್ನು ಮೂಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತಿನ ದಿವಸ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 250ರಷ್ಟು ಜನರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಾ ಇದ್ದಾವೆ. ಒಳ್ಳೆಯ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿದೆ. ನಮ್ಮ ಜೊತೆಗೆ ಆರ್ಮಿ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳಿದ್ದಾರೆ, ಸಾರ್ವಜನಿಕರು, ಸೈಕ್ಲಿಸ್ಟ್ಸ್, ವಿದ್ಯಾರ್ಥಿಗಳು, ಈ ರೀತಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಮುಂದಿನ ಪೀಳಿಗೆಗೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಮಲಾಪುರದ ನಿಸರ್ಗಧಾಮದಲ್ಲಿ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಜರುಗಿತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಅನುಪಮಾ ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ 2ನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ಶಿವಮೊಗ್ಗ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಸಕ್ರೆಬೈಲು ಆನೆ ಬಿಡಾರದ ಗಜಪಡೆಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಪೂಜೆ ಸಲ್ಲಿಸಿದರು. ದಾವಣಗೆರೆ ಜಿಲ್ಲೆಗೆ 11,751 ಮೇವಿನ ಬೀಜದ ಕಿರು ಪೊಟ್ಟಣಗಳು ಸರಬರಾಜಾಗಿದ್ದು ಎಲ್ಲ ತಾಲೂಕುಗಳ ಹೈನುಗಾರರಿಗೆ ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಗಂಗಸಂದ್ರ ಗ್ರಾಮದಲ್ಲಿ ಹಿಪ್ಪು ನೆರಳೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಕೀಟ ನಿರ್ವಹಣೆ ಪ್ರಾತ್ಯಕ್ಷಿಕೆಯನ್ನು ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ನಡೆಸಿಕೊಟ್ಟರು. ನವದೆಹಲಿಯ ಭಾರತ ಮಂಟಪ್ನಲ್ಲಿ ಇದೇ ತಿಂಗಳ 12ರಿಂದ 3 ದಿನಗಳ ಕಾಲ ನಡೆಯುವ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಧಾರವಾಡ ಜಿಲ್ಲೆಯ ಸರಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಹೆಬ್ಬಳ್ಳಿಯ ಭಾಗ್ಯ ಬಿಕ್ಕೋಜಿ ಹಾಗೂ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹುಬ್ಬಳ್ಳಿಯ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಭಾಗವಹಿಸುತ್ತಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರದಲ್ಲಿ ಕೇಳಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟಿರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಪರೂಪದ ಸಾಧಕರೊಬ್ಬರನ್ನ ನಾನು ಪರಿಚಯವನ್ನ ಮಾಡ್ತಾ ಇದ್ದೇನೆ. ಇವರು ಚೆನ್ನಾಗಿ ಆಟವನ್ನ ಆಡ್ತಾರೆ, ಹಾಡ್ತಾರೆ ಮತ್ತೆ ಬರೀತಾರೆ. ಇತ್ತೀಚೆಗೆ ಸಂಶೋಧನೆಯಲ್ಲಿಯೂ ಕೂಡ ಸಾಕಷ್ಟು ಆಸಕ್ತಿಯನ್ನ ಬೆಳೆಸಿಕೊಂಡು ಅನೇಕ ವಿಚಾರಗಳ ಬಗ್ಗೆ ಕುತೂಹಲವನ್ನ ಇರಿಸಿಕೊಂಡು ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಈ ಪುರಾತತ್ವ ಶಾಸ್ತ್ರ ಏನಿದೆಯೋ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮೂಡಿಸಿಕೊಂಡು ಇವರು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಹೊರತಂದಂತಹ ಅವರ ಒಂದು ಮನಸ್ಸು ಅನ್ನುವಂತಹ ಕೃತಿ ಅತ್ಯಲ್ಪ ಅವಧಿಯಲ್ಲಿ ಎರಡನೇ ಮುದ್ರಣವನ್ನು ಕೂಡ ಕಂಡು ಹೆಚ್ಚು ಓದುಗರ ಕೃಪೆಗೆ ಪಾತ್ರವಾಗಿ ಇರತಕ್ಕಂಥದ್ದು. ಮನಸ್ಸಿನ ವಿವಿಧ ಆಯಾಮಗಳನ್ನ ಕುರಿತು ಅವರು ಈ ಕೃತಿಯನ್ನ ರಚನೆಯನ್ನ ಮಾಡಿದ್ದಾರೆ. ಇವರು ನಮ್ಮ ಹಾಸನದ ಮಾಳೇಟೀರ ಸೀತಮ್ಮ ವಿವೇಕ್ ಅವರು. ಮೂಲತಃ ಕೊಡಗಿನವರಾಗಿ ಹಾಸನದಲ್ಲಿ ನೆಲೆಸಿ ಇಲ್ಲಿ ಅವರು ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು. ಅವರ ಪರಿಚಯವನ್ನ ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ ಸೀತಮ್ಮ ಅವ್ರಿಗೆ.
2: ನಮಸ್ಕಾರ ಸರ್.
1: ಸೀತಮ್ಮ ಅವರ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಗಿದ್ದು?
2: ನನ್ನ ಪ್ರೈಮರಿ ಸ್ಕೂಲ್ ಅನ್ನ ಬಾಡಗದಲ್ಲಿ ಮುಗಿಸಿದ್ದೇನೆ, ಪ್ರೀ ಪ್ರೈಮರಿ. ಪ್ರೈಮರಿ ಅನ್ನ ಸನ್ ಮೈಕಲ್ ಸ್ಕೂಲ್ ಮಡಿಕೇರಿ, ಹೈಸ್ಕೂಲ್ ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆ, ಕಾಲೇಜ್ ಮೈಸೂರು ಸ್ಪೋರ್ಟ್ಸ್ ಸ್ಕೂಲ್ ಟೆರಿಷಿಯನ್ ಕಾಲೇಜಲ್ಲಿ ಪೂರ್ಣಗೊಳಿಸಿದ್ದೇನೆ. ಸ್ನಾತಕೋತ್ತರ ಪದವಿಯನ್ನ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೇನೆ. ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಪುರಾತತ್ವ ಮತ್ತು ಪ್ರಾಚೀನ ಇತಿಹಾಸದ ಬಗ್ಗೆ ನನ್ನ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿಕೊಂಡಿದ್ದೇನೆ.
1: ವಿದ್ಯಾರ್ಥಿಯಾಗಿದ್ದಾಗ ಆಟ ಆಡಿದ್ದು ಹೆಚ್ಚಿಗೆ, ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿ, ಯಾವ್ಯಾವ ಆಟಗಳಲ್ಲಿ ತಾವು ಪಾಲ್ಗೊಳ್ತಾ ಇದ್ರಿ, ಏನೆಲ್ಲ ಸಾಧನೆ ಮಾಡಿದ್ರಿ ಎನ್ನುವಂಥದ್ದನ್ನ ತಿಳಿಸ್ಕೊಡಿ.
2: ಸರ್, ಎಲಿಯಸ್ ಮಾಸ್ಟರ್ ಅಂತೇಳಿ ನನಗೆ 7ನೇ ತರಗತಿಯಲ್ಲಿ ಕ್ರೀಡೆಗೆ ಮೊದಲ ಬಾರಿಗೆ ಅವ್ರು ಗುರುತಿಸಿ 400 ಮೀಟರ್ ಓಟದಲ್ಲಿ ನನ್ನ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸಿದವರು. ಅಲ್ಲಿ ಮೊದಲ

0: ಅವರಿಗೇನೆ ಮೊದಲ ಸ್ಥಾನ ಗಳಿಸಿ ಎಲ್ಲರ ಗಮನ ಸೆಳೆದಿದ್ರಿಂದ ನಮ್ಮ ತಂದೆ ನನ್ನನ್ನ ಕ್ರೀಡಾಶಾಲೆಗೆ ದಾಖಲು ಮಾಡಿಸಿದ್ರು. ಅಲ್ಲಿಂದ ನನ್ನ 8 ವರ್ಷ ಸತತವಾಗಿ ಕ್ರೀಡೆಯಲ್ಲಿ ಸಾಧನೆಗಳನ್ನ ಮಾಡ್ತಾ ಬಂದಿದ್ದು. ರೂರಲ್ ಸ್ಪೋರ್ಟ್ಸ್ ಮೊದಲ ರಾಷ್ಟ್ರ ಮಟ್ಟದ 400 ಮೀಟರ್ ಓಟದಲ್ಲಿ 3ನೇ ಸ್ಥಾನ ಗಳಿಸುವ ಮೂಲಕ ನನ್ನ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಆರಂಭವಾಗಿದ್ದು. ಸುಮಾರು 7-8 ಚಿನ್ನದ ಪದಕಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಆನಂತರದಲ್ಲಿ ಪಡೆದಿದ್ದೀನಿ. ಇವೆಂಟ್ಗಳು ಅಥ್ಲೆಟಿಕ್ಸ್ ನಲ್ಲಿ ಬದಲಾಗ್ತಾ ಹೋಗಿದೆ. ಹೆಪ್ಟಥ್ಲಾನ್ 400, 800 ನಂತರ ನನ್ನ ಸ್ಟ್ರಿಕಾನ್ ಆಗಿದ್ದು ಯೂನಿವರ್ಸಿಟಿ ಎಲ್ಲ ಭಾಗವಹಿಸಿರುವಂತದ್ದು ಜಾವ್ಲಿನ್ ಥ್ರೋ ಭರ್ಜಿ ಎಸೆತ. ಸೊ ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನ ಪಡೆದುಕೊಂಡಿದ್ದೇನೆ.
1: ಈಗಲೂ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥದ್ದು ಇದೆಯಾ?
0: ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಕ್ರೀಡೆ ಭಾಗವಹಿಸೋದನ್ನ.
1: ಆಟ ಆಡ್ಕೊಂಡಿದ್ದವರು ಬರವಣಿಗೆ ಅಂತ ನಿಮ್ಮ ಒಂದು ಚಿತ್ತ ಹೊರಳಿದ್ದು ಹೇಗೆ?
0: ಸರ್, ಪುರಾತತ್ವ ಶಾಸ್ತ್ರದ್ದು ಸ್ನಾತಕೋತ್ತರ ಪದವಿ ನಾನು ಮದುವೆ ನಂತರ ಮುಗಿಸ್ಕೊಂಡಿರೋದು. ಅದಕ್ಕಿಂತ ಮುಂಚೆ ಹಿಸ್ಟ್ರಿದು ತಗೊಂಡಿದ್ದೆ. 1 ವರ್ಷ ಮಾತ್ರ ನನಗೆ ಪೂರೈಸಲಿಕ್ಕೆ ಸಾಧ್ಯ ಆಗಿದ್ದು. ನಾನು ವಾರ್ತಾವಾಚಕಿಯಾಗಿ ನಾನು ಆಯ್ಕೆ ಆಗಿದ್ದರಿಂದ ಪರೀಕ್ಷೆಯ ಸಮಯದಲ್ಲಿ ನನಗೆ ರಜೆ ಸಿಗೋದು ಕಷ್ಟ ಆದ್ದರಿಂದ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿರಲಿಲ್ಲ. ಮದುವೆ ನಂತರ, ಮಗುವಾದ ನಂತರ ನಾನು ಸ್ನಾತಕೋತ್ತರ ಪುರಾತತ್ವದಲ್ಲಿ ಮಾಡಿಕೊಂಡೆ. ಇತಿಹಾಸ ನನ್ಗೆ ಮುಂಚಿಂದನೂ ಇಷ್ಟ ಇದ್ದಂತ ಒಂದು ವಿಷಯ. ಆದ್ರೆ ಪುರಾತತ್ವದ ಏನು ಅದ್ರ ಬಗ್ಗೆ ನಾನು ಕಲಿತಾ ಕಲಿತಾ ಅದ್ರ ಕ್ಯೂರಿಯಾಸಿಟಿ ನಂಗೆ ಇನ್ನೂ ಹೆಚ್ಚುತ್ತಾ ಹೋದಂತೆ ಅದ್ರ ಬಗ್ಗೆ ನನಗೆ ಆಸಕ್ತಿ ಬೆಳೀತಾವೆ. ಆ ನಿಟ್ಟಿನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು AVK ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ನಾನು ಅರೆಕಾಲಿಕ ಉಪನ್ಯಾಸಕ್ಕೆ. ಸೊ ಹಾಗೆ ಅದ್ರ ಜರ್ನಿ, ಇತಿಹಾಸದ ಜರ್ನಿ ಆರಂಭವಾಗಿದ್ದು. ಸೊ ಅದ್ ಮಾಡ್ತಾ ಡೆಂಗ್ಯೂ ಅನಾರೋಗ್ಯಕ್ಕೆ ಈಡಾಗಿ ನಂತರ ರೆಸ್ಟ್ ಅಲ್ಲಿ ಇದ್ದಾಗ ನಾನು ಬರವಣಿಗೆಯನ್ನ ಕೈಗೆತ್ಕೊಂಡೆ. ಮಾಳೇಟ್ರ ತಿಮ್ಮಯ್ಯನವರ ಪುಸ್ತಕ ಹೂ ಆರ್ ವಿ ಕೊಡ್ವಾಸ್, ಅದು ನನ್ನ ಕಣ್ಣಿಗೆ ಬಿತ್ತು. ಅದರಲ್ಲಿ ಓದ್ತಾ ಓದ್ತಾ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಏನು ನೋಡ್ತಾ ಇದೆ ಅದಕ್ಕೆ ಲಿಂಕ್ ಆಗೊಂದು ವಿಷಯ ಅದ್ರಲ್ಲಿ ನನಗೆ ಸಿಕ್ತು. ಸೊ ಹಾಗಾಗಿ ಅವರ ಆ ಪುಸ್ತಕವನ್ನು ತರ್ಜುಮೆ, ನಂಗದಾರು ಕೊಡುವ ಅನ್ನುವ ಪುಸ್ತಕಕ್ಕೆ ತರ್ಜುಮೆ ಮಾಡಲಿಕ್ಕೆ ಕೂತ್ಕೊಂಡೆ ನಾನು. ಸೊ ಈ ಡೆಂಗ್ಯೂ ಬಂದ ಸಂದರ್ಭ ನನಗೆ ವೃತ್ತಿ ಇತ್ತು, ಅದನ್ನ
1: ಬದಲಾವಣೆ
0: ಮಾಡ್ತು.
1: ಕಾಯಿಲೆಗಳು ತೊಂದರೆ ಕೊಡಕ್ ಬರುತ್ತೆ ಅಂತ ಹೇಳಿ
0: ಅನ್ಕೊಳ್ತೀವಿ, ಬಟ್ ನನ್ನ ಪಾಲಿಗೆ ಅದು ಅದೃಷ್ಟವಾಗಿ ಬದಲಾಯ್ತು.
1: ಭವಿಷ್ಯವನ್ನೇ ಬದಲಾವಣೆಯನ್ನ ಮಾಡ್ತು. ಈ ಪುರಾತತ್ವ ಶಾಸ್ತ್ರದ ಬಗ್ಗೆ ಯಾಕೆ ನಿಮ್ಗೆ ಆಸಕ್ತಿ?
0: ನನಗೆ ಇತಿಹಾಸದ ಬಗ್ಗೆ ಮುಂಚಿಂದನೂ ಆಸಕ್ತಿ ಇತ್ತು ಸರ್. ನಾನೇನು ಕ್ರೀಡೆ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆರಂಭಿಸಿದೆ, ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸುತ್ತಾಡ್ಲಿಕ್ಕೆ ಶುರು ಆಗಿದ್ದು ಆವಾಗ. ನಮ್ಗೆ ತಂದೆ ತಾಯಿ ಯಾರು ಇಲ್ಲ, ನಮ್ ಗುರುಗಳ ಜೊತೆನೆ, ನಮ್ ತರಬೇತಿದಾರ ಜೊತೆನೆ ಹೋಗ್ತಾ ಇದ್ದಿದ್ದು. ನಮ್ ಫ್ರೆಂಡ್ಸ್ ಇದ್ದಿದ್ದು ಬಿಜಾಪುರದಂತ ಜಾಗದಲ್ಲೆಲ್ಲ ಕರ್ಕೊಂಡು ಹೋದಾಗ ಗೋಲ್ ಗುಂಬಸ್ ತೋರಿಸಿ ಕರ್ಕೊಂಡ್ ಬರೋರು. ಸೊ ಅವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ರೂ ಅದನ್ನೊಂದು ಪ್ರವಾಸಿ ದೃಷ್ಟಿಯಿಂದ ನೋಡ್ತಾ ಇದ್ರು. ಬಟ್ ನನಗೆ ಅಲ್ಲಿರೋ ಸ್ಕಲ್ಪ್ಚರ್ಗಳು, ಇದು ಯಾಕೆ ಇದ್ದಾವೆ, ಹೇಗ್ ಬಂತು, ಎಷ್ಟು ವರ್ಷದ್ದು, ಈ ತರದ ಪ್ರಶ್ನೆಗಳು ನನ್ಗೆ ಆವಾಗಲೂ ಇತ್ತು. ಮುಖ್ಯವಾಗಿ ನನ್ನ ದೃಷ್ಟಿ ಬದಲಾಗಿದೆ ಹೇಗೆ ಅಂತಂದ್ರೆ, ನಮ್ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಬೇರೆ ಬೇರೆ ತರದ ಮಕ್ಕಳನ್ನ ನಾವು ನೋಡ್ತೀವಿ. ಅವ್ರ ಕಲ್ಚರ್ ತುಂಬಾ ಡಿಫ್ರೆಂಟ್. ನಾ ಎಲ್ಲಲ್ಲಿ ತಾಲಿ ಕಟ್ಟೋದನ್ನು ನೋಡಿದೆ. ನಮ್ಮ ಫ್ರೆಂಡ್ಸ್ ಮದ್ವೆಗೆ ಕರೆದಾಗ ಅವರೆಲ್ಲ ತಾಲಿ ಕಟ್ಟೋದು, ಆ ಸಿಸ್ಟಮ್ ಬೇರೆ ತರ ನೋಡಿದೆ. ಬಟ್ ನಮ್ಮಲ್ಲಿ ತುಂಬಾ ವಿಭಿನ್ನವಾಗಿತ್ತು. ನಮ್ಮಲ್ಲಿ ತಾಯಿ ಪತ್ತಾಕ್ ಅಂತ ಕಟ್ಟುವಂಥದ್ದು, ಇದು ನನ್ನ ತಲೆಯಲ್ಲಿ ಯಾವಾಗ್ಲೂ ಇತ್ತು. ಇದು ಈ ವ್ಯತ್ಯಾಸ ಯಾಕೆ, ನಾವೆಲ್ಲ ಭಾರತದಲ್ಲೇ ಇರೋದು, ಭಾರತದಲ್ಲಿ ಸಾಧಾರಣವಾಗಿ ಎಲ್ಲೆಲ್ಲೂ ತಾಲಿಯೇ ಕಾಣುತ್ತೆ, ನಮ್ಮಲ್ಲಿ ಪತ್ತಾಕಿದೆಯಲ್ಲ, ಇದ್ರದ್ದು ವಿಶೇಷತೆ ಏನು? ಇದು ನನಗೆ ತುಂಬಾ ಕುತೂಹಲ ತಂದಿದ್ದು ಮತ್ತು ಇತಿಹಾಸದ ಬಗ್ಗೆ ಎಲ್ಲ ಆಸಕ್ತಿನ ಬೆಳೆಸಿಕೊಳ್ಳಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದು. ಓದುವುದಕ್ಕಿಂತ ನಾನು ಗ್ರಹಿಸೋದು ತುಂಬಾ ಇತ್ತು. ನಾನು ನೋಡಿ ವಿಷಯಗಳನ್ನ ಗ್ರಹಿಸೋದು ತುಂಬಾ ನನ್ನಲ್ಲಿ ಇದ್ದದ್ದಂತ ಒಂದು ಸ್ವಭಾವ. ಹಾಗಾಗಿ ಆ ಗ್ರಹಿಕೆ ನನಗೆ ಸಂಶೋಧನೆ ಅನ್ವೇಷಣೆಗಳ ಬಗ್ಗೆ ನನಗೆ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ತಾ ಹೋಗಿದ್ದು.
1: ಸಾಮಾನ್ಯವಾಗಿ ಎಲ್ಲ ಬರಹಗಾರರ ಬರವಣಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಕವಿತೆಗಳ ಮೂಲಕ. ನೀವು ಕೂಡ ಕವಿತೆ ಬರೆದಿದ್ದೀರಾ ಅಲ್ವಾ?
0: ಹೌದು, ಕವಿತೆ ಬರೆದಿದ್ದೇನೆ. ಉದ್ದುದ್ದ ಲೇಖನಗಳನ್ನ ಬರೆಯುವಾಗ ಮಧ್ಯದಲ್ಲಿ ಏನಾದ್ರೂ ಒಂದು ವಿಷಯ ಅದರಲ್ಲಿ ನನಗೆ ಹೊಳಿತಾ ಇದ್ದಿದ್ದು, ಕವನ ರೂಪಕ್ಕೆ ಅದನ್ನ ತಂದ್ರೆ ಹೇಗಿರುತ್ತೆ ಅನ್ನೋದ್ರ ಮೂಲಕ ಅದೊಂದು ರಿಲ್ಯಾಕ್ಸೇಷನ್ ಆಗಿ ಆರಂಭವಾಗಿರುವಂತದ್ದು. ಕೊರೋನಾ ಸಂದರ್ಭದಲ್ಲಿ ತುಂಬಾ ಜೋರಾಗಿ ಕೆಲಸ ಮಾಡ್ತು ಆನ್ಲೈನ್ ಇದೆಲ್ಲ. ಅಲ್ಲಿ ಅವರ ಬರವಣಿಗೆಗಳನ್ನ ನೋಡಿದಾಗ ಎಲ್ಲರೂ ಇದನ್ನು ಬರೀತಾ ಇದ್ರೆ ಅಷ್ಟು ಸುಲಭವಾಯಿದು ಮುಕ್ತಕಗಳನ್ನೆಲ್ಲ ಬರೆಯೋದು ಅಂತ. ಮತ್ತೆ ಆದ್ರೂ ಕ್ಯೂರಿಯಾಸಿಟಿ ಅದ್ರ ಮಧ್ಯದಲ್ಲೇ ಅದನ್ನು ಕೂಡ ಪ್ರಯತ್ನ ಪಡ್ತಾ ಪಡ್ತಾ ಒಂದೆರಡು ಪ್ರಯತ್ನಕ್ಕೆ ಅದೊಂದು ಒಳ್ಳೆ ಮಟ್ಟದ ಬರವಣಿಗೆಯನ್ನ ನನಗೆ ದೊರಕಿಸ್ಕೊಡ್ತು. ಹಾಗಾಗಿ ಕವನಗಳನ್ನು ಕೂಡ ಬರೆದೆ, ಅದು ನನ್ನ ಪ್ರವೃತ್ತಿ.
1: ಅಂತ ಅಂದ್ರೆ ದೊಡ್ಡ ದೊಡ್ಡ ಬರವಣಿಗೆಗಳನ್ನ ಮಾಡ್ತಾ ರಿಲ್ಯಾಕ್ಸೇಷನ್ಗೋಸ್ಕರ ಕವನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಕವನ ಸಂಕಲನಗಳನ್ನು ಕೂಡ ಹೊರಗೆ ತಂದಿದ್ದೀರಿ.

0: ಎರಡು ಕವನ ಸಂಕಲನ ಇದುವರೆಗೆ ಹೊರಗೆ ಬಂದಿರತಕ್ಕಂಥದ್ದು, ಅವುಗಳ ಪರಿಚಯವನ್ನ ಮಾಡಿಕೊಡಿ.
1: ಕವಿ ಸಾಹಿತಿಗಳ ಜೀವಾಳ ಅನ್ನೋ ಒಂದು ಬಳಗ ವಾಟ್ಸಪ್ ಅಲ್ಲಿ ಬಂತು. ಆ ಬಳಗದಲ್ಲಿ ಪ್ರತಿ ಭಾನುವಾರ ತಿಂಗಳಿಗೊಮ್ಮೆ ಎಲ್ಲ ಸ್ಪರ್ಧೆಗಳನ್ನ ಏರ್ಪಡಿಸೋರು, ಚಿತ್ರಗಳನ್ನ ನೀಡ್ಬಿಟ್ಟು ಇದ್ರ ಮೇಲೆ ಕವಿತೆಗಳನ್ನ ಬರೀರಿ. ಅದೊಂಥರ ಇಂಪ್ರೆಸ್ ಆಯ್ತು ನನಗೆ. ಪ್ರತಿ ಕಾಂಪಿಟೇಷನ್ ಅಲ್ಲಿ ನೋಡಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಇದ್ರು ಆ ಗ್ರೂಪ್ ಅಲ್ಲಿ. ಅವ್ರ ಮಧ್ಯದಲ್ಲಿ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೋತಿದ್ದೀನಿ ಅಂತನ್ನುವಾಗ ನನಗೆ ಅದು ಒಂದು ವಿಶೇಷತೆ ಅನಿಸ್ತು. ಇನ್ನಷ್ಟು ಕುತೂಹಲ, ಇನ್ನಷ್ಟು ಭಾಗವಹಿಸೋಣ ಅನ್ಸ್ತು. ಸೊ ಒಂದೆರಡು ವರ್ಷ ಅದು ಕಂಟಿನ್ಯೂಸ್ ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿಗಳು ಯಾವ್ದು ಬಂದ್ವು ಅದನ್ನೆಲ್ಲ ಆಯಿತು. ಭಾವಕುಸುಮ ಅಂತ ಕನ್ನಡ ಕವನಗಳನ್ನ ತಂದೆ. ಅದೇ ರೀತಿ ಕೊಡವ ಕವನ ಸಂಕಲನ ಕೂಡ ಬಿಡುಗಡೆ ಆಯ್ತು. ಅದರಲ್ಲೂ ನನ್ನ ಅಮ್ಮನಿಗೆ ಸಂಬಂಧಪಟ್ಟಂತೆ ಒಂದೆರಡು ಮೂರು ಕವನಗಳನ್ನ ಬರೆದು ಅಮ್ಮ ನನ್ನ ತಂಗಿ ಇಬ್ರು ಅದಕ್ಕೆ ವಾವ್ ಅನ್ನೋ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದು. ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಕವನ ಬರೀಲಿಕ್ಕೆ ನಿನ್ನಿಂದ ಸಾಧ್ಯ ಇದೆ ಅಂತ. ಅವರು ಆ ವ್ಯಕ್ತಪಡಿಸಿದ ರೀತಿ ನನಗೆ ಅದನ್ನ ತರಬೇಕು ಅಂತ, ಕೊಡುವ ಕವನಗಳನ್ನ ಕೂಡ ತರಬೇಕು ಅನ್ಸಿದ್ದು. ಹಾಗಾಗಿ ಅದು ಬಿಡುಗಡೆ ಕಂಡಿದೆ. ಕವನಗಳು ನನಗೆ ಪ್ರಕಾಶನಕ್ಕೆ ತರಬೇಕು ಅನ್ನೋದು ಇರಲಿಲ್ಲ. ಬೊಳ್ಳಜಿರ ಅಯ್ಯಪ್ಪ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೊಡಗಿನಲ್ಲಿ. ಹೊಸ ಸಾಹಿತಿಗಳಿಗೆ ಅವರು ಉಚಿತವಾಗಿ ಪ್ರಕಾಶನ ಮತ್ತು ಪುಸ್ತಕಗಳನ್ನ ಬಿಡುಗಡೆಗೊಳಿಸಿಕೊಡುವಂತದೆಲ್ಲ ಕಾರ್ಯನ ಕೈಗೆತ್ತಿಕೊಂಡಿದ್ದಾರೆ. 128 ಪುಸ್ತಕವನ್ನು ಅದೇ ರೀತಿ ಅವರು ಹೊರಗೆ ತಂದಿದ್ದಾರೆ. ಅದರಲ್ಲಿ ನನ್ನ ಪುಸ್ತಕ ಕೂಡ ಸೇರ್ಪಡೆಗೊಂಡು ಎರಡು ಕವನ ಸಂಕಲನಗಳು
0: ಹೊರಗಡೆ ಬಂದವು. ನೀವು ರಚನೆ ಮಾಡಿರ್ತಕ್ಕಂತಹ ಈ ಕವನಗಳಲ್ಲಿ ಯಾವುದಾದ್ರೂ ಕವನವೊಂದನ್ನ ವಾಚನ ಮಾಡಬಹುದಾ?
1: ದೋಷಿ ನಾನಲ್ಲ, ಸ್ಪರ್ಧೆ ಎನಿಸಿದರೆ ನಿಮಗೆನ್ನ ಕಾಯಕ, ಅದರ ದೋಷಿ ನಾನಲ್ಲ. ಕೆರೆಯೂತಲಿದ್ದು ಮಾಯುವುದಕ್ಕೆಡೆಕೊಡದೆ ನಂಜಾಗುತ್ತಿರೆ ಗಾಯ, ದೋಷಿ ನಾನಲ್ಲ. ನಾನಾಡುವ ದಿಟ ಮಾತು ಸದಾ ಕಟುವೆನಿಸಿದರೆ ದೋಷಿ ನಾನಲ್ಲ. ನಾನೆನ್ನ ಬಲ್ಲೆ ಎನ್ನರಿವು ಹರಿವಿನ ಹಿತಮಿತ ಅಹಂ ಅನಿಸಿದರೆ ಅದು ದೋಷಿ ನಾನಲ್ಲ. ಎನ್ನಾಂತರ್ಯ ಮೆಚ್ಚುವಂತೆ ಮಾಡುವ ಕೆಲಸ ನಿನ್ನ ಕಾಡಿದರೆ ಅದರ ದೋಷಿಯೂ ನಾನಲ್ಲ. ಮುನ್ನ ಕೃತಿ ಪ್ರೌಢಿಮೆಯ ಆಳವರಿಯದೆ ಎನ್ನ ನೀ ವರ್ಜಿಸಿದರೆ ಅದಕ್ಕೆ ದೋಷಿಯೂ ನಾನಲ್ಲ. ಎನ್ನ ಬಾಹ್ಯ ಆಂತರ್ಯ ಸೊಬಗಿಗೆ ನಿನ್ನ ಕಣ್ಗಳು ಸೋಲುಂಬುದಕ್ಕೆ ದೋಷಿ ನಾನಲ್ಲ. ಬೆನ್ನಂತೆ ಕಾಣದಿರುವ ನಿನ್ನ ಗುಣವ ನೀನೇ ತಿಳಿಯದಿರುವುದಕ್ಕೆ ದೋಷಿ ನಾನಲ್ಲ. ಆವುದನ್ನು ತಲೆಗೇರಿಸಿಕೊಳ್ಳದೆ ಇಷ್ಟದೊಂದಿಗೆ ಬಾಳುವ ಅಂತರ್ಧ್ಯಾನಿ ನಾನು, ನನಗಾವುದೂ ದೋಷವಲ್ಲ. ಆಕರ್ಷಕ ಜಗಕ್ಕೆ ಮರುಳಾಗುತ್ತಿರುವ ಮೋಹಿನೀನು, ನಿನ್ನ ನೀ ಅರಿಯಲು ಇಳಿಯದೆಲೆ ಅನಿಸುತ್ತಿದೆ ನಿನಗೆ ದೋಷವೂ ಇಲ್ಲ.
0: ದೋಷಿ ನಾನಲ್ಲ, ಯಾಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಮನಸ್ಸು ಏನೇನೋ ಆಲೋಚನೆಯನ್ನ ಮಾಡ್ತಾ ಇರುತ್ತೆ, ಏನ್ ಮಾಡ್ತಾ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ನಿಮಗೇನನ್ಸುತ್ತೋ ಅದಕ್ಕೆ ದೋಷಿ ನಾನಲ್ಲ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ವ್ಯಕ್ತವನ್ನ ಮಾಡಿರ್ತಕ್ಕಂಥದ್ದು. ಕೊಡವ ಭಾಷೆಯಲ್ಲಿಯೂ ಕೂಡ ಕವನ ಸಂಕಲನ ಬಂದಿದೆ, ಅನೇಕ ಕವನಗಳನ್ನ ರಚನೆಯನ್ನ ಮಾಡಿದ್ದೀರಿ. ಒಂದು ಕೊಡವ ಭಾಷೆಯ ಕವನವನ್ನ ಪ್ರಸ್ತುತಪಡಿಸಬಹುದಾ?
1: ಇದು ಕೊಡಗಿನ ಜನಪದ ನೃತ್ಯ ಉಮ್ಮತ್ತಾಟ್, ಹೆಂಗಸರು ಮತ್ತು ಉಮ್ಮತ್ತಾಟನ್ನ ವರ್ಣಿಸಿರುವಂಥದ್ದು. ಬೊಟ್ಟು ಪೊಡಿಯ ಉಡ್ತಂಡು ಉಮ್ಮತ್ತಾಟ್ ಆಡುವ ಕೊಡವತಿ ಪೊಂಗಳ ನೋಟುಂಡವ್ವ, ಮೊಟ್ಟಿಟ್ಟು ಆಡೊಲ್ಲಿ ಪೂಂದಳಿ ಕಂಡಕ್ಕ ಕೈಕಟ್ಟಿ ನಿಂದೀತು ಕೊದುಚುಂಡವ್ವ. ಪತ್ತಾಕು ಲೋಲಾಕು ಜೋಮಾಲೆ ಪೊಮ್ಮಾಲೆ ಕೊಕ್ಕೆ ತಾತಿ ಅಮ್ಮೇಡ ತುದುಚೊಂಡವ್ವ. ಪೊನ್ನು ಪವಳ ಮುತ್ತು ಬೊಳ್ಳಿರ ಕಾಮುರು ಕಾಲ್ಕಡ ಚಿಂಗಾರ ಮದಿಚೊಂಡವ್ವ. ಮುಂದಾಯಿಲೆಲ್ಲೋ ಕೋಪಕದೆಂತೋ ಕೈತೇಲುವ ಎಲ್ಲಾಡ ಚಾಯಲ್ಲವ್ವ. ಬಂದೀರ ಬೆಂದಕ ಪಾಡುವಕ ಆಡುವಕ ಕರ್ ಕೈಬಳೆ ಕೈಕಡ ಕಾಲ್ಸೊರಕು ಕಾಲು ಆಡೊಂಡವ್ವ. ನಡುನಾಡು ಏಳ್ನಾಡು ಕಿಗ್ಗಟ್ಟು ಮೇಂದಲೆ ನಾಡೋಳ ದೇವಿಯವು ತೊತ್ತೊಂಡವ್ವ. ಕೊಡಗಲೆ ಅಲ್ಲತೆ ಎಲ್ಲಿಯೂ ಇಲ್ಲತ ಕುಡುವಾಯಿಮೆ ಪೋತುವೈಂಗಳ ತೆಕ್ಕೊಂಡವ್ವ. ಮೊಳಕಟ್ಟು ಜಾಕೆಟ್ ಬೆನ್ನೆರಿ ಪೊಡಿಯತ್ತು ಕಚ್ಚಿತಾಳ ಪುಡ್ಚಂಡೈಂಕು ಬಾಂಗೊಂಡವ್ವ. ಬೊಳಕದು ಪಳೆಯಾಮೆ ಪೊಮ್ಮಾಲೆ ಕೊಡುಬುರ ಆಟು ಪಾಟದು ನೋಟಿ ತೇ ಪಡ್ಚಂಡು ದೇಶ ತಿಡೀ ಆಡೊಂಡವ್ವ.
0: ಇದರ ಒಂದು ತಾತ್ಪರ್ಯವನ್ನ ಹೇಳ್ಬೋದ ಸಂಕ್ಷಿಪ್ತವಾಗಿ?
1: ಇದು ಉಮ್ಮತ್ತಾಟ ಆಡುವಾಗ ಹೆಂಗಸರು ಧರಿಸುವಂತ ಸೀರೆ, ರೇಷ್ಮೆ ಸೀರೆ ಕೆಂಪು, ಅದು ಬೊಟ್ಟು ಬೊಟ್ಟಾಗಿರುವಂತದ್ದು. ಅದನ್ನ ಹಾಕಿ ಅವರು ಕಚ್ಚಿ ತಾಳ ಅಂತೇಳಿ ತಾಳ ಹಿಡಿದು ಉಮ್ಮತ್ತಾಟನ್ನ ಯೂಶಲಿ ಆಡ್ತಾರೆ. ಅದು ಆಡುವಾಗ ಅದನ್ನ ನೀವು ಭಕ್ತಿಯಿಂದ ನೋಡ್ಬೇಕು ಅನ್ನೋಂಥದ್ದು ಇದೆ ಇದರಲ್ಲಿ. ಅವರು ಆ ಕುಣಿತ

0: ಏನು ದೀಪದ ಸುತ್ತ ಅಥವಾ ಕಾವೇರಿಯಮ್ಮನ ಮಕ್ಕಳನ್ನ ನಿಲ್ಲಿಸಿ ಅವರ ಸುತ್ತ ಉಮತಾಟನ ಆಡುವಾಗ ಅವರ ಮುಖದಲ್ಲಿ ಆ ಹೂನಗೆ ಕಾಣುವಾಗ ನೀವು ಕೂಡ ಆ ಹೂನಗೆಗೆ ಸ್ಪಂದಿಸಿ ಅನ್ನುವಂಥದ್ದು ಒಂದು ಅರ್ಥವನ್ನು ಕೊಡುತ್ತೆ. ಯಾಕಂದ್ರೆ ಅದು ಒಂದು ದೇವರ ನೃತ್ಯವನ್ನು ನೋಡಿದ ಲೆಕ್ಕ ಅನ್ನುವಂಥದ್ದು. ಪತ್ತಾಕ ಲೋಲಕ್ ಇದು ಕೊಡವರ ಆಭರಣಗಳು, ಅವುಗಳನ್ನ ನೋಡದೆ ಕಣ್ಣಿಗೆ ಹಬ್ಬ. ಅದರಲ್ಲೂ ತಲೆಯಿಂದ ಕಾಲ್ವರೆಗೆ ಹಾಕುವಂತ ಆಭರಣಗಳನ್ನು ನೋಡುವಾಗ ಅದನ್ನೆಲ್ಲ ನಾವು ಆನಂದಿಸಬೇಕು, ಅಂತಹ ಸೌಂದರ್ಯ ಅದರಲ್ಲಿ ನಮಗೆ ಕಾಣಕ್ ಸಿಗುತ್ತೆ ಅನ್ನುವಂಥದ್ದು. ಇದು ನಡುನಾಡು ಗಳನಾಡು ಕಿಗ್ಗಟ್ಟು ಮೆಂದಲೆ ಅನ್ನೋದು ಕೊಡವ ಭಾಷೆಯಲ್ಲಿ ಕೊಡಗಿನ ನಾಲ್ಕು ದಿಕ್ಕುಗಳನ್ನು ಹೇಳುವಂಥದ್ದು. ಹಾಗಾಗಿ ಆ ನೃತ್ಯವನ್ನ ಎಲ್ಲಾ ಊರಿಂದ ಬಂದಿರೋದ್ರಿಂದ ಅವ್ರನ್ನೆಲ್ಲ ದೇವಿಯರ ರೂಪದಲ್ಲಿ ನೋಡಿ ಆನಂದಿಸಿ ಅಂತ ಹೇಳುವಂಥದ್ದು. ಎಲ್ಲಿಯೂ ಕಾಣಲ್ಲ ಆ ಕೊಡವ ಸೀರೆಯನ್ನು ಹಾಕ್ತೇವೆ ನಾವು. ಸೊ ಅವೆಲ್ಲ ಕಣ್ಣಿಗೆ ತಂಪು ನೀಡುವಂಥದ್ದು. ಅವುಗಳನ್ನೆಲ್ಲ ನಾವು ಇನ್ನು ಮುಂದಕ್ಕೆ ಸಾಗಿಸ್ಬೇಕು, ಅದೊಂದು ಸಂಸ್ಕೃತಿ ಭಾಗ ಅನ್ನುವಂಥದ್ದು, ಅದು ದೇಶದಲ್ಲೇ ಆಗ್ಬೇಕು ಅನ್ನುವಂಥ ಒಂದು ಅರ್ಥವನ್ನ ಈ ಕವನ
1: ಕೊಡ್ತಾ ಹೋಗುತ್ತೆ. ನಿಮ್ಮ ಈ ಬರವಣಿಗೆ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು ಒಂದು ತರ್ಜುಮೆ ಕೃತಿಯ ಮೂಲಕ. ನೀವು ನಂಗದಾರ್ ಕೊಡವ ಅನ್ನುವಂತಹ ಒಂದು ಪುಸ್ತಕವನ್ನ ತರ್ಜುಮೆಯನ್ನ ಮಾಡಿದ್ರಿ. ನಂಗದಾರ್ ಕೊಡವ ಅಂತ ಅಂದ್ರೆ ಕೊಡಗವರು ಯಾರು ಅಥವಾ ನಾವು ಯಾರು ಅನ್ನುವಂಥದ್ದು. ನಾವು ಯಾರು ಅನ್ನುವಂತಹ ಪ್ರಶ್ನೆ ಅನೇಕರನ್ನ ಇವತ್ತಿಗೂ ಕೂಡ ಕಾಡುತ್ತೆ. ಕೊಡವರು ಯಾರು, ನಮ್ಗಿಂತಲೂ ಕೂಡ ಸಾಂಸ್ಕೃತಿಕವಾಗಿ ಬಹಳ ಭಿನ್ನವಾಗಿ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ ಅನ್ಸುತ್ತೆ. ಈ ಒಂದು ಪುಸ್ತಕವನ್ನ ಮೂಲವಾಗಿ ಬರೆದದ್ದು ಯಾರು ಮತ್ತೆ ಇದನ್ನ ತರ್ಜುಮೆ ಮಾಡಬೇಕು ಅಂತ ಹೇಳಿ ಯಾಕನ್ನಿಸ್ತು ತಮ್ಗೆ?
0: ಸರ್, ಇದನ್ನ ಮುಖ್ಯವಾಗಿ ಬರೆದಂಥವರು ಮಾಳೇಟಿರ ದಿವಂಗತ ತಿಮ್ಮಯ್ಯನವರು. ಈಗ 2-3 ತಿಂಗಳ ಹಿಂದೆ ಅವರು ತೀರ್ಕೊಂಡಿದ್ದಾರೆ. ಅವರು ಬರೆದಿರುವಂಥ ಪುಸ್ತಕ ಅದು. ನಾನು ಪುರಾತತ್ವದ ಬಗ್ಗೆ ತುಂಬ ಆಸಕ್ತಿ ಇದ್ದದ್ರಿಂದ ಕೊಡಗಿನ ಶಾಸನಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ ಸರ್. ಆವಾಗ ನನಗೆ ಹೆಚ್ಚು ಶಾಸನಗಳು 12ನೇ ಶತಮಾನಕ್ಕೆ ಹಿಂದಿನ ಎಲ್ಲ ಶಾಸನಗಳು ಹೆಚ್ಚು ಜೈನರಿಗೆ ಸಂಬಂಧಪಟ್ಟಿದ್ದು ಕಂಡುಬಂತು. ಜೊತೆಗೆ ನನಗೆ ಕೇರಳ ಮತ್ತು ಕೊಡಗಿನ ನಡುನಾಡಿನ ಭಾಗ ಏನಿದೆ ಅಲ್ಲೆಲ್ಲ ಕೊಡವರ ಅಸ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿರೋದನ್ನು ನೋಡಿದೆ ನಾನು. ಆ ಶಾಸನಗಳ ಆಧಾರದ ಮೇಲೆ ನನಗೆ ಒಂದಷ್ಟು ಕ್ಲೂಗಳು ಸಿಕ್ಕಿದ್ರಿಂದ ನನಗೆ ಅಶೋಕ್ ಮುರ್ಗಿಯವರು ಅದರ ಸಹಕಾರ ನೀಡಿದವರು. ಹಾಸನ ಸಾಹಿತ್ಯದ ತವರೂರು ಅಂತ ನನಗೆ ತಿಳಿಯಲ್ಪಟ್ಟು ಜಯಶ್ರೀಯವರು ಮೊದಲ ಬಾರಿಗೆ ನನಗೆ ಪರಿಚಯಿಸಿದ್ದು ಹಾಸನದ ಸಾಹಿತ್ಯ ಲೋಕವನ್ನ. ಅಶೋಕ್ ಮುರ್ಗಿಯವರು ನನಗೆ ಶ್ರವಣ ಬೆಳಗೊಳದಲ್ಲಿ ಪ್ರಾಕೃತ ಯೂನಿವರ್ಸಿಟಿ ಇರೋದನ್ನ ಅರಿವಿಕೆ ಕೊಟ್ಟರು. ಅಲ್ಲಿ ಸಿಕ್ಕಿದ ಈ ದಾಖಲೆಗಳ ಏನು ಕೊಡಗಿನಲ್ಲಿರೋದು ನನಗೆ ಇರುವಂತ ಎವಿಡೆನ್ಸ್ಗಳು ಇನ್ನೂ ಅಗಾಧ ಮಟ್ಟದಲ್ಲಿ ಇರೋದು ನನಗೆ ಅಲ್ಲಿ ಕಂಡು ಬಂತು. ಸೊ ಅಲ್ಲೊಂದಷ್ಟು ಸ್ಟಡಿ ಮಾಡ್ತಾ ಮಾಡ್ತಾ ಹೋದಂದೆ ನನಗೆ ಇವ್ರ ಪುಸ್ತಕ ಅದಕ್ಕೆ ಕನೆಕ್ಟ್ ಆಯಿತು. ವೃಷಭನಾಥರನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಕರ್ಮಭೂಮಿ ಅಂತ ಏನು ವೃಷಭನಾಥರದ್ದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಭರತ ಖಂಡದಲ್ಲಿ ಕೃಷಿ ತುಂಬಾ ಪ್ರಾಮುಖ್ಯತೆ ಪಡೆಯಿತು, ಅದಕ್ಕೆ ಕಾರಣವೇ ಅವರು ಅನ್ನೋದನ್ನ ಅವರು ತಗೊಂಬಂದ್ರು. ಅದಕ್ಕಿರುವಂತ ಹಳೆ ಒಡಂಬಡಿಕೆಗಳನ್ನೆಲ್ಲ ಅವರು ದಾಖಲೆಯಾಗಿ ಬಳಸ್ಕೊಂಡಿದ್ದಾರೆ. ಸೊ ನನಗೆ ಈ ಶ್ರವಣ ಬೆಳಗೊಳ ಅದಕ್ಕೆ ತುಂಬಾ ಸಹಾಯ ಮಾಡ್ತು. ಸೊ ಹಾಗಾಗಿ ಈ ಎಲ್ಲವೂ ಪರಿಪೂರ್ಣವಾದ ಒಂದು ಅಧ್ಯಯನ ಮತ್ತು ಅದಕ್ಕೆ ಒಂದು ಸರಿಯಾದ ರೂಟ್ ಅನ್ನು ನನಗೆ ಅದು ಕಲ್ಪಿಸ್ಕೊಡ್ತು. ಮದ್ರಾಸ್ ಆರ್ಕೈವ್ಸ್ ಇರ್ಬೋದು, ಕೇರಳ ಆರ್ಕೈವ್ಸ್ ಇರ್ಬೋದು, ಮಡಿಕೇರಿ ಆರ್ಕೈವ್ಸ್, ಇಲ್ಲಿ ಎಲ್ಲ ನನಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಸಿಗ್ತಾ ಹೋದಾಗೆ ನನಗೆ ಕೊಡಗಿನಲ್ಲಿ ಕೊಡವರು, ಕೊಡವ ಭಾಷಿಕರ ಪ್ರಾಮುಖ್ಯತೆಯನ್ನು, ಅವರು ಎಷ್ಟು ಯುಗದಿಂದ ಅಲ್ಲಿದ್ದಾರೆ ಅನ್ನೋದೆಲ್ಲ ನನಗೆ ಅದು ವಿಷಯಗಳು ದಾಖಲೆಗಳ ಮೂಲಕನೇ ಅದು ಸಿಕ್ತು. ಆ ಮೂಲಕ ನನಗೆ ಈ ಪುಸ್ತಕವನ್ನೇ ನಾನು ತಗೊಂಡು ನನ್ನ ಅಧ್ಯಯನನ ಅದನ್ನು ಸೇರಿಸಿ ನಂಗದಾರು ಕೊಡವ ಅನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಅದು ಹೆಚ್ಚು ಜನರ ಗಮನ ಸೆಳೆಯಿತು. ಯಾಕಂದ್ರೆ ಒಂದು ಸಂಘಟನೆಯಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಕಂತುಗಳಲ್ಲಿ ಮತ್ತೆ ಅದನ್ನ ಜನರಿಗೆ ತಲುಪಲಿ ಅಂತ ಹಾಕೊಂಡು ಹೋಗಿದ್ದೆ. ವಿಮರ್ಶೆಗಳು ಬಂದ್ರೆ ತಗೊಳ್ಳೋಣ, ಮತ್ತೆ ಏನಾದರೂ ಅಧ್ಯಯನ ಮಾಡಿದಾಗ ವಿಷಯಗಳು ಸಿಗಬಹುದು ಅಂತ.
1: ಬಹಳ ಮುಖ್ಯವಾಗಿ ಈ ಮೂಪಾಜೆ ನಿಘಂಟ್ ಅಂತ ಹೇಳಿ ಅಂತ ಅಂದ್ರೆ ಕನ್ನಡ ಕೊಡವ ಮತ್ತೆ ಆಂಗ್ಲ ಭಾಷೆಯ ನಿಘಂಟಿನ ಒಂದು ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ತಾವು ಕೈ ಜೋಡಿಸಿದ್ದೇನೆ. ಸಾಮಾನ್ಯ ಬರವಣಿಗೆಗೂ ನಿಘಂಟನ್ನ ಮಾಡ್ಲಿಕ್ಕೂ ಕೂಡ ಭಾರಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅಲ್ಲಿ ಅನುಭವಗಳು ಹೇಗಿತ್ತು?
0: ಸರ್, ನಿಘಂಟು ರಚನೆ ಸುಲಭದ ಕಾರ್ಯ ಅಲ್ಲ. ಮಚ್ಚಬಂಡ ಲಾಲಾ ಕುಟ್ಟಪ್ಪನವರು ಇದನ್ನ ಆರಂಭಿಸಿರುವಂತದ್ದು. ಅವರು ಜೊತೆ ಕೆಲಸ ಮಾಡಲಿಕ್ಕೆ ನಂಗೆ ತುಂಬಾನೇ ಖುಷಿ ಕೊಡ್ತದೆ. ಯಾಕಂದ್ರೆ ಇದು ಆರಂಭವಾಗೋದಕ್ಕಿಂತ ಮುಂಚೆಲ್ಲೇ ಛಂದಸ್ಸುಗಳನ್ನ, ಬೇರೆ ವ್ಯಾಕರಣಗಳನ್ನೆಲ್ಲ ತುಂಬಾ ಅಧ್ಯಯನ ಮಾಡ್ತಾ ಕಲಿತಾ ಇದ್ದಿದ್ರಿಂದ ನನಗೆ ಇದು ಮಾಡಲಿಕ್ಕೆ ಸುಲಭ ಅನಿಸ್ತದು. 6 ತಿಂಗಳು ಆನ್ಲೈನ್ ಮುಖಾಂತರವೇ ತಿದ್ದುಪಡಿ, ಜೋಡಣೆ ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿರುವಂಥದ್ದು. ಸುಮಾರು 800 ಪುಟ, 16,000 ಪದಗಳಿಂದ ಮಾಡಲ್ಪಟ್ಟಿರುವಂತ ಡಿಕ್ಷನರಿ ಅದು. ಕೊಡೋ ಭಾಷೆ ಅದು ನಂಗದಾರ್ ಕೊಡೋ ಅನ್ನೋದು ಕೊಡೋ ಭಾಷೆಯಲ್ಲೇ ಬರೆದಿದ್ರಿಂದ ನಂಗೆ ಹೆಚ್ಚು ಪದಗಳ ಅವಶ್ಯಕತೆ ಇತ್ತು ಕೊಡೋ

0: ಭಾಷೆಗೆ ಲಿಪಿ ಇಲ್ಲ, ಬರವಣಿಗೆ ತುಂಬಾ ಕಡಿಮೆ ಇದ್ದರಿಂದ ನಾನು ತುಂಬಾ ಪದಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡೆ ನಂಗದಾರ್ ಪುಸ್ತಕ ಬರೆದಿರುವಂತದ್ದು. ಹಾಗಾಗಿ ಈ ಕಾರ್ಯ ನನ್ನ ಕೈಗೆ ಸಿಕ್ಕಿದ ಕೂಡಲೇ ನಾನು ಅದು ಇನ್ನೂ ಖುಷಿಯಿಂದ ಮಾಡಿದೆ. ನಾನು ಯಾವುದೇ ಕಾರ್ಯ ಮಾಡಿದ್ರು ಅದರ ಹಿಂದಿನ ಉದ್ದೇಶ ನನಗೆ ಮುಖ್ಯವಾಗಿ ಅದರಲ್ಲಿ ಏನೋ ಒಂದು ವಿಷಯ ಇದೆ, ಅದು ಸಮಾಜಕ್ಕೆ ಬೇಕು, ಆ ಉದ್ದೇಶ ಇಟ್ಕೊಂಡೆ ಮಾಡಿರುವಂತದ್ದು.
1: ಈಗ ಮತ್ತೊಂದು ಆಂಗ್ಲ ಮತ್ತೆ ಕೊಡವ ಮತ್ತೆ ಕನ್ನಡ ಆ ಒಂದು ನಿಘಂಟಿನಲ್ಲೂ ಕೂಡ ಕೆಲಸವನ್ನು
0: ಮೇಲ್ವಿಚಾರಕರಾಗಿ ಈಗ ಕೆಲಸ ಮಾಡ್ತಾ
1: ಇದ್ದೀವಿ.
0: ಈವರೆಗೆ ಎಲ್ಲ ಅದರದ್ದು ಮೀಟಿಂಗ್ ಗಳು ಒಂದು 7-8 ಸುತ್ತು ಮೀಟಿಂಗ್ ಗಳೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಈಗ ಪದಗಳನ್ನ ಜೋಡಿಸುವಂತದ್ದು ಶುರು ಮಾಡಬೇಕು. ಈಗ ಮುಂದಿನ ತಿಂಗಳಿಂದ ಕಾರ್ಯ ಆರಂಭವಾಗಲಿದೆ
1: ಸರ್.
0: ಅದಕ್ಕೆ ಸೌಮ್ಯ ಹೈದರಾಬಾದ್ ನಿಂದ ಮತ್ತು ಇನ್ನು ಒಂದ್ 2-3 ಜನರು ಈವನ್ ಅಮೆರಿಕದಿಂದ ಕೂಡ ನಾವು ಆನ್ಲೈನ್ ಅಲ್ಲಿ ಕೂತು ಅವರನ್ನೆಲ್ಲ ಮಾತಾಡ್ಕೊಳ್ತಾ ಡಿಸ್ಕಸ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು.
1: ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ಎಲ್ಲದಕ್ಕೂ ಕೂಡ ಮನಸ್ಸು ಮಾಡಬೇಕು ಅಂತ ಹೇಳಿ. ಇಂತಹ ಒಂದು ಮನಸ್ಸನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಒಂದು ಪುಸ್ತಕವನ್ನ ರಚನೆಯನ್ನ ಮಾಡಿದ್ರಿ, ಯಾಕೆ ಮನಸ್ಸಿನ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತು ನಿಮಗೆ?
0: ಸರ್, ಮಾಧ್ಯಮ ಅನ್ನುವಾಗ ನಾವು ಒಂದೇ ವೇಯಲ್ಲಿ ಹೋಗಲ್ಲ. ಸಾಧಾರಣವಾಗಿ ನನಗೆ ಈ ಒಂದು ಇತಿಹಾಸ ಪುರಾತತ್ವ ನನ್ನ ಫೇವ್ರೇಟ್, ನಾನು ಅದರಲ್ಲೇ ಇರಬೇಕು ಅಂತ ಬಯಸಿದ್ರು ಕಲಿಕೆ ಅನ್ನೋದು ಬೇರೆ ಬೇರೆ ಆಂಗಲಿಂದ ಕಲ್ತ್ಕೊಂಡು ಹೋಗೋಣ ಅಂತ ಅನ್ನೋದು ಇದ್ದೇ ಇರುತ್ತೆ. ಈ ವಿಷಯಕ್ಕೆ ಬರಬೇಕು ಅಂದ್ರೆ ಅವೆಲ್ಲ ಬೇಕು ಅಂತ ನಾವು ಕಲ್ತ್ಕೊಂಡು ಬರ್ತೇವೆ. ಆ ಇದರಲ್ಲಿ ಹೋದಾಗ ನನಗೆ ಮಲ್ಲಿಕಾರ್ಜುನ್ ಸರ್ ಅವ್ರನ್ನ ನಾನು ನೆನೆಸ್ಕೋಬೇಕು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ಪುಸ್ತಕ ಕರೆದಿದ್ರು, ಅವರು ಪುಸ್ತಕಗಳನ್ನ ಪ್ರಕಟಿಸ್ತೀವಿ ಅಂತ. ನನಗೆ 15 ದಿನದ ಅವಕಾಶ ಕೊಟ್ಟಿದ್ರು. ನಾನು ಎಲ್ಲಾ ಸಬ್ಜೆಕ್ಟ್ ಮೇಲೆ ಎಲ್ಲಾ ವಿಷಯಗಳ ಮೇಲೇನು ಲೇಖನ ಬರೀಲಿಕ್ಕೆ ಗೊತ್ತಿದ್ದರಿಂದ ನಾನು ಮನಸ್ಸು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು, ಇದ್ರ ಮೇಲೇನು ಒಂದು ದಾಖಲೆ ಬರಿಬೇಕು. ಆದ್ರೆ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿರ್ಲಿಲ್ಲ. ಅದು ಬರೀಲಿಕ್ಕೆ ಮುಖ್ಯ ಕಾರಣವಾಗಿದೆ ಏನಂದ್ರೆ ನನ್ನ ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ಸ್ಪಿರಿಚುವಲ್ ಪಾತ್ ಅನ್ನ ನಾನು ಹುಡ್ಕೊಂಡು ಹೋಗಿದ್ದೆ. ಸುಮಾರು 12 ಹಂತದ ಯೋಗ ಧ್ಯಾನ ಪ್ರಾಕ್ಟೀಸ್ಗಳನ್ನ ಕೂಡ ಮಾಡಿದ್ದೀನಿ ನಾನು. ಹಾಗಾಗಿ ಅದರಲ್ಲಿ ನನಗೆ ಎಷ್ಟೋ ವಿಚಾರಗಳು, ಗೊಂದಲವಾಗಿದ್ದ ನನ್ನ ಮನಸ್ಥಿತಿಯನ್ನ ಒಂದು ಹದಕ್ಕೆ ತಂದಿರುವಂತದ್ದು ಈ ಆಧ್ಯಾತ್ಮದ ಹಾದಿ. ಹಾಗಾಗಿ ಈ ಮನಸ್ಸಿನ ಮೇಲೇನೆ ನಾನು ಬರಿಬೇಕು. ನನಗೆ ಇದು ಒಂದು ರಿಲ್ಯಾಕ್ಸ್ ಅನ್ನ, ಒಂದು ರಿಲೀಫ್ ಅನ್ನು ಕೊಟ್ಟಿರುವಾಗ ಇದು 4 ಜನರಿಗೆ ರಿಲೀಫ್ ಕೊಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಕೇಳಿದ ಕೂಡಲೇ ಅದೇ ವಿಷಯ ತೆಗೆದು ಲೇಖನ ಅಂತ ಅನ್ಕೊಂಡಿದ್ದು. ಪುಸ್ತಕ ರೂಪದಲ್ಲಿ ಅವ್ರು ಕೇಳಿದ್ದು. ಸೊ 60 ಪೇಜಿಗಾಗುವಷ್ಟು ಮೊದಲು ಆರಂಭಿಸಿದ್ದು, ಮುಖ್ಯವಾಗಿ ಕೊಡಗಿನ ಜನರಿಗೆ ತಲುಪಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ಬೊಳ್ಳಜಿರ ಅಯ್ಯಪ್ಪನವ್ರನ್ನೇ ಮತ್ತೆ ಭೇಟಿ ಮಾಡಿದಾಗ ಅವರು ಖುಷಿಯಿಂದ ಮಾಡಿಕೊಟ್ರು, ಅದನ್ನ ಪ್ರಿಂಟ್ ಮಾಡಿದ್ರು. ಈ ಮಧ್ಯದಲ್ಲಿ ನಮ್ಮ ಮನೆಯವರು ಅದನ್ನ ಓದಿ ಅದಕ್ಕೆ ಮುನ್ನುಡಿ ಬರೆದು ಇದನ್ನ ನಾನು ಬಿಡುಗಡೆಗೊಳಿಸ್ತೇನೆ ಅಂತ ಅವರು ಕೈಗೆತ್ಕೊಂಡ್ರು. ಹಾಗಾಗಿ 2ನೇ ಮುದ್ರಣ ಅದು ತುಂಬಾ ಅವ್ರದ್ದು ಬರವಣಿಗೆಯಲ್ಲೇ ಅದು ತುಂಬಾ ಜನರಿಗೆ ತಲುಪ್ತು. ಈಗ ಹಾಸನದಲ್ಲಿ ಅವರ ಗೆಳೆಯರ ಬಳಗಕ್ಕೆ ಅಂತ ಹೇಳಿ ತಂದಿರುವಂತದ್ದು, ಅವರ ಆಫೀಸ್ ಸರ್ಕಲ್ಗೆ ಅಂತ ಹೇಳಿ 2ನೇ ಮುದ್ರಣ. ಆ ಮುದ್ರಣ ಕೂಡ ಕೊಡಗಿನಲ್ಲೂ ತುಂಬಾ ಜನರಿಗೆ ತಲುಪಿದೆ, ಇಲ್ಲಿ ಹಾಸನದಲ್ಲೂ ತುಂಬಾ ಜನರಿಗೆ ತಲುಪಿದೆ. ತುಂಬಾ ಜನರು ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ.
1: ಸಾಹಿತ್ಯಿಕವಾಗಿ ಇನ್ನು ಏನೆಲ್ಲ ಆಲೋಚನೆಗಳಿದ್ದಾವೆ ತಮಗೆ?
0: ಸರ್, ಬರಿತಾ ಹೋದಾಗೆ ತುಂಬಾ ವಿಚಾರಗಳು ತಲೆಗೂ ಬರುತ್ತವೆ. ಇನ್ನು ಹೊರಗೆ ಬರದಂತ ವಿಚಾರಗಳು ತುಂಬಾ ಇದಾವೆ, ಜನರಿಗೆ ತಲುಪದಂತ ವಿಚಾರಗಳು ತುಂಬಾ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಕ್ಕೆ ಏನ್ ಬರುತ್ತೆ ಅದನ್ನ ತೆಗೆದುಕೊಂಡು ಮಾಡ್ತಾ ಇದ್ದೇನೆ. ಈಗ ಸದ್ಯದ ಮಟ್ಟಿಗೆ ಮನಸ್ಸು ಅನ್ನೋದೇ ಹರಿದಾಡ್ತಿರೋದ್ರಿಂದ ಪ್ರಪಂಚದಲ್ಲಿ ಎಲ್ರಿಗೂ ಮನಸ್ಸಿದೆ. ಆ ಮನಸ್ಸನ್ನ ನಮ್ಮ ಕೈಯಲ್ಲೇ ಇರುವ ಮನಸ್ಸನ್ನ ನಾವು ಹೇಗೆ ಹತೋಟಿಗೆ ಇಟ್ಕೋಬೇಕು ಅನ್ನೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಜನರಿಗೆ ತಲುಪಲಿ ಅಂತ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ ಬಿಟ್ರೆ ನಾನು ಕೊಡಗಿನ ಹೆಸರುಗಳ ಬಗ್ಗೆ ತುಂಬಾ ಜನರಿಗೆ ಯಾಕೆ ಕೊಡಗಿನವರೆಲ್ಲ ಅಪ್ಪಯ್ಯ ವಿಭಿನ್ನವಾಗಿ ಇಟ್ಕೋತಾ ಇದಾರೆ, ನೋಡ್ಲಿಕ್ಕೆ ಯಂಗ್ಸ್ಟರ್ ಹೆಸರು ಮಾತ್ರ ದೊಡ್ಡವ್ರ ಹೆಸರು ತರ ಇರುತ್ತೆ ಅಂತೆಲ್ಲ ಕೇಳ್ತಾರೆ. ಸೊ ಅದರ ಹಿನ್ನೆಲೆ ಬಗ್ಗೆನೇ ಒಂದಷ್ಟು ಹೆಸರುಗಳನ್ನ ಸಂಪಾದಿಸಿ ಅದನ್ನ ವಿವರಣೆ ನೀಡಿ ಅದರ ಬಗ್ಗೆ ಇತಿಹಾಸ ಚರಿತ್ರೆಗಳಲ್ಲಿ ಎಲ್ಲಾದ್ರೂ ದಾಖಲಾಗಿರೋ ಹೆಸರುಗಳನ್ನೆಲ್ಲ ಆಯ್ತು, ಅದರದ್ದೇ ಒಂದು ಪುಸ್ತಕ, ಒಂದು ಕೈಪಿಡಿಯ ಪುಸ್ತಕ ತರ್ತಾ ಇದ್ದೀನಿ. ಕನ್ನಡದಲ್ಲಿ ಒಂದಷ್ಟು ಪ್ರಶ್ನೆಗಳು ಜನರಲ್ಲಿ ಇತ್ತು ಯುಗಗಳ ಬಗ್ಗೆ ಎಲ್ಲ, ಬಟ್ ಅದು ಮೂಲವಾಗಿ ತಂದವರೇ ತೀರ್ಥಂಕರರು ಅನ್ನೋದು ಜೈನ ದಾಖಲೆಗಳು ಇರ್ತವೆ. ಅದರದ್ದು ಒಂದು ಕನ್ನಡ ಪುಸ್ತಕವನ್ನು ತರೋ ಆಲೋಚನೆಯಲ್ಲಿ ಇದ್ದೀನಿ ಸರ್.
1: ಬರವಣಿಗೆ ಅನ್ನುವಂಥದ್ದು ಸಾಮಾನ್ಯವಾದಂತಹ ಕೆಲಸ ಅಲ್ಲ, ಅಪಾರವಾಗಿ ಓದಬೇಕು, ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸಮಯನೂ ಕೂಡ ಬೇಕಾಗುತ್ತೆ. ಅದೆಲ್ಲವನ್ನು ಹೇಗೆ ಹೊಂದಿಸ್ಕೊಳ್ತೀರಿ
0: ಸರ್? ಮನೆಯನ್ನು ನಿಭಾಯಿಸಬೇಕು, ಮಗ ಮನೆಯವರು ಅತ್ತೆ ಮಾವ ಎಲ್ಲರೂ ಇರೋದ್ರಿಂದ ಎಲ್ಲವನ್ನು ನಿಭಾಯಿಸಬೇಕು. ಅದು ನಮ್ಮ ಕೈಯಲ್ಲೇ ಇರೋದಲ್ಲ ಸರ್, ನಮ್ಮ ಮನೆ ನಮ್ಮ ಪರಿವಾರವನ್ನ ಹ್ಯಾಂಡಲ್ ಮಾಡುವಂತ ಒಂದು ಅದು ಒಂದು ಕಲೆನೆ, ಅದು ನಮ್ಮ ಕೈಯಲ್ಲೇ ಇರೋಂಥದ್ದು. ಸೊ ಅದಕ್ಕೊಂದಷ್ಟು ಟೈಮ್ ಇಟ್ಟು ನಂತರ ಬರೀಲಿಕ್ಕೆ ಕೂರ್ತೀನಿ ಸರ್. ಯಾರು ನಾನು ಬರೆಯಕ್ಕೆ ಕೂತಾಗ ಅಥವಾ ಓದುವಾಗ ಮನೇಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ

0: ಮುಂಚೆ ಆದ್ರೆ 12 ಗಂಟೆ ತನಕ ರಾತ್ರಿ ಎಲ್ಲ ಕೂರ್ತಾ ಇದೆ, ಹೆಲ್ತ್ ಇಶ್ಯೂಸ್ ಮೇಲಿಂದ ಮೇಲೆ ಕಾಣಿಸ್ಕೊಳ್ತಾ ಇದ್ರಿಂದ ಇವಾಗ ಹೆಚ್ಚು ಸಂಜೆ ಹೊತ್ತು ನಾನು ಅದಕ್ಕೆ ಡೆಡಿಕೇಟ್ ಮಾಡ್ಕೊತಾ ಇದ್ದೀನಿ. ಬೇರೆ ಹಗಲು ಹೊತ್ತಿನಲ್ಲಿ ಅದು ಬೆನ್ನುಡಿ ಅವುಗಳೆಲ್ಲ ಬರ್ತಿರ್ತವೆ, ಅವುಗಳಿಗೆಲ್ಲ ಸಮಯ ಸಿಕ್ಕಿದಾಗ ಅಡಿಗೆ ಮಾಡುವಾಗ ಮಧ್ಯದಲ್ಲೂ ತಲೆಗೆ ಏನ್ ಬರುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇದೆಲ್ಲ ಇದೆ.
1: ಒಳ್ಳೆದು ಮಾಳಟೀರ ಸೀತಮ್ಮ ಅವರೇ, ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಸಾಹಿತ್ಯ ಕೃಷಿಯ ಅನುಭವಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಸಾಕಷ್ಟು ಬರೆದಿದ್ದೀರಿ, ಮುಂದಿನ ದಿವಸಗಳಲ್ಲಿ ಇನ್ನೂ ಏನೆಲ್ಲ ಬರೀಬೇಕು ಅನ್ನುವಂತಹ ತಮ್ಮದೇ ಆದಂತಹ ಆಲೋಚನೆಗಳು ಇದ್ದಾವೆ, ಅವೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಬಿಡುವನ್ನ ಮಾಡಿಕೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ
0: ಸರ್. ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಆಕಾಶವಾಣಿ ಮೂಲಕ ತುಂಬಾ ಜನರಿಗೆ ವಿಷಯ ತಲುಪುತ್ತೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಜನರಿಗೆ ಇದು ಮುದ ನೀಡಬಹುದು ಈ ಮಾತುಕತೆ ಅಂತ ಅನ್ನೋದನ್ನು ನಾನು ನಿರೀಕ್ಷಿಸಿದ್ದೇನೆ. ಧನ್ಯವಾದಗಳು ಸರ್.
1: ನಮಸ್ತೆ.
2: ಇದುವರೆಗೆ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟೀರ ಸೀತಮ್ಮ ವಿವೇಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಸಂಕಲನ ಲಿಖಿತ ಎಂಪಿ. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಸಮಯ 12:30. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ ಬಿ ಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ

0: ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
0: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ, ಮುಟ್ಟಿ ಒಮ್ಮೆ ಬಾಯಿಲಿ.

0: ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
1: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
2: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
3: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
1: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಹಾಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಆಧುನಿಕ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳನ್ನು ಕುರಿತು ಮಾತಾಡ್ತಾ ಇದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಪೂರಕವಾಗಿ ಪಂಚಕರ್ಮ ಮತ್ತು ಆಯುರ್ವೇದ ಚಿಕಿತ್ಸೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತೀವಿ. ನಮಗೆ ಈ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮತ್ತು ಮೆಡಿಕಲ್ ಕಾಲೇಜಿನ ರಸಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಮತ್ತು ರಾಗ್ನಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಕೇಂದ್ರದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆಹಾರ ಪದ್ಧತಿ ಅನ್ನುವಂಥದ್ದೇನಿದೆ ಬಹುಶಃ ತುಂಬಾ ಗೊಂದಲ ಉಂಟು ಮಾಡುವಂತ ಒಂದು ವ್ಯವಸ್ಥೆ ಅದು. ನಾವೇನ್ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಇಂತಹ ಒಂದಷ್ಟು ಗೊಂದಲಗಳಿದೆ. ಅದರಲ್ಲೂ ಆಧುನಿಕ ಆಹಾರ ಪದ್ಧತಿ ಅನ್ನುವಂಥದ್ದೇನಿದೆ ಬಾಯಿಗೆ ತುಂಬಾ ರುಚಿ ಅನಿಸಿದ್ರು ಕೂಡ ನಂತರ ಅದರ ಪರಿಣಾಮ ಯೋಚನೆ ಮಾಡಬೇಕಾಗುತ್ತೆ, ನಾವು ತಗೊಳ್ಬೇಕೋ ಬೇಡವೋ ಅಂತ ಹೇಳಿ. ಹಾಗಾಗಿ ಆರಂಭದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ನಮಗೆ ತಿಳಿಸಿ, ನಂತರ ನಾವು ಆಧುನಿಕ ಆಹಾರ ಪದ್ಧತಿಗೆ ಬರೋಣ.
3: ಆಯುರ್ವೇದದ ಪ್ರಕಾರ ಔಷಧಿಯಷ್ಟೇ ಪ್ರಾಮುಖ್ಯತೆ ಆಹಾರಕ್ಕಿದೆ. ಸೊ ನಾವು ಸರಿಯಾದ ಆಹಾರ, ಹಿತಮಿತವಾದ ಅಥವಾ ಆಹಾರ ನಿಯಮಗಳೇನಂತ ಹೇಳ್ತೀವಿ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಔಷಧಿಯನ್ನ ನಾವು ತಪ್ಪಿಸ್ಬೋದು ಔಷಧಿ ಸೇವನೆಯಿಂದ. ಸೊ ಆಯುರ್ವೇದದ ಪ್ರಕಾರ ಎರಡು ಕಾಲ ಆಹಾರ ಕಾಲ ಹೇಳಿದರೆ, ಒಂದು ಬೆಳಗ್ಗೆ, ಸೊ ಸೂರ್ಯೋದಯ ಆದಮೇಲೆ ನಿಮ್ಮ ನಿತ್ಯಕರ್ಮ ಮುಗಿಸಿ ಚೆನ್ನಾಗಿ ಜೀರ್ಣಶಕ್ತಿ ಬಂದಾದ್ಮೇಲೆ ಒಂದು ಪರಿಪೂರ್ಣವಾದ ಷಡ್ರಸಯುಕ್ತ ಆಹಾರ, ಅಂದರೆ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಊಟ, ಮುದ್ದೆ, ಅವರವರ ಪ್ರದೇಶ ಮತ್ತು ಅವರವರ ಪುರಾತನವಾಗಿ ಏನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಬ್ಬರು ಮನೇಲಿ ರೊಟ್ಟಿ ಅಭ್ಯಾಸ ಇರುತ್ತೆ ರೀಜನ್ ವೈಸ್, ಸೊ ಮುದ್ದೆ ಇರುತ್ತೆ. ಸೊ ಆ ಥರ ಪರಿಪೂರ್ಣವಾದ ಆಹಾರ ಒಂದು ಆಹಾರ, ಮತ್ತೆ ಸಾಯಂಕಾಲ ಸೂರ್ಯಾಸ್ತಕ್ಕಿಂತ ಮುಂಚೆ ಬೆಳಗ್ಗೆ ತಿಂದಿದಂಥ ಆಹಾರ ಮಲಪ್ರವೃತ್ತಿ ಆದ ನಂತರ ಮತ್ತೆ ಇನ್ನೊಂದು ಪರಿಪೂರ್ಣವಾದ ಆಹಾರ, ಈ ಥರ ಫಾಲೋ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ನಮ್ಮ ಪೂರ್ವಜರ ಆಹಾರ ಪದ್ಧತಿ ಇದೇ ಆಗಿತ್ತು. ಸೊ ಅವಾಗ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲ ಯಾವತ್ತೋ ಒಂದು ದಿನ ಹಬ್ಬ ಹರಿದಿನದಲ್ಲಿ ಆ ಥರ ಯಾವತ್ತೋ ಒಂದು ದಿನ ಮಾಡ್ತಾ ಇದ್ರು. ಸೊ ನಾವು ಪೂರ್ವಜ ಆಹಾರ ಪದ್ಧತಿನೇ ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ತುಂಬಾನೇ ಸಹಾಯ ಆಗುತ್ತೆ.
2: ದಿನಕ್ಕೆ ಎರಡೇ ಊಟ ಸಾಕು ಅನ್ನುವಂಥದ್ದು, ಸೂರ್ಯೋದಯ ಆಗಿ ಒಂದು 10 ಗಂಟೆ ಅಂತ ಹೇಳ್ಬಹುದು ಬೆಳಿಗ್ಗೆ ಅಂತ ಅಂದ್ರೆ 10 ಗಂಟೆ.
3: ಅವರು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅನ್ನೋದ್ರ ಮೇಲೆ, ಕೆಲವರು 9 ಗಂಟೆಗೆ ಎದ್ಬಿಡ್ತಾರೆ, ಅದು ಅಲ್ಲ. ಸೊ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ರೇನೆ ಒಳ್ಳೇದು ಎಲ್ಲರಿಗೂನು. ಸೊ ಅವಾಗ ಏನಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿ ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ಅಟ್ ಲೀಸ್ಟ್ ಒಂದು 2 hours ನಿಮಗೆ ಏನಂತೀವಿ ಚುರ ಚುರ ಅನ್ನೋಷ್ಟು ಹೊಟ್ಟೆ ಹಸು ಬಂದಾದ ಮೇಲೆ ತಗೊಳ್ಳೋದು ಒಳ್ಳೇದು. ಸೊ ಇವಾಗ 9 ಗಂಟೆಗೆ ಎದ್ದು ಮತ್ತೆ ನಾನು ಇಮಿಡಿಯೇಟ್ಲಿ 10 ಗಂಟೆಗೆ ಊಟ ಮಾಡ್ತೀನಿ ಅಲ್ಲ, ಅದು ಆದಷ್ಟು ಬೆಳಗಿನ ಜಾವ ಬೇಗನೆ ಎದ್ದು, ಅಥವಾ ಇವಾಗ ಅನಿವಾರ್ಯ ಕೆಲವೊಂದ್ಸಲ ನೈಟ್ ಶಿಫ್ಟ್ ಡ್ಯೂಟಿ ಮಾಡೋರು ಇರ್ತಾರೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ನೀವು 9 ಗಂಟೆಗೆ ಎದ್ದು 2 hours ಬಿಟ್ಟು ಚೆನ್ನಾಗಿ ಹಸು ಬಂದ ಮೇಲೆ ಆಹಾರ ಸೇವನೆ ಮಾಡೋದು
2: ಒಳ್ಳೇದು ಅಂತ. ಇನ್ನು ಸೂರ್ಯಾಸ್ತಕ್ಕಿಂತ ಮುಂಚೆ ಸಂಜೆಯ ಸಮಯದಲ್ಲಿ ಅದು ಕೂಡ ಒಂದು ಊಟ, ಅದು ಪರಿಪೂರ್ಣವಾದ ಊಟನ ಅಥವಾ ಹೇಗಿರ್ಬೇಕು?
3: ಪರಿಪೂರ್ಣ ಆದ್ರೆ ಒಳ್ಳೇದೇನೆ. ಸೊ ಇಲ್ಲ ಅಂತಂದ್ರೆ ನೀವು ನಿಮ್ಮ ಹಸುವಿಗೆ ಅನುಸಾರವಾಗಿ ದಿನ ಇದೇ ತರ ಅಂತ ಮಾಡೋಕ್ಕಿಂತ ಕೆಲವೊಂದ್ಸಲ ಕಿಚಡಿ, ಪೊಂಗಲ್, ಉಪ್ಪಿಟ್ಟು, ಅಂದ್ರೆ ಅವರವರ ಅಗ್ನಿಗೆ ಅನುಸಾರವಾಗಿ, ಜೀರ್ಣಶಕ್ತಿಗೆ ಅನುಸಾರವಾಗಿ, ಕನ್ವೀನಿಯನ್ಸ್ ಕೆಲವೊಂದ್ಸಲ ಮನೇಲಿ ಏನು ಅವೈಲೇಬಲ್ ಇರುತ್ತೆ

0: ಅದ್ರ ಪ್ರಕಾರವಾಗಿ ಆಹಾರವನ್ನ ತಗೊಳ್ಬಹುದು. ಸೊ ಅದರಲ್ಲಿ ಮತ್ತೆ ಜಂಕು ಈ ತರದೆಲ್ಲ ಅವಾಯ್ಡ್ ಮಾಡಿ, ಸೊ ನಾರ್ಮಲ್ ನಮ್ಮ ಸಿಸ್ಟಮ್ ಅಲ್ಲಿ ಏನಿದೆ ಫುಡ್ ಆ ತರ ನೀವು ಫಾಲೋ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು ಡಾಕ್ಟರ್. ಇನ್ನೊಂದು ಮಾತು ಏನಂದ್ರೆ, ಮಲಗೋದಕ್ಕಿಂತ ಮುಂಚೆ 2 ಗಂಟೆ ಮುಂಚೆ ತಿನ್ನಿ ಅಂತ ಹೇಳುವಂತದ್ದು. ಇದ್ರ ಬಗ್ಗೆ, ಯಾಕೆಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಊಟ ಮಾಡಿದ್ರೆ ಕರೆಕ್ಟ್ ಟೈಮ್ ಆಗುತ್ತೆ, ನಾವು ಮಲಗೋ ಅಷ್ಟೊತ್ತಿಗೆ ಒಂದು 9 ಗಂಟೆ ಆಯ್ತು ಅಂದ್ರೆ ಸರಿ ಹೋಗುತ್ತೆ. ಇಲ್ಲ ನಾವು 9ಕ್ಕೆ ತಿಂದು 11ಕ್ಕೆ ಮಲಗ್ತೇವೆ, 2 ಗಂಟೆ ಟೈಮ್ ಕೊಟ್ವಿ ಅಂತ ಅನ್ನೋದಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: 2 ಅವರ್ ಅಂತಲ್ಲ, ನಿಮಗೆ ಕಂಪ್ಲೀಟ್ ಡೈಜೆಷನ್ ಆಗ್ಬೇಕಾದ್ರೆ 3 ಗಂಟೆ ಮೇಲೆ ತಗೊಳ್ಳುತ್ತೆ. ಕಂಪ್ಲೀಟ್ ಡೈಜೆಷನ್ ಆಗಿ ಅದು ಮಲಕ್ಕೆ ಕನ್ವರ್ಟ್ ಆಗ್ಬೇಕು ಆಹಾರ ಅಂದ್ರೆ ಮಿನಿಮಮ್ 3 ಅವರ್ ಬೇಕು, ಅಷ್ಟು ಪಾಸ್ ಮಾಡ್ಬೇಕಲ್ಲ ಅವಸ್ಥೆಗಳನ್ನ. ಸೊ ಹಾಗಾಗಿ 2 ಗಂಟೆನೆ ಆಗಿದ್ರೆ ಇನ್ನೂ ಜೀರ್ಣಕ್ರಿಯೆ ಪ್ರೊಸೆಸ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ಆಗಿರಲ್ಲ. ಸೊ ನೀವು ಮಲಗದಾಗ ಅಲ್ಲಿ ಏನಾಗುತ್ತೆ, ಜೀರ್ಣಕ್ರಿಯೆ ಹ್ಯಾಂಪರ್ ಆಗುತ್ತೆ. ಮಲಗದಾಗ ಎಲ್ಲಾನು ನಮ್ದು ಮೆಟಬಾಲಿಕ್ ರೇಟು, ಬಾಡಿ ಮೆಕ್ಯಾನಿಸಮ್ ಏನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಸೊ ಅವಾಗ ಅದು ಹಾಗೆ ಉಳ್ಕೊಳ್ಳುತ್ತೆ, ಅದು ತಪ್ಪು ಕಾನ್ಸೆಪ್ಟ್. ಕೆಲವೊಂದ್ಸಲ ಏನಾಗುತ್ತೆ, ಈಗ ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲವೊಬ್ಬ ಮಹಿಳೆಯರು ಬ್ಯಾಂಕ್ ಎತ್ತರದವ್ರಿಗೆಲ್ಲ ಸೂರ್ಯಾಸ್ತಕ್ಕಿಂತ ಮುಂಚೆ ಪಾಸಿಬಲ್ ಇಲ್ಲ, ಅವ್ರು ಬರದೇ 7:30 ಆಗುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಸೊ ಅಂತವರು ಅಟ್ಲೀಸ್ಟ್ 3 ಅವರ್ಸ್ ಗ್ಯಾಪ್ ಮಾಡ್ಕೊಂಡ್ರೆ ಒಳ್ಳೇದು. ಆದಷ್ಟು ಆತರ ನೀವು ಲೇಟ್ ಊಟ ತಗೊಳ್ಳೋದಾದ್ರೆ ಆದಷ್ಟು ಲಘು ಆಹಾರಗಳನ್ನ ತಗೊಳ್ಳಿ,
1: ಬೇಗ ಜೀರ್ಣ ಆಗುವಂತ ಆಹಾರ.
0: ಹೌದು, ಈಗ ಮುದ್ದೆ, ದಪ್ಪ ದಪ್ಪ ಮುದ್ದೆ ಆತರ ತಗೊಳ್ಳೋಕ್ಕಿಂತ ತುಂಬಾ ಸಾಫ್ಟ್ ಇರಂತದ್ದು, ಬೇಗ ಜೀರ್ಣ ಆಗಂತದ್ದು ಆತರ ಕನ್ವರ್ಟ್ ಮಾಡ್ಕೊಳ್ಳೋದು ಒಳ್ಳೇದು.
1: ಹಾಗೆ ಕಾಲಕ್ಕನುಗುಣವಾದಂತ ಊಟ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಸೀಸನ್, ನಮ್ಮ ಪೂರ್ವಿಕರದು ನಾವು ಹಬ್ಬ ಎಲ್ಲ ಆಚರಣೆಗಳು ತಗೊಂಡಾಗ ಅದೆಲ್ಲ ಸೀಸನ್ ವೈಸ್. ಸೊ ಇಟ್ಸ್ ನಾಟ್ ನೀನ್ ಹಬ್ಬದ ದಿನ, ಈಗ ಫಾರ್ ಎಕ್ಸಾಂಪಲ್ ಯುಗಾದಿ ದಿನ ನಾವು ಬೇವು ಬೆಲ್ಲ ತಗೊಳ್ತೀವಿ. ಸೊ ಯಾಕೆ ಅಲ್ಲಿ ತುಂಬಾ ಬಿಸಿಲಿನ ತಾಪ ಇರುತ್ತೆ ಮತ್ತೆ ಕಫ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ನಮಗೆ ಬೇವು ಏನ್ ಮಾಡುತ್ತೆ, ಕಫನ ಕಮ್ಮಿ ಮಾಡುತ್ತೆ, ಬಾಡಿನ ತಂಪ್ ಮಾಡುತ್ತೆ. ಎಣ್ಣೆ ಸ್ನಾನನು ಹೇಳ್ತಾರೆ ಅವಾಗ ಅಲ್ವಾ. ಸೊ ಅವತ್ ಒಂದು ದಿನ ಮಾಡಿ ಬಿಡ್ಬೇಕು ಅಂತಲ್ಲ, ಅದು ಆದಿ ನಾಂದಿ ಅಂತ ಏನ್ ಹೇಳ್ತೀವಿ, ಯುಗ ಪ್ರಾರಂಭ ಮಾಡಿ ಆ ಇಡೀ 2 ತಿಂಗಳು, 1 ಋತು 2 ತಿಂಗಳು ಇರುತ್ತೆ. ಸೊ ಆ 2 ತಿಂಗಳನ್ನು ನೀವು ಅದನ್ನೇ ಫಾಲೋ ಮಾಡಿ ಅಂತಾನೆ ಹೇಳ್ತಾರೆ. ಸೊ ಆವತ್ತಿನ ದಿನ ನಾವು ಯಾವ ತರದ ಆಹಾರ, ಕಷಾಯ ರಸ ಇರಂತದ್ ತಗೊಳ್ತೀವಿ ನೋಡಿ, ಮಾವಿನಕಾಯಿ ಚಟ್ನಿ ಕಾಯ್ದು ಆತರ, ಮತ್ತೆ ಬೇವು ತಗೊಳ್ತೀವಿ, ಕಷಾಯ ತಿಕ್ತ ರಸ ಅಂತ ಏನ್ ಹೇಳ್ತೀವಿ. ಸೊ ಇದೆಲ್ಲ ನಮ್ ಬಾಡಿ ತಂಪ್ ಮಾಡುತ್ತೆ ಮತ್ತೆ ಕಫನ ಕಡಿಮೆ ಮಾಡುತ್ತೆ. ಸೊ ಆ ಹೋಲ್ ಸೀಸನ್ ಆತರ ತಗೊಳ್ಬೇಕು. ಮತ್ತೆ ಈಗ ಪಿತ್ತ ಕಾಲ ಅಂತ ಹೇಳ್ತೀವಿ, ಶರದ್ ಋತು, ಲೈಕ್ ಅಕ್ಟೋಬರ್ ನವೆಂಬರ್ ಈ ಸೀಸನ್ ಅಲ್ಲಿ ಪಿತ್ತ ತುಂಬಾನೇ ಜಾಸ್ತಿ ಆಗಿರುತ್ತೆ ದೇಹದಲ್ಲಿ. ಅದನ್ನ ಕಡಿಮೆ ಮಾಡುವಂತ ಆಹಾರ ವಿಹಾರಗಳು ಆ ಸೀಸನ್ ಅಲ್ಲಿ ಬರುವಂತ ಹಬ್ಬ. ಸೊ ಆ ದಸರಾ ಆ ಟೈಮಲ್ಲಿ ನಾವು ಸ್ವಲ್ಪ ಸ್ವೀಟ್ಸ್ ನ ಜಾಸ್ತಿ ತಗೊಳ್ತೀವಿ, ತುಪ್ಪ ಜಾಸ್ತಿ ತಗೊಳ್ತೀವಿ. ಸೊ ಆ ತರ ನಾವು ಫಾಲೋ ಮಾಡ್ಕೋಬೇಕು, ಇಡೀ ಆ ಸೀಸನ್ ಫುಲ್ ಆತರ ಫಾಲೋ ಮಾಡ್ಕೊಳ್ಳೋದು ಒಳ್ಳೇದು.
1: ಸಂಕ್ರಾಂತಿ ಬಂದ್ರೆ ಎಳ್ಳು ಬೆಲ್ಲ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ವೈಜ್ಞಾನಿಕ ಕಾರಣ.
0: ಹೌದು ಹೌದು. ಸೊ ಚಳಿ ಇರುತ್ತೆ ಜಾಸ್ತಿ, ಡ್ರೈನೆಸ್ ಇರುತ್ತೆ, ವಾತ ಜಾಸ್ತಿ ಆಗ್ಬಿಟ್ಟಿರುತ್ತೆ ಜನವರಿ ಡಿಸೆಂಬರ್ ಆ ಟೈಮಲ್ಲಿ ನೋಡ್ಬೋದು ದೇಹದಲ್ಲೂ ಎಲ್ಲ ಕ್ರಾಕ್ಸ್, ಚರ್ಮ ಡ್ರೈ ಆಗ್ಬಿಟ್ಟಿರುತ್ತೆ. ಸೊ ಎಳ್ಳು ನಮಗೆ ಏನಾಗುತ್ತೆ ಅಂತಂದ್ರೆ ಸ್ನಿಗ್ಧ ಮಾಡುತ್ತೆ. ಸೊ ಹಾಗಾಗಿನೇ ಅದನ್ನ ಹೇಳಿದರೆ. ಸೊ ಆ ಸೀಸನ್ ಅಲ್ಲಿ ನಾವು ಆದಷ್ಟು ಸ್ವಲ್ಪ ಎಣ್ಣೆ ಅಂಶ ಇರೋಂಥದ್ದು ಆಹಾರಗಳನ್ನ ತಗೊಳ್ಬೇಕು, ಮಧುರ ರಸ ಇರೋಂಥದ್ದು, ಎಣ್ಣೆ ಅಂಶ ಇರೋಂಥದ್ದು ಆಹಾರಗಳನ್ನ ತಗೊಳ್ಬೇಕು.
1: ಓಕೆ ಡಾಕ್ಟರ್, ಈಗ ಒಂದು ಪರಿಪೂರ್ಣವಾದ ಊಟ ಅಂತ ಅಂದ್ರೆ ಏನೆಲ್ಲ ಒಳಗೊಂಡಿರುತ್ತೆ, ಅದರಲ್ಲಿ ಏನೆಲ್ಲ ಇರಬೇಕಾಗುತ್ತೆ?
0: ಹಾ, ಅದರಲ್ಲಿ ನಿಮ್ಮ ಜೀರ್ಣಶಕ್ತಿಗೆ ಅನುಸಾರವಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಪ್ರದೇಶದಲ್ಲಿ ಇದು ಅಷ್ಟೇ, ಗ್ರೇನ್ಸು ಅಷ್ಟೇನೆ. ಇವಾಗ ಸಿರಿಧಾನ್ಯ ಇದೆ ಅಂದ್ಬಿಟ್ಟು ನಾವು ಸಿರಿಧಾನ್ಯದ್ದೇ ಅಲ್ಲ, ನಿಮ್ ಪ್ರದೇಶದಲ್ಲಿ ರಾಗಿ ಡಾಮಿನೆನ್ಸ್ ಇತ್ತು ಅಥವಾ ನಿಮಗೆ ಮುಂಚೆ ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ ಆಗಿತ್ತು ಅಂದ್ರೆ ನೀವು ರಾಗಿದೆ ತಗೊಳ್ಬಹುದು, ಮುದ್ದೆ ಅಥವಾ ರೊಟ್ಟಿ ಫಾರ್ಮ್. ಈಗ ಅಕ್ಕಿನೇ ಕೆಲವೊಂದು, ಈಗ ಮಂಗಳೂರು ಆ ಕಡೆ ಎಲ್ಲ ಹೋದವ್ರಿಗೆ ನಾವು ಮುದ್ದೆ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಅವರ ಪ್ರದೇಶದಲ್ಲಿ ಅಥವಾ ಅವ್ರ ಮನೆಗಳಲ್ಲಿ ಏನ್ ರೂಢಿ ಇರುತ್ತೆ, ಚಿಕ್ಕ ವಯಸ್ಸಿಂದ ಏನ್ ಅಭ್ಯಾಸ ಇರುತ್ತೆ, ಅದೇ ಆಹಾರವನ್ನ ಅವರು ತಗೊಳ್ಬಹುದು. ಎಲ್ಲಾನು ಇರಬೇಕು, ತರಕಾರಿ, ತುಪ್ಪ, ಸ್ವೀಟ್ಸ್ ಆತರ ಎಲ್ಲಾನು ಇನ್ಕ್ಲೂಡ್ ಆಗಿ ಷಡ್ರಸಗಳು ಇರಂತ ಆಹಾರಗಳನ್ನ ತಗೊಳ್ಬೇಕು.
1: ಓಕೆ ಡಾಕ್ಟರ್, ಇನ್ನು ಆಹಾರದ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ಈಗ ಆಧುನಿಕ ಆಹಾರ ಪದ್ಧತಿಯಲ್ಲಿ ಎಲ್ಲವೂ ಎಕ್ಸ್ಟ್ರೀಮ್ ಆಗ್ತಾ ಇದೆ, ಕೆಲವೊಬ್ಬರಿಗೆ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ಬರ್ತಾ ಇದೆ, ಅದರಿಂದ ಒಂದು ರೀತಿಯ ಪಥ್ಯವನ್ನ ಅನುಸರಿಸ್ತಾರೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಇರೋದ್ರಿಂದ ಅವರ ಒಂದು ಆಹಾರ ಪದ್ಧತಿಯೇ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಈಗಿನ ಒಂದು ಆಹಾರ ಪದ್ಧತಿ ಏನಿದೆ, ತುಂಬಾ ಸಾರಿ ಸಾಮಾಜಿಕ ಜಾಲತಾಣದ ಪ್ರಭಾವಕ್ಕೆ ಕೂಡ ಒಳಗಾಗ್ತಾ ಇದೀವಿ, ಇವುಗಳ ಬಗ್ಗೆ ಹೇಳಿ ಡಾಕ್ಟರ್.
0: ಇಲ್ಲಿ 2 ತರ ಇದೆ, ಒಂದು ಕೆಲವೊಬ್ರು ಡಯೆಟ್ ಅಂದ್ರೆ ಕಂಪ್ಲೀಟ್ ಡ್ರೈ ಚಪಾತಿ ಅಥವಾ ಒಂದೇನೋ ಒಂದು ಕಾಳು ತಿಂದು ಅವತ್ತು ಇಡೀ ದಿನ ಅಷ್ಟೇನೆ, ಅಥವಾ ಒಂದೇನೋ ಜ್ಯೂಸಸ್ ಅದು ಮಾಡ್ತಾರೆ. ಇನ್ನೊಬ್ರು ಕೆಲವೊಮ್ಮೆ ಎಕ್ಸ್ಟ್ರೀಮ್ ಡಯೆಟ್ ಕಾನ್ಶಿಯಸ್ ಅಂದ್ರೆ ನನಗೆ ಪ್ರೋಟೀನ್ ಇಷ್ಟೇ ಪ್ರಮಾಣ ಬೇಕು, 2 ತರ ಆಗ್ಬಿಟ್ಟಿದೆ ಇದು,
1: ಸ್ಕೇಲ್ ಇಟ್ಕೊಂಡಿರ್ತಾರೆ.
0: ಹೌದು, ಇಷ್ಟೇ ಒಂದು 6 ರಿಂದ 5 ಮೊಟ್ಟೆ ಇಷ್ಟೇ ಪ್ರಮಾಣದಲ್ಲಿ ನನಗೆ ಪ್ರೋಟೀನ್ ಹೋಗ್ಬೇಕು, ಅದ್ರ ಜೊತೆ ಮತ್ತೆ ಪ್ರೋಟೀನ್ ಪೌಡರ್ ಈ ತರದ್ದು ತುಂಬಾ

0: ಆಹಾರನ ಮನೇಲಿ ಮಾಡಿರೋದವ್ರು ಯಾರು ತಗೊಳ್ಳೋದಿಲ್ಲ, ಈ ತರದ್ದೇ ಜಾಸ್ತಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯಾವ ತರ ಇರಬೇಕು ಅಂತಂದ್ರೆ, ಎಕ್ಸ್ಟ್ರಾ ಬೇಕಾಗಿಲ್ಲ, ಮತ್ತೆ ಎಕ್ಸ್ಟ್ರಾ ಓವರ್ ಡಯಟ್ ನೂ ಬೇಕಾಗಿಲ್ಲ. ನೀವು ಇಟ್ಸ್ ನಾಟ್, ನೀವು ಊಟ ಬಿಟ್ಟ ತಕ್ಷಣ ತೆಳ್ಳಗಾಗ್ತೀನಿ ಅನ್ನೋದು ತುಂಬಾ ತಪ್ಪು ಕಲ್ಪನೆ. ಎಷ್ಟೊಂದ್ ಜನ ತುಂಬಾ ದಪ್ಪ ಇರೋರು, ಅವ್ರು ಸರಿಯಾಗಿ ಊಟನೇ ಮಾಡ್ತಾ
1: ಇರೋದು.
0: ಸೊ ಎಲ್ಲಾ ಜೀರ್ಣಶಕ್ತಿ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ, ಕೆಲವೊಬ್ರು ನೋಡಿ ತುಂಬಾ ಸಣ್ಣ ಇರ್ತಾರೆ, ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಯಾಕೆಂದ್ರೆ ಅವ್ರ ಜೀರ್ಣಶಕ್ತಿ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಊಟ ಮಾಡದೆ ಇರೋದು, ಅಥವಾ ಡ್ರೈ ಚಪಾತಿ ಡ್ರೈನು ಮಾಡ್ಕೋಬಾರ್ದು. ನೀವಲ್ಲಿ ಕ್ಯಾಲರಿ ಕಾನ್ಶಿಯಸ್ ಆಗಿ ಆಯಿಲ್ ಕಂಟೆಂಟ್ ಕಡಿಮೆ ಆಗಕ್ಕೆ ಹೋಗಿ ಇನ್ನೇನೋ ಒಂದ್ ರೋಗ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರೀಮ್ ಎರಡೂ ಒಳ್ಳೇದಲ್ಲ. ಮತ್ತೆ ಆಧುನಿಕ ಆಹಾರ ಪದ್ಧತಿ ಅಂತೂ, ಸೊ ಲೈಕ್ ಪನ್ನೀರ್ ಆಗಿರ್ಬೋದು, ನಿಮ್ ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಬರ್ಸೋದು ಅಂದ್ರೆ ಏನು, ಅದನ್ನೊಂದು ಬ್ಯಾಕ್ಟೀರಿಯಾ ಜರ್ಮಿನೇಷನ್ ಪ್ರೊಸೆಸ್ ಅದು. ಸೊ ನಮ್ಮ ಆಯುರ್ವೇದದಲ್ಲಿ ಅದು ಮೊಳಕೆ ಕಾಳು ತಿನ್ಬಾರ್ದು ಅಂತಲ್ಲ, ಬಟ್ ಬೇಯಿಸಿರೋ ಫಾರ್ಮ್ ಅಲ್ಲಿ ಯಾವತ್ತೋ ಒಂದಿನ ಪಲ್ಯ ಮಾಡ್ಕೊಂಡು ಆತರ ತಗೊಳ್ಬಹುದು. ಇವಾಗ ಏನಾಗಿದೆ ಅಂದ್ರೆ ಡೈಲಿ ಮೊಳಕೆ ಕಾಳು ಎಲ್ಲಾ ತರದ ಡಿಫ್ರೆಂಟ್ ಕಾಳುಗಳನ್ನ ನೆನೆಸಿ ತಗೊಳ್ತಾರೆ. ಡೈಲಿ ಡೈಲಿ ನಾವು ಜರ್ಮ್ಸ್ನ ಅಥವಾ ಬ್ಯಾಕ್ಟೀರಿಯಾಸ್ನ, ಕೆಲವೊಬ್ಬರಿಗೆಲ್ಲ ಅದರಿಂದನೂ ಈಕೊಲಾಯಿ ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದನ್ನು ನಾವು ನೋಡ್ಬೋದು. ರೀಸನ್ ಹುಡುಕ್ತಾ ಹೋದ್ರೆ, ರೀಸನ್ಸ್ ಇರಲ್ಲ, ಆಮೇಲೆ ನೋಡ್ತಾ ಹೋದ್ರೆ ಆತರ ಸಿಕ್ಕತ್ತೆ. ಸೊ ಅದ್ ಯಾವ್ದು ಒಳ್ಳೇದಲ್ಲ ಅಂತ.
1: ಓಕೆ, ಹಾಗೆ ನೀವು ಹೇಳಿದ್ರಿ ತುಂಬಾ ಜಿಡ್ಡು ಇಲ್ದಿರುವಂತ ಪದಾರ್ಥಗಳನ್ನ ಸೇವಿಸ್ತಾರೆ ಅಂತ. ಈ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಜಿಡ್ಡಿನ ಒಂದು ಅಂಶ ಏನಿದೆ, ತುಪ್ಪದಿಂದ ಇರಬಹುದು ಅಥವಾ ಎಣ್ಣೆಗಳಿಂದ ಇರಬಹುದು, ತಗೊಳ್ತೇವೆ, ತಗೊಳ್ಬೇಕಾ ಬೇಡವಾ ಅನ್ನುವಂತ ಒಂದು ಪ್ರಶ್ನೆ.
0: ತುಪ್ಪ ಎಣ್ಣೆ ತಗೊಳ್ಬಾರ್ದು ಅಂತಿಲ್ಲ, ಬಟ್ ಯಾರು ಯಾವಾಗ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೇಸಿಕಲಿ ಅವ್ರ ನೇಚರೇ ಕಫ ಪ್ರಕೃತಿ ಅವ್ರು ಇರ್ತಾರೆ. ಸೊ ಅಂತವ್ರು ರಾತ್ರಿ ಸಮಯದಲ್ಲಿ ತುಂಬಾ ತುಪ್ಪ ಅಥವಾ ಜಿಡ್ಡಿನ ಅಂಶ ಸೇವನೆ ಒಳ್ಳೇದಲ್ಲ. ಸೊ ಅವರ ಅನುಗುಣವಾಗಿ, ದೇಹ ಪ್ರಕೃತಿಗೆ ಅನುಗುಣವಾಗಿ, ಋತುಗೆ ಅನುಗುಣವಾಗಿ, ಕೆಲವೊಂದ್ಸಲ ಎಲ್ಲರಿಗೂ ಒಂದ್ ಕೆಲವೊಂದ್, ಈಗ ವರ್ಷ ಋತು ಅಂತ ಹೇಳ್ತೀವಿ ಅಥವಾ ಡಿಸೆಂಬರ್ ಜನವರಿ ಟೈಮಲ್ಲಿ ನಮಗೆ ಎಣ್ಣೆ ಅಂಶ ದೇಹಕ್ಕೆ ಬೇಕು, ಅಂತ ಟೈಮಲ್ಲಿ ನಾವು ತಗೊಳ್ಬೇಕಾಗತ್ತೆ. ತುಪ್ಪ ನಾಟಿ ಹಸುವಿಂದು ಒಳ್ಳೆ ತುಪ್ಪ, ಚೆನ್ನಾಗಿ ನಾವು ಸಂಸ್ಕಾರಿತ ತುಪ್ಪ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಕಾಯಿಸಿದ್ರೆ, ಕಾಯಿಸಿದಾಗ ನಿಮಗೆ ಅಲ್ಲಿ ನೀವು ತುಪ್ಪವನ್ನ 2-3 ಸ್ಪೂನ್ ಡೈಲಿ ಬಳಸಬಹುದು. ಆರೋಗ್ಯವಂತರು ಏನೂ ತೊಂದರೆ ಇಲ್ಲ. ಈವನ್ ಕೆಲವೊಂದು ರೋಗಾವಸ್ಥೆಗಳಲ್ಲೂ ನಾವು ಹೇಳ್ತೀವಿ, ಈಗ ಅಸಿಡಿಟಿ ಅವರಿಗೆ, ಪಿತ್ತ ಜಾಸ್ತಿ ಇದ್ದವರಿಗೆ ತುಪ್ಪ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಸೊ ಅವ್ರಿಗೆ ನಾವು ಹೇಳ್ತೀವಿ, ಕೆಲವೊಂದು ತುಂಬಾ ಅಜೀರ್ಣ ಇತ್ತು, ಜ್ವರ ಬಂತು, ಕೆಮ್ಮು ಶೀತ ಇತ್ತು, ಅಂತ ಟೈಮಲ್ಲಿ ನಾವು ಜಿಡ್ಡಿನ ಅಂಶವನ್ನ ಅವಾಯ್ಡ್ ಮಾಡಿಸ್ತೀವಿ ರೋಗಾವಸ್ಥೆಯಲ್ಲಿ. ಕೆಲವೊಂದು ರೋಗಾವಸ್ಥೆಯಲ್ಲಿ, ಕೆಲವೊಂದು ರೋಗಾವಸ್ಥೆಯಲ್ಲಿ ನಾವು ತಿನ್ನಿ ಅಂತೀವಿ. ಫಾರ್ ಎಕ್ಸಾಂಪಲ್ ವಾತ ವಿಕಾರ ಅಂತ ಹೇಳ್ತೀವಿ, ತುಂಬಾ ವಾತ ಪ್ರಕೋಪ ಆಗಿತ್ತು ದೇಹದಲ್ಲಿ. ಸೊ ಅಂತವ್ರಿಗೆ ನಾವು ಎಣ್ಣೆ ತುಪ್ಪ ಬಳಸಿ ಅಂತ ಹೇಳ್ತೀವಿ. ಇದು ಜನರಲೈಸ್ ಇಲ್ಲ ಇದು, ಬಟ್ ನೀವು ಆರೋಗ್ಯವಂತರಾಗಿದ್ದೀರಿ, ನಿಮ್ದೆಲ್ಲ ಸಾಮ್ಯಾವಸ್ಥೆಯಲ್ಲಿ ಇದೆ ಅಂದ್ರೆ, ಎಣ್ಣೆ ಮತ್ತೆ ತುಪ್ಪವನ್ನ ನಿಯಮಿತ ಪ್ರಮಾಣದಲ್ಲಿ ಡೈಲಿ ಬಳಸಿದ್ರೆ ಏನೂ ತಪ್ಪಿಲ್ಲ. ತುಪ್ಪ ತಿಂದ್ರೆ ಫ್ಯಾಟ್ ಆಗುತ್ತೆ, ಅದೆಲ್ಲ ಮಿತ್ ಅದು. ಆಕ್ಚುಲಿ ಕೊಲೆಸ್ಟ್ರಾಲ್ ಅಲ್ಲೂ 2 ತರದಿದೆ, ಬ್ಯಾಡ್ ಗುಡ್. ಸೊ ತುಪ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಒಳ್ಳೆ ಹಸುವಿನ ತುಪ್ಪ. ಮತ್ತೆ ಇನ್ನೊಂದು, ಒಂದು ಕೆಲವೇ ವಸ್ತುಗಳಿಗೆ ಮಾತ್ರ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ, ಅದನ್ನ ಪಾಸ್ ಮಾಡೋ ಶಕ್ತಿ ಇರೋದು ಕೆಲವೇ ವಸ್ತು, ಅದರಲ್ಲಿ ತುಪ್ಪ ಕೂಡ ಒಂದು. ಸೊ ಅದಕ್ಕೆ ನೋಡಿ, ಈಗ ಸ್ವಲ್ಪ ಕೆಲವೊಂದ್ ಕಮ್ಯುನಿಟಿಯಲ್ಲಿ ತುಂಬಾ ಬುದ್ಧಿವಂತಿರ್ತಾರೆ, ಅವರೆಲ್ಲ ಕಂಪಲ್ಸರಿ ತುಪ್ಪ ತಗೊಳ್ತಾರೆ. ಸೊ ಅವರೆಲ್ಲ ತುಂಬಾ ಬುದ್ಧಿವಂತರು. ಸೊ ಬ್ರೈನ್ ಆಕ್ಟಿವಿಟೀಸ್ಗೆ ತುಂಬಾನೇ ಒಳ್ಳೇದು ತುಪ್ಪ. ಆಕ್ಚುಲಿ ಔಷಧಿ ಗುಣ ತುಂಬಾ ಇದೆ ಅದರಲ್ಲಿ.
1: ಹೌದು ಡಾಕ್ಟರ್, ಇನ್ನು ನೀರು ಕುಡಿಯೋದ್ರ ಬಗ್ಗೆ, ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಡಾಕ್ಟರ್?
0: ಅದೇ, ಬೆಳಗ್ಗೆ ಎದ್ದಿದ ತಕ್ಷಣ ಆಕ್ಚುಲಿ ಆಹಾರ ಆಯ್ತು, ಪಾನೀಯ ಆಯ್ತು, ಯಾವುದು ಸೇವನೆ ಒಳ್ಳೇದಲ್ಲ. ಸೊ ನಮಗೆ ಜೀರ್ಣಶಕ್ತಿ ಪೂರ್ತಿ ಬರಬೇಕು ಅಂದ್ರೆ 1-1.5 hour ಬೇಕಾಗುತ್ತೆ, ಅವರವರ ಪ್ರಕೃತಿಗೆ ಅನುಸಾರವಾಗಿ. ಸೂರ್ಯೋದಯದ ಆಮೇಲೆ ಬೆಳಗ್ಗೆ ಬೇಗ ಎದ್ದವರಿಗೆ ಸ್ವಲ್ಪ ಬೇಗನೆ ಚೆನ್ನಾಗಿ ಹಸುವಾಗುತ್ತೆ. ಈಗ ತುಂಬಾ ಲೇಟ್ ಆಗಿ ಎದ್ರೆ ಹಸು ಚೆನ್ನಾಗಿ ಇನ್ನೂ ಬರಲ್ಲ. ಸೊ ಹಸುವಿಗೆ ಅನುಗುಣವಾಗಿ ನೀವು ನೀರನ್ನ, ಅದು ಏನು ಈಗ ಫ್ಲಶ್ ಔಟ್ ಆಗುತ್ತೆ, ಮಲ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು 1 liter ನೀರು, ಆತರ ಸೇವನೆ ಖಂಡಿತ ಒಳ್ಳೇದಲ್ಲ. ಉರಿಯೋ ಬೆಂಕಿನ ನಾವು ಆರಿಸ್ದಂಗ ಆಗತ್ತೆ. ಸೊ ಆಮೇಲೆ ಏನಾಗುತ್ತೆ, ಹೊಟ್ಟೆ ತುಂಬಾ ನೀರೇ ಕುಡಿದ್ರೆ ನಿಮಗೆ ತಿಂದಿದ ಆಹಾರ ಪಚನನೇ ಆಗಲ್ಲ. ಸೊ ಅದು ಕೂಡ ತುಂಬಾನೇ ತಪ್ಪು ಕಲ್ಪನೆ ಅದು. ಆಕ್ಚುಲಿ ಸ್ವಲ್ಪ ಬಾಯಾರಿಕೆ ನಮಗೆ ಎಷ್ಟು ಸಾಕು, ನಮ್ ದೇಹನೇ ಹೇಳುತ್ತಲ್ಲ ನಮಗೆ ಇಷ್ಟು ಪ್ರಮಾಣ ತಗೋ, ಅಷ್ಟೇ ಸಾಕಾಗುತ್ತೆ. ಸುಮ್ನೆ ಒಂದು ರ್ಯಾಂಡಮ್ ಆಗಿ 2-3 liter ಪರ್ ಡೇ ಆತರ ಇಲ್ಲ ಅದು. ಕೆಲವೊಬ್ಬರಿಗೆ ಪಿತ್ತ ಪ್ರಕೃತಿಯವ್ರು ಇರ್ತಾರೆ, ಉಷ್ಣ ಬಾಯಾರಿಕೆ ಜಾಸ್ತಿ, ಅಂತವ್ರು ಸ್ವಲ್ಪ ತಗೊಳ್ಬಹುದು. ಈ ಕಫ ಜಾಸ್ತಿ ಇರುತ್ತೆ, ಶೀತ ಕೆಮ್ಮು ಇರುತ್ತೆ, ಅಂತವ್ರಿಗೆ ನೀರ್ ಜಾಸ್ತಿ ಬೇಕೇ ಆಗಲ್ಲ, ನೀರ್ ಕುಡಿದಷ್ಟು ಅವ್ರದ್ದು ಕಂಡೀಷನ್ ಅಗ್ರಿವೇಟ್ ಆಗುತ್ತೆ. ಸೊ ಇದನ್ನ ಜನರಲೈಸ್ ಮಾಡಬೇಡಿ ನೀರನ್ನ ಅಂತ ಹೇಳ್ತೀನಿ.
1: ಇದು ಊಟದ ಮಧ್ಯೆ, ಊಟಕ್ಕೆ ಮುಂಚೆ, ಊಟದ ನಂತರ?
0: ಯೂಶಲಿ ಆರೋಗ್ಯವಂತರು, ಎಲ್ಲಾ ಚೆನ್ನಾಗಿದೆ ಅನ್ನೋರು ಊಟದ ಮಧ್ಯ ಮಧ್ಯೆ ನೀರ್ ಕುಡಿಯೋದು ತುಂಬಾ ಒಳ್ಳೇದು. ಊಟದ ನಂತರ ಕುಡಿದ್ರೆ ಏನಾಗುತ್ತೆ, ಊಟದ ನಂತರ ಎಷ್ಟು ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್. ಕೆಲವೊಬ್ರು ತುಂಬಾ ಕುಡಿದ್ಬಿಡ್ತಾರೆ, ಸೊ ಅಲ್ಲಿ ಆಹಾರ ಪಚನ

0: ಅಗೇನ್ ಪ್ರಾಬ್ಲಮ್ ಆಗತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಆಹಾರದ ನಂತರನೇ ತಗೊಳ್ಬೇಕು, ನಾನು ಬಾಯಾರಿಕೆ ಆಗ್ತಿದೆ ಅನ್ನೋದು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ, ಸ್ವಲ್ಪ ಒಂದು ಹಾಫ್ ಎನ್ ಅವರ್ ಗ್ಯಾಪ್ ಬಿಟ್ಟು ತಗೊಳ್ಳಿದ್ರೆ ಒಳ್ಳೇದು. ಆರೋಗ್ಯವಂತರು ಎಲ್ಲ ಸಾಮ್ಯಾವಸ್ಥೆಯಲ್ಲಿ ಇದೆ ಅನ್ನೋರು ಮಧ್ಯ ಮಧ್ಯೆ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನೀರು ಅಗ್ನಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈಗ ತುಂಬ ದಪ್ಪ ಇರೋರು, ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಆಹಾರಕ್ಕಿಂತ ಮುಂಚೆ ನೀರ್ ಕುಡ್ದು ಊಟ ಮಾಡೋದ್ರಿಂದ ಹೆಲ್ಪ್ ಆಗತ್ತೆ. ಮೂರು ತರದಲ್ಲಿ ನೀರಿಂದು ಆಚರಣೆ ಇದೆ.
1: ಅಂದ್ರೆ ಊಟ ಸ್ವಲ್ಪ ಕಡಿಮೆ ಸೇರುತ್ತಾ, ಊಟಕ್ಕಿಂತ ಮುಂಚೆ ನೀರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಆ ರೀತಿ ಅನುಕೂಲ ಆಗಬಹುದು ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಈಗ ನಾವು ಏನು ಪಿಜ್ಜಾ ಬರ್ಗರ್ ಅನ್ನುವಂತ ಮಾತು ತುಂಬಾ ಕೇಳುವಂತದ್ದು, ಇದೇ ನಿಜವಾದ ಆಧುನಿಕ ಆಹಾರ ಪದ್ಧತಿ ಆಗಿರುವಂತದ್ದು ಈಗಿನ ಸಂದರ್ಭದಲ್ಲಿ, ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಅದು ಖಂಡಿತನೇ ತಪ್ಪು. ಎಲ್ಲದೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಮೈದಾ ಬೇಸ್ಡ್, ಇದೆಲ್ಲ ಸಾಮಾನ್ಯ ಜ್ಞಾನ ಎಲ್ರಿಗೂ ಇದೆ. ಬಟ್ ಆದ್ರೂ ಅದನ್ನೇ ತಗೊಳ್ತಾರೆ ಮಕ್ಕಳು, ಯಂಗ್ಸ್ಟರ್ ರುಚಿ. ಹೌದು, ಯಂಗ್ಸ್ಟರ್ಸ್ ಎಲ್ಲರಿಗೂ ಗೊತ್ತು ಯಾವ್ದ್ರಿಂದ ಮಾಡಿರ್ತಾರೆ. ಎಲ್ಲರಿಗೂ ಅವೇರ್ನೆಸ್ ಇದೆ, ನಮ್ಮ ದೇಸಿಯ ಆಹಾರನೇ ಒಳ್ಳೇದಂತ ಎಲ್ರಿಗೂ ಗೊತ್ತು. ಆದ್ರೂ ಅದನ್ನ ಮೀರಿ ನಾವೆಲ್ಲ ತಗೊಳ್ತಾ ಇದೀವಿ, ಅದು ತುಂಬಾನೇ ತಪ್ಪು. ಯಾವತ್ತೋ ಒಂದಿನ ಅಪರೂಪಕ್ಕೆ ತಿಂಗಳಿಗೋ ಮೂರ್ ತಿಂಗಳಿಗೋ ಸ್ವಲ್ಪ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ, ಬಟ್ ರಿಪೀಟೆಡ್ ಆಗಿ ಅದು ತಗೊಳ್ಳೋದು ತುಂಬಾನೇ ತಪ್ಪು. ಅದಕ್ಕೆ ನೋಡಿ, ಇವಾಗ ಇನ್ನು 28-25 ವರ್ಷಕ್ಕೇನೆ ಶುಗರ್ ಯಾಕೆ ಬರ್ತಾ ಇದೆ ಮಕ್ಕಳಲ್ಲಿ ಅಂತಂದ್ರೆ, ಆ ತರದ ಆಹಾರಗಳನ್ನ ತಗೊಂಡೇನೆ ಅವ್ರಿಗೆ ಆಗ್ತಾ ಇದೆ. ಪ್ಲಸ್ ಇವಾಗ ಕಾರ್ಪೊರೇಟ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಒಂದು, ಈಗ ಅದನ್ನ ತಗೊಂಡ್ರು ಆದ್ರೆ ಅದನ್ನ ಕರಗಿಸ್ತಾ ಇದಾರ? ಅಷ್ಟು ಮೈದಾ ಎಲ್ಲ ಹೆವಿ ಅಲ್ವಾ, ಅಷ್ಟು ತಗೊಳ್ತಿದ್ರೆ ಚೀಸ್ ಎಲ್ಲ ಹಾಕಿರ್ತಾರೆ, ಬಟ್ ಅದನ್ನ ಕರಗಿಸೋಷ್ಟು ಇವ್ರು ಕೆಲಸ ಮಾಡ್ತಾ ಇದಾರೆ ಇಲ್ಲ. ಮತ್ತು ಕೂತೆ ಕೆಲಸ ಮಾಡೋದು, ಅದ ಹಾಗೆ ಸ್ಟೋರ್ ಆಗುತ್ತೆ, ಬರ್ನ್ ಆಗಲ್ಲ. ಸೊ ಅದರಿಂದ ವಿಧ ವಿಧವಾದ ರೋಗಗಳು ಬರ್ತಾ ಇದೆ.
1: ಇನ್ನೊಂದು ತುಂಬಾ ರುಚಿಯಾಗಿ ಅನ್ನಿಸುವಂತದ್ದು ಬೀದಿ ಬದಿಯ ಆಹಾರ ಪದಾರ್ಥಗಳು.
0: ಖಂಡಿತ ಅದು ತುಂಬಾನೇ ಅಡ್ಡ ಪರಿಣಾಮ ಬೀಳುತ್ತೆ. ಮೋಸ್ಟ್ಲಿ ಇವಾಗ ನೋಡಿ, ಆಲ್ಮೋಸ್ಟ್ ಎಲ್ರಿಗೂ 10-5 ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ ಇದೆ. ಸೊ ಅದೆಲ್ಲದಕ್ಕೂ ಕಾರಣನೇ ಇದು. ಇವಾಗ ಯಂಗ್ಸ್ಟರ್ಸ್ ನ ಅದೇನಂತಾರಲ್ಲ, ಡೈಲಿ ಹೇಗೆ ನಾವು ರೊಟ್ಟಿ ಚಪಾತಿ ತಿಂತೀವೋ ಅದೇ ತರ ಪಾನಿಪುರಿ ಮಸಾಲ ಪುರಿ ಆಗ್ಬಿಟ್ಟಿದೆ. ಸೊ ಅದರಿಂದ ಏನೂ ನಮಗೆ ನ್ಯೂಟ್ರಿಷಿಯಸ್ ಅಂತ ಏನೂ ಸಿಗಲ್ಲ. ಸೊ ಬೇರೆ ಬೇರೆ ಆಮೇಲೆ ಮಾಡೋ ಇದನ್ನು ಮೆಥಡು ಅಷ್ಟೇ, ಬೀದಿ ಬದಿದು ನೋಡಿರ್ಬೋದು, ಕಂಟಾಮಿನೇಷನ್ ನೀರ್ ಎಲ್ಲಿಂದ ನಾವು ಹಾಕಿರ್ತಾರೆ ಅದು ಒಂದು, ಪ್ಲಸ್ ಆರೋಗ್ಯದ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅದು. ಅದೆಲ್ಲ ಒಳ್ಳೇದಲ್ಲ ಅಂತಾನೆ ಹೇಳ್ತೀನಿ.
1: ಆದಷ್ಟು ಅವಾಯ್ಡ್ ಮಾಡೋದೆ ಒಳ್ಳೇದು ಅಂತ ಹೇಳ್ತೀರಿ. ನಮ್ಗೆ ಏನು ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಮಾಹಿತಿಗಳ ಪ್ರಕಾರ, ಜೀರಿಗೆ ನೀರು ಕುಡೀರಿ, ಮೆಂತ್ಯ ನೀರು ಕುಡೀರಿ, ಇಂತಹದ್ದು ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾಳುಗಳನ್ನ ನೆನೆಸಿ ಕುಡಿಯುವಂಥದ್ದು ಹೆಚ್ಚಾಗಿ ಇದೆಲ್ಲವುದನ್ನು ನೋಡ್ತೇವೆ. ಹಾಗೆ ನಾವು ಅವನ್ ಮಾಡ್ಕೊಳ್ಳೋಣ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕೆಂದ್ರೆ ನೋಡಿದಾಗ ಆ ರೀತಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಆ ಎಲ್ಲ ಮಾತುಗಳು. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟ್ರೆ?
0: ಹೌದು, ಅದೇ ಜನರಲೈಸ್ ಆಗಿ ಇವಾಗ ಯೂಟ್ಯೂಬ್ ಅಲ್ಲಿ ಹೇಳೋದು ನಂಬೋದು ಬೇಡ ಅಂತ ಹೇಳ್ತೀವಿ. ಸೊ ಏನಾಗ್ತದೆ ಅಂತಂದ್ರೆ, ಅವ್ರು ಯಾರು ಅದರದ್ದು ರಿಸರ್ಚ್ ಮಾಡಿರಲ್ಲ, ಪ್ಲಸ್ ಅವ್ರು ಯಾರು ಸರ್ಟಿಫೈಡ್ ಡಾಕ್ಟರ್ಸ್ ಅಲ್ಲ, ಅವ್ರದ್ದೇನೋ ಒಂದು ಅನುಭವ ಆಗಿರುತ್ತೆ ನಿಮಗೆ ಶೇರ್ ಮಾಡ್ತಾರೆ. ಸೊ ಅದನ್ನ ಅವ್ರಿಗೆ ಯಾರಿಗೋ ವರ್ಕ್ ಆಯ್ತು ಅಂತ ನೀವು ಫಾಲೋ ಮಾಡೋದು ಒಳ್ಳೇದಲ್ಲ, ಬಿಕಾಸ್ ಅವ್ರ ದೇಹನೇ ಬೇರೆ, ನಿಮ್ ದೇಹ ಪ್ರಕೃತಿನೇ ಬೇರೆ. ಸೊ ಕೆಲವೊಬ್ರು ಇವಾಗ ಚೆನ್ನಾಗಿರ್ತಾರೆ, ಕಂಟಿನ್ಯೂಸ್ ಜೀರಿಗೆ ನೀರು ಕುಡಿದ್ಬಿಟ್ಟು ಆಮೇಲೆ ಉಷ್ಣ ಉರಿ ಮೂತ್ರ ಅಂತ ಬರ್ತಾರೆ. ಸೊ ಜೀರಿಗೆ ಹೌದು ಒಳ್ಳೇದು, ಔಷಧ ಗುಣ ಇದೆ, ಬಟ್ ಎಕ್ಸಸ್ ತಗೊಂಡ್ರೆ ಅತಿ ಆದ್ರೆ ಅಮೃತನು ವಿಷ ಅನ್ನೋ ಹಾಗೆ. ನೀವು ಡೈಲಿ ತಗೊಳ್ಳಿ, ಅದು ಸಮ್ಮರ್ ಅಲ್ಲಿ ಉಷ್ಣ ಕಾಲ ಇರುತ್ತೆ, ಅಂತ ಟೈಮಲ್ಲಿ ನೀವು ದಿನಾ ಜೀರಿಗೆ ತಗೊಂಡ್ರೆ ಉರಿ ಮೂತ್ರ ಬಂದೇ ಬರುತ್ತೆ ಅಲ್ವಾ, ಪೀರಿಯಡ್ಸ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಹೆಣ್ಮಕ್ಳಲ್ಲಿ. ಸೊ ಒಳ್ಳೇದು ಒಳ್ಳೇದು ಅಂತ ಅಂದ್ರೆ ನಾವು ಅದನ್ನೇ ಫಾಲೋ ಮಾಡಕ್ ಆಗಲ್ಲ. ನಿಮ್ ದೇಹಕ್ಕದು ಬೇಕಾ, ಅವಶ್ಯಕತೆ ಇದೆಯಾ, ನೀವು ಡಾಕ್ಟರ್ ಹತ್ರ ಸಲಹೆ ಪಡೆದೇ ಈ ತರದೆಲ್ಲ ಫಾಲೋ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಪ್ರಕಾರ. ಮತ್ತೆ ಚಿಯಾ ಸೀಡ್ಸ್ ಆಗ್ಲಿ, ಪಂಪ್ಕಿನ್ ಸೀಡ್ಸ್ ಆಗ್ಲಿ, ವೆಯ್ಟ್ ಲಾಸ್ ಅನ್ನೋದೊಂದು ಇದಾಗ್ಬಿಟ್ಟು ಇವಾಗ ಯಾರು ಏನ್ ಹೇಳಿದ್ರು ಫಾಲೋ ಮಾಡ್ತಾ ಇದೀವಿ. ಅದರಿಂದ ನಮ್ಮ ಬಾಡಿಗೆ ಅದು ಸೂಟ್ ಆಗ್ತಾ ಇದೆಯಾ, ನನ್ನ ಜೀರ್ಣಶಕ್ತಿ ಮೇಲೆ ಇಂಪ್ಯಾಕ್ಟ್ ಆಗ್ತಿದ್ಯಾ ಅಂತ ನಾವು ಯೋಚನೆ ಮಾಡಲ್ಲ. ಸೊ ಒಂದ್ ಸ್ವಲ್ಪ ದಿನ ನಿಮಗೆ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಅದರಿಂದ ಆಗೋ ಅಡ್ಡ ಪರಿಣಾಮಗಳು ಅದ್ರದ್ದು, ನಾವ್ ಏನೇ ತಗೊಳ್ಬೇಕಾದ್ರು ಆಹಾರ ಆಯ್ತು ಏನೇ ತಗೊಳ್ಬೇಕಾದ್ರು ನಮಗೆ ಅದ್ರದ್ದು ಕ್ವಾಲಿಟೀಸ್ ಗೊತ್ತಿರಬೇಕು. ಇದರಿಂದ ನನಗೆ ಉಷ್ಣ ಆಗತ್ತಾ, ವೃಕ್ಷ ಆಗತ್ತಾ, ಈ ತರದ್ ನಾವು ಸ್ವಲ್ಪ ಜನರಲ್ ಅವೇರ್ನೆಸ್ ಇದ್ರೆ ಒಳ್ಳೇದು. ಅದನ್ನ ತಗೊಳಕ್ ಮುಂಚೆ ಯಾವ ವಸ್ತುಗೆ ಏನ್ ಪ್ರಾಪರ್ಟಿ ಇದೆ ಅಂತ ಡಾಕ್ಟರ್ಸ್ಗೆ ಅಷ್ಟೇ ಅಲ್ಲ ಜನಸಾಮಾನ್ಯರಿಗೂ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ತೀರಾ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ ಆದ್ರೂ ಭೇಟಿಯಾಗಿ ನೀವು ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀರಿ ಡಾಕ್ಟ್ರೆ. ಓಕೆ, ಹಾಗೆ ಮೊಸರಿನ ಬಗ್ಗೆ ಹೇಳಿ ಡಾಕ್ಟ್ರೆ. ಮೊಸರು ಕೂಡ ಎಲ್ರಿಗೂ ಇಷ್ಟವಾಗಂತ ಒಂದು ಪದಾರ್ಥ. ಮೊಸರು ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅಂತ?
0: ಆಯುರ್ವೇದದಲ್ಲಿ ನಿತ್ಯ ಸೇವನೆ ಮಾಡಬೇಡಿ ಅಂತಾನೆ ಇದೆ ಮುಂಚೆಯಿಂದನು. ಸ್ಪೆಷಲಿ ಕೆಲವೊಂದು ಡಿಸೀಸ್ಡ್ ಕಂಡೀಷನ್ ಅಲ್ಲಿ, ಲೈಕ್ ನಿಮಗೇನೋ ಗಾಯ ಇತ್ತು, ಪಸ್ ಇತ್ತು, ಅಥವಾ ಥೈರಾಯ್ಡ್ ಶುಗರ್ ಇಂಥವ್ರೆಲ್ಲ ನಿತ್ಯ ಸೇವನೆ ಮಾಡಲೇಬಾರ್ದು. ಶುಗರ್ ಅದು ಇನ್ಸ್ಟೆಂಟ್ ಆಗಿ ರೇಸ್ ಮಾಡುತ್ತೆ, ಮತ್ತೆ ನಮ್ಮ ಬಾಡಿಲಿ ಇರೋಂಥ ಚಾನಲ್ಸ್ ಏನಿರುತ್ತೆ, ಮೈನ್ಯೂ ಚಾನಲ್ಸ್ ನ ಬ್ಲಾಕ್ ಮಾಡುತ್ತೆ, ಅದಕ್ಕೆ ಗುರುಗುಣ ಇರುತ್ತೆ, ಅಭಿಷಂದಿ ಅಂತ ಹೇಳ್ತೀವಿ. ಸೊ

0: ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಚಾನೆಲ್ಸ್ ನ ಬ್ಲಾಕ್ ಮಾಡೋದ್ರಿಂದ ರಕ್ತ ಸಂಚಾರನ ಹ್ಯಾಂಪರ್ ಮಾಡುತ್ತೆ. ಕೆಲವೊಂದು ಡಿಸೀಸ್ ಕಂಡೀಷನ್ ಅಲ್ಲಿ ಸ್ಟ್ರಿಕ್ಟ್ಲಿ ಅದನ್ನ ನಾವು ರೆಕಮೆಂಡ್ ಮಾಡಲ್ಲ. ಸ್ಕಿನ್ ಡಿಸೀಸ್, ದಿನಾ ಯಾರು ನೈಟ್ ಮೊಸರು ಸೇವನೆ ಮಾಡ್ತಾರಲ್ಲ ಸ್ಕಿನ್ ಡಿಸೀಸ್ ಬರುತ್ತೆ ಅವರಿಗೆ. ಸೊ ಮತ್ ಸೂರಿಯಾಸಿಸ್ ಆ ತರ ಅದೆಲ್ಲ, ಆಮೇಲೆ ಮೈಗ್ರೇನು, ಶೀತ, ಕಫ, ಕೆಮ್ಮು. ಯಾಕಂದ್ರೆ ಅದ್ ನೈಟ್ ಮೊದಲೇ ಕಫಕಾಲ ಅಂತ ಹೇಳ್ತೀವಿ, ಮೊಸರು ಕೂಡ ಕಫ ಜಾಸ್ತಿ ಮಾಡುತ್ತೆ. ಹಾಗಾಗಿ ಮೊಸರು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಇವಾಗ ನಿಮಗೆ ಮುಂಚೆಯಿಂದನೂ ರೂಢಿ ಇತ್ತು, ನಿಮಗೆ ಸಣ್ಣ ವಯಸ್ಸಿಂದನೂ ರೂಢಿ ಇತ್ತು, ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಮತ್ತೆ ಅದು ತುಂಬಾ ಹುಳಿ ಆಗಿರಬಾರ್ದು ಮೊಸರು. ನೀವೇ ಮನೆಯಲ್ಲಿ ಹೆಪ್ಪು ಮಾಡಿರೋಂತ ಮೊಸರು ಸ್ವಲ್ಪ ಪ್ರಮಾಣದಲ್ಲಿ, ಅದು ಬೆಳಗ್ಗೆ ಅಥವಾ ಮಧ್ಯಾಹ್ನ ನಿಮ್ದು ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ತಗೊಳ್ಳೋದು ಒಳ್ಳೇದು. ಆದಷ್ಟು ರಾತ್ರಿ ಯಾರಿಗೂ ಒಳ್ಳೇದಲ್ಲ ಅಂತಾನೆ ನಾ ಹೇಳ್ತೇನೆ.
1: ಇಲ್ಲ ಅದನ್ನ ಮಜ್ಜಿಗೆಗೆ ಕನ್ವರ್ಟ್ ಮಾಡಿ,
0: ಮಜ್ಜಿಗೆ ಹಾ ಮಜ್ಜಿಗೆ ಮಾಡ್ಕೊಂಡು ತಗೊಳ್ಬಹುದು,
1: ಕುಡಿಬಹುದು, ಬಳಸಬಹುದು ಅಂತ ಹೇಳ್ಕೊಂಡು ಕುಡಿಬಹುದು. ಓಕೆ ಡಾಕ್ಟರ್. ಒಟ್ಟಾರೆಯಾಗಿ ಒಬ್ಬ ಮನುಷ್ಯ ತುಂಬಾ ಸ್ವಸ್ಥವಾಗಿರ್ಬೇಕು ಅಂತಂದ್ರೆ, ಆರೋಗ್ಯ ಪೂರ್ಣವಾಗಿರ್ಬೇಕು ಅಂದ್ರೆ ಆಹಾರ ವಿಹಾರ ದಿನಚರ್ಯೆ ಇವೆಲ್ಲವುದನ್ನ ಒಟ್ಟುಗೂಡಿಸಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ ಡಾಕ್ಟರ್?
0: ನಾವು ಕರೆಕ್ಟ್ ಆಗಿ ನಮ್ದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದ್ರೆ ಬೆಳಗ್ಗೆ ಎದ್ದೇಳೋದ್ರಿಂದನೇ ಶುರು ಆಗ್ಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಮ್ಮ ನಿತ್ಯಕರ್ಮ ಮುಗಿಸಿ, ನಿಯಮಿತವಾದ ವ್ಯಾಯಾಮ ಎಲ್ರಿಗೂ ಬೇಕು. ನಿಯಮಿತವಾದ ವ್ಯಾಯಾಮ, ನಿಯಮಿತವಾಗಿ ಬೆಳಗಿನ ಟೈಮಲ್ಲಿ ಕರೆಕ್ಟ್ ಆಗಿ ನಿಮಗೂ ಹಸಿವೆ ಬಂದ ಮೇಲೆ ಆಹಾರವನ್ನ ತಗೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಬೇಕಾದ್ರೆ ಅಭ್ಯಂಗ ಅಂದ್ರೆ ಎಣ್ಣೆ ಸ್ನಾನ. ಈಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ವರ್ಕಿಂಗ್ ಇದೀವಿ ನಾವು, ಅರ್ಧರ್ಧ ಗಂಟೆ ಮಸಾಜ್ ಮಾಡಕ್ ಆಗಲ್ಲ ಅನ್ನೋರು, ಅಟ್ ಲೀಸ್ಟ್ ಎಣ್ಣೆಯನ್ನ, ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೆ ಮೆಡಿಕೇಟೆಡ್, ನಮ್ದು ಆಯುರ್ವೇದ ತುಂಬಾ ಆಯಿಲ್ ಸಿಗುತ್ತೆ, ಅಟ್ ಲೀಸ್ಟ್ ಕೊಬ್ಬರಿ ಎಣ್ಣೆನೇ ಆಗಲಿ ನೀವು ಜಸ್ಟ್ ಒಂದು ನಿಮಿಷ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಂಡ್ರು ನಿಮಗೆ ತುಂಬಾ ಬೆನಿಫಿಟ್. ವಾತ ಅಂತ ಏನೇ ಹೇಳ್ತೀವಲ್ಲ, ವಾತ ಪ್ರಕೋಪ ಆಗೋದನ್ನ ನಾವು ತಡೆಗಟ್ಟಬಹುದು, ಮತ್ತೆ ಸ್ಕಿನ್ನಿಗೂ ತುಂಬಾ ಒಳ್ಳೇದು. ಸೊ ಎಲ್ಲಾ ತರದ ನಮಗೆ ಏನು ಹೇಳ್ತೀವಿ ಹಾರ್ಮೋನ್ ರೆಗ್ಯುಲೇಷನ್ ಆಗಿರ್ಬೋದು, ಅಭ್ಯಂಗ ಸ್ನಾನದಿಂದ ನಿಮಗೆ ಟೈಮ್ ಇತ್ತು ಚೆನ್ನಾಗಿ ಅಂತಂದ್ರೆ ನೀವು ಚೆನ್ನಾಗಿ ಅಭ್ಯಂಗ ಮಾಡ್ಕೊಂಡೇ ಸ್ನಾನ ಮಾಡಿ, ಇಲ್ಲ ಅಟ್ ಲೀಸ್ಟ್ ಎಣ್ಣೆ ಸ್ನಾನ ಹಚ್ಕೊಂಡಾದ್ರೂ ಸ್ನಾನ ಮಾಡ್ಕೊಳ್ಳೋದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಎಲ್ಲಾ ತರದ್ರಲ್ಲೂ, ಮತ್ತೆ ಸ್ನಾನ ನಂತರನೇ ನಾವು ಯಾವಾಗ್ಲೂ ಆಹಾರವನ್ನ ತಗೊಳ್ಬೇಕು, ಅದು ಒಂದು ಇಂಪಾರ್ಟೆಂಟ್. ಮತ್ತೆ ಪದೇ ಪದೇ ಆಹಾರ ತಗೊಳ್ಳುವಂಥದ್ದು ಅಥವಾ ಆಹಾರನೇ ತಗೊಳ್ದೆ ಇರೋಂಥದ್ದು, ಪ್ರಮಾಣ ಕೂಡ ತುಂಬಾ ಇಂಪಾರ್ಟೆಂಟ್. ಡಯೆಟ್ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಹಸಿವೆ ಇದ್ರೂ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋದನ್ನು ತಪ್ಪು. ಅಲ್ಲಿ ನಿಮಗೆ ಆಸಿಡ್ ಸೆಕ್ರೀಟ್ ಆಗಿರುತ್ತೆ, ಅದಕ್ಕೆ ನಾವು ಹಾಕದೇ ಇದ್ರೆ ಅದು ಬೇರೆನ ತೊಂದರೆ ಮಾಡುತ್ತೆ ಅಲ್ವಾ. ಸೊ ಆಹಾರ ಪ್ರಮಾಣ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ಪ್ರಮಾಣ ತಗೊಳ್ಳೇಬೇಕು. ಪದೇ ಪದೇ ಆಹಾರವನ್ನ ತಗೊಳ್ಬಾರ್ದು. ಪ್ರೀವಿಯಸ್ ಆಗಿ ಜೀರ್ಣ ಆಗದೇ ಇದ್ರೂ ಕೂಡ ಮತ್ತೆ ಆಹಾರ ರಿಪೀಟೆಡ್ ಆಗಿ
1: ತಿಂದಂತ ಆಹಾರ ಜೀರ್ಣ ಆಗೋದಕ್ಕಿಂತ ಮುಂಚೆ ತಗೊಳ್ಬೇಡಿ
0: ಅಂತ ಹೇಳ್ತೀವಿ. ಮತ್ತೆ ಕರೆಕ್ಟ್ ಆಗಿ ಟೈಮಿಂಗ್ಸ್ ಅಷ್ಟೇ. ಇವಾಗ ರಾತ್ರಿ ತುಂಬಾ ಲೇಟ್ ನೈಟ್ಸ್ ಊಟ ಮಾಡೋದು, ಈಗ ಇಮಿಡಿಯೇಟ್ಲಿ 10 ಗಂಟೆಗೆ ಊಟ ಮಾಡ್ತಾರೆ, 9 ಗಂಟೆಗೆ ಇಮಿಡಿಯೇಟ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಸೊ ಅಂತ ಕೆಲವೊಂದೆಲ್ಲ ವರ್ಕಿಂಗ್ ಪ್ಯಾಟರ್ನೇ ಈಗ ಆಗಿರೋದ್ರಿಂದ ನಾವು ಸೂರ್ಯಾಸ್ತನೆ ಅಂತ ಎಲ್ಲರಿಗೂ ನಾವು ರೆಕಮೆಂಡ್ ಮಾಡಿದ್ರೆ ಕೆಲವೊಬ್ರಿಗೆ ಫಾಲೋ ಮಾಡಕ್ ಆಗಲ್ಲ. ಸೊ ಅಂತವ್ರು ಏನು ರಾತ್ರಿ ಹೊತ್ತು ಆದಷ್ಟು ಲಘು ಆಹಾರ, ಆದಷ್ಟು ನೀವು ಟೈಮಿಂಗ್ಸ್ನ ಬೇಗನೆ ಊಟ ಮಾಡ್ಕೊಳ್ಳಕ್ ರೂಢಿ ಮಾಡ್ಕೊಳ್ಳಿ. ಮತ್ತೆ ಮಲಗೋದಕ್ಕೂ ಆಹಾರಕ್ಕೂ ಸ್ವಲ್ಪ ಟೈಮಿಂಗ್ಸ್ ಇರಲಿ, ಅಟ್ ಲೀಸ್ಟ್ ಒಂದು 3 ಗಂಟೆ ಸಮಯ ಇದ್ರೆ ತುಂಬಾ ಕಂಪ್ಲೀಟ್ ಜೀರ್ಣ ಆದ್ಮೇಲೆ ನಿದ್ದೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಆದಷ್ಟು ರಾತ್ರಿ ಲೇಟ್ ತಗೊಳ್ಳೋದು ಊಟ ಅನ್ನೋದಾದ್ರೆ ಲೈಟ್ ಫುಡ್ಸ್ ತಗೊಳ್ಳೋದೇ ಒಳ್ಳೇದು ಅಂತ. ತುಂಬಾ ಗಟ್ಟಿ ಆಹಾರಗಳು, ತುಂಬಾ ಹೊಟ್ಟೆ ತುಂಬಾ ಆಹಾರಗಳು ಒಳ್ಳೇದಲ್ಲ ಅಂತ.
1: ಡಾಕ್ಟ್ರೆ ಹೌದು, ಇಷ್ಟೆಲ್ಲ ಅನುಸರಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಯಾವುದೋ ಕಾರಣ ಅನಿವಾರ್ಯನೋ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಂಡಿದೀವಿ ಅಂತಂದ್ರೆ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ?
0: ಪರಿಹಾರ ಇದೆ. ನಮ್ಮಲ್ಲಿ ಪಂಚಕರ್ಮ ಥೆರಪಿ ಅಂತಿದೆ. ಸೊ ಅಗ್ನಿನ ಕರೆಕ್ಷನ್ಸ್ ಮಾಡ್ಲಿಕ್ಕೆ, ನಿಮ್ ಮೆಟಬಾಲಿಕ್ ರೇಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕರೆಕ್ಷನ್ಸ್ ಮಾಡ್ಲಿಕ್ಕೆ, ಆ ಹಾರ್ಮೋನ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಚಕರ್ಮ ಥೆರಪಿಸ್ ಇದೆ. ಎಕ್ಸ್ಟರ್ನಲ್ಲೂ ಇದೆ, ಇಂಟರ್ನಲ್ಲೂ ಇದೆ. ಇಂಟರ್ನಲ್ಲಿನೂ 5 ತರವಾದ ಟ್ರೀಟ್ಮೆಂಟ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದ ಡಿಸೀಸು, ಮತ್ತೆ ಆ ವ್ಯಕ್ತಿಗೆ ಅನುಸಾರವಾಗಿ ನಾವು ಟ್ರೀಟ್ಮೆಂಟ್ ನ ಚೂಸ್ ಮಾಡ್ತೀವಿ. ಎಲ್ರಿಗೂ ಎಲ್ಲದು ಸೂಟ್ ಆಗಲ್ಲ. ಮತ್ತೆ ಎಕ್ಸ್ಟರ್ನಲ್ಲಿನೂ ಕೂಡ ಇದೆ, ಶಿರೋಧಾರ ಅಂತ. ಈಗ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಅಂತವ್ರಿಗೆ ಎಕ್ಸ್ಟರ್ನಲ್ಲಿ ಶಿರೋಧಾರ ಅಂತ ಇದೆ, ಅಭ್ಯಂಗ ಅಂತಿದೆ, ಪಾದಾಭ್ಯಂಗ ಅಂತಿದೆ. ಕೆಲವೊಂದು ಬೇಸ್ಡ್ ಆನ್ ಅದು ಕಂಡೀಷನ್ಸ್ ಮೇಲೆ ತುಂಬಾ ತರನಾದ ಪಂಚಕರ್ಮ ಚಿಕಿತ್ಸೆಗಳು ಇದೆ, ಅದನ್ನ ಸದುಪಯೋಗ ಮಾಡ್ಕೊಳ್ಬಹುದು ತಜ್ಞ ವೈದ್ಯರನ್ನ ಭೇಟಿಯಾಗಿ.
1: ಇದು ಪಂಚಕರ್ಮ. ಇನ್ನು ಆಯುರ್ವೇದ ಚಿಕಿತ್ಸೆ ಅಂತ ಹೇಳೋದಾದ್ರೆ,
0: ಚಿಕಿತ್ಸೆ ಅಂದ್ರೆ ಇವಾಗ ರೋಗಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅವ್ರ ಕಂಡೀಷನ್ ಮೇಲೆ. ಶಮನ ಶೋಧನ ಅಂತ 2 ತರ ಇದೆ. ಕೆಲವೊಂದು ನಮಗೆ ಶೋಧನ ಬೇಕಾಗಲ್ಲ, ಕೆಲವೊಂದು ವ್ಯಕ್ತಿಗಳಿಗೆ ಶಮನ ಔಷಧಿ ಜಸ್ಟ್ ಟ್ಯಾಬ್ಲೆಟ್ಸ್ ಅಥವಾ ಕಷಾಯಗಳಿಂದನೇ ನಾವು ಕ್ಯೂರ್ ಮಾಡ್ಬೋದು ಕಂಡೀಷನ್ಸ್ ಮೇಲೆ. ನಾವು ಕೆಲವೊಂದು ಏನು ಅಡ್ವೈಸ್ ಮಾಡ್ತೀನಿ, ಈಗಿನ ಸೆಡೆಂಟ್ರಿ ಅಥವಾ ಸ್ಟ್ರೆಸ್ಫುಲ್ ಲೈಫ್, ಆಹಾರ ವ್ಯತ್ಯಾಸ ಆಗೋದ್ರಿಂದ ವರ್ಷಕ್ಕೊಂದ್ಸಲನಾದರೂ ನೀವು ಶೋಧನ ತಗೊಳ್ಳಿ, ಅಂದರೆ ಪಂಚಕರ್ಮ ತಗೊಳ್ಳಿ ಅಂತ. ಅಂದರೆ ಲೈಕ್ ವಮನ, ವಾಮಿಟಿಂಗ್ ಮುಖಾಂತರ ನಾವು ಟಾಕ್

0: ಟಾಕ್ಸಿನ್ಸ್ನ ಡಿಟಾಕ್ಸ್ ಮಾಡೋದು ಅಂತ ಏನು ಹೇಳ್ತೀವಲ್ಲ, ವಮನ ವಿರೇಚನ ಬಸ್ತಿ, ಅವರವರ ಇದಕ್ಕೆ ವರ್ಕ್ ಪ್ಯಾಟರ್ನ್ ಅಥವಾ ದೇಹಕ್ಕೆ ಅನುಗುಣವಾಗಿ ವರ್ಷಕ್ಕೊಂದ್ಸಲ ತೊಗೊಂಡ್ರೆ ನೀವು ಇಡೀ ವರ್ಷ ನೀವು ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ಬೋದು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಿಮಗೆ ಆಲ್ರೆಡಿ ಡಿಸೀಸ್ ಬಂದಿದೆ ಅಂದರೆ ಅದಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ.
1: ಆಧುನಿಕ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಆಹಾರ ಪದ್ಧತಿಯ ಬಗ್ಗೆನೇ ನಾವು ವಿಸ್ತಾರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋದ್ರಿ. ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಪ್ರಸ್ತುತ ಆಹಾರ ಪದ್ಧತಿ ಹಾಗೂ ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ.
5: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ನಿರೂಪಣೆ ಹಾಗೂ ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
6: ಪಿಎಂ ಕುಸುಮ್ ಯೋಜನೆ ಎನ್ನುವುದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಾರಿಗೆ ತಂದಿರುವ ಅತ್ಯಂತ ಪ್ರಮುಖ ಯೋಜನೆಯಾಗಿದೆ. ರೈತರು ಕೃಷಿ ನೀರಾವರಿಗಾಗಿ ಡೀಸೆಲ್ ಮತ್ತು ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿ ಸೋಲಾರ್ ಎನರ್ಜಿ ಬಳಕೆಗೆ ಉತ್ತೇಜನ ನೀಡುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಪಿಎಂ ಕುಸುಮ್ ಯೋಜನೆ ಇದರ ಅತ್ಯಂತ ಪ್ರಮುಖ ಘಟಕಗಳು. ಘಟಕ ಎ, ವಿಕೇಂದ್ರೀಕೃತ ಸೌರ ವಿದ್ಯುತ್ ಸ್ಥಾವರ. ಬಂಜರು ಅಥವಾ ಕೃಷಿ ಮಾಡದ ಭೂಮಿಯಲ್ಲಿ 500 ಕಿಲೋವ್ಯಾಟ್ನಿಂದ 2 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಬಹುದು. ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನು ಸ್ಥಳೀಯ ಎಸ್ಕಾಂಗಳಿಗೆ ನಿಗದಿತ ದರಕ್ಕೆ ಮಾರಾಟ ಮಾಡಿ ರೈತರು ತಿಂಗಳ ಆದಾಯವನ್ನು ಗಳಿಸಬಹುದು. ಘಟಕ ಬಿ, ಅಪ್ಗ್ರೇಡ್ ಸ್ವತಂತ್ರ ಸೌರ ಕೃಷಿ ಪಂಪ್ಗಳು. ವಿದ್ಯುತ್ ಸಂಪರ್ಕವಿಲ್ಲದ ಹಾಗೂ ಡೀಸೆಲ್ ಪಂಪ್ ಸೆಟ್ ಬಳಸುತ್ತಿರುವ ಪ್ರದೇಶಗಳಿಗೆ 3 HP, 5 HP ಮತ್ತು 7.5 HP ಸಾಮರ್ಥ್ಯದ ಅಪ್ಗ್ರೇಡ್ ಸೋಲಾರ್ ಪಂಪ್ ಸೆಟ್ಗಳನ್ನು ನೀಡುವುದು. ಘಟಕ ಸಿ, ಗ್ರಿಡ್ ಸಂಪರ್ಕಿತ ಪಂಪ್ ಸೆಟ್ಗಳ ಸೌರೀಕರಣ. ಈಗಾಗಲೇ ವಿದ್ಯುತ್ ಗ್ರಿಡ್ ಸಂಪರ್ಕ ಹೊಂದಿರುವ ಕೃಷಿ ಪಂಪ್ ಸೆಟ್ಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸುವುದು. ಹಗಲಿನ ವೇಳೆಯಲ್ಲಿ ಸೌರಶಕ್ತಿಯಿಂದ ಪಂಪ್ ಚಾಲನೆ ಮಾಡಬಹುದು ಹಾಗೂ ಬಳಸದೆ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ಮಾರಿ ಹಣ ಗಳಿಸಬಹುದು. ಸಹಾಯಧನ ಮತ್ತು ಆರ್ಥಿಕ ಬೆಂಬಲ. ಕೇಂದ್ರ ಸರ್ಕಾರದ ಸಹಾಯಧನ 30%, ರಾಜ್ಯ ಸರ್ಕಾರದ ಸಹಾಯಧನ 30-50%, ರೈತರ ಪಾಲು 10%, ಉಳಿದ 20% ಸಹಾಯವನ್ನು ಬ್ಯಾಂಕ್ ಸಾಲದ ರೂಪದಲ್ಲಿ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಘಟಕ ಬಿ ಅಡಿಯಲ್ಲಿ ಒಟ್ಟು 80% ಸಹಾಯಧನ ದೊರೆಯುವುದರಿಂದ ರೈತರು ಕೇವಲ 20% ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಇದರ ಪ್ರಮುಖ ಪ್ರಯೋಜನಗಳು: ಉಚಿತ ಮತ್ತು ನಿರಂತರ ವಿದ್ಯುತ್. ಹಗಲಿನ ವೇಳೆಯಲ್ಲಿ ಯಾವುದೇ ವಿದ್ಯುತ್ ಕಡಿತವಿಲ್ಲದೆ ನೀರಾವರಿ ಮಾಡಿಕೊಳ್ಳಬಹುದು. ವೆಚ್ಚ ಕಡಿತ. ಡೀಸೆಲ್ ಪಂಪ್ಗಳ ಇಂಧನ ವೆಚ್ಚ ಸಂಪೂರ್ಣವಾಗಿ ಉಳಿತಾಯವಾಗುತ್ತದೆ. ಹೆಚ್ಚುವರಿ ಆದಾಯ. ಸೌರಶಕ್ತಿಯಿಂದ ಉತ್ಪಾದನೆಯಾದ ಹೆಚ್ಚುವರಿ ವಿದ್ಯುತ್ ಶಕ್ತಿಯನ್ನು ಎಸ್ಕಾಂಗಳಿಗೆ ಮಾರಾಟ ಮಾಡಬಹುದು. ಪರಿಸರ ಸ್ನೇಹಿ. ಹಸಿರು ಶಕ್ತಿಯ ಬಳಕೆಯಿಂದ ಇಂಗಾಲದ ಹೊರಸೂಸುವಿಕೆ ಕಡಿಮೆಯಾಗುತ್ತದೆ. ಪಿಎಂ ಕುಸುಮ್ ಯೋಜನೆಯ ಅರ್ಹತೆಗಳು ಮತ್ತು ಕಡ್ಡಾಯ ದಾಖಲೆಗಳು: ಸ್ವಂತ ಕೃಷಿ ಜಮೀನು, ಆರ್ಟಿಸಿ ಹೊಂದಿರುವ ವೈಯಕ್ತಿಕ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಎಫ್ಪಿಒ, ಪಂಚಾಯತ್ಗಳು ಹಾಗೂ ಸಹಕಾರಿ ಸಂಘಗಳು ಸಹಾಯ ಅರ್ಜಿ ಸಲ್ಲಿಸಬಹುದು. ಜಮೀನಿನಲ್ಲಿ ನೀರಾವರಿಗೆ ಸೂಕ್ತ ನೀರಿನ ಮೂಲ ಅಂದರೆ ಬೋರ್ವೆಲ್ ಅಥವಾ ಬಾವಿ ಇರಬೇಕು. ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು, ಇತ್ತೀಚಿನ ಆರ್ಟಿಸಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಕರ್ನಾಟಕದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸೌರಮಿತ್ರ ಅಧಿಕೃತ ಪೋರ್ಟಲ್ಗಳನ್ನು ಬಳಸಲಾಗುತ್ತದೆ. ಅರ್ಜಿ ವಿಂಡೋ ತೆರೆದಾಗ ಸೌರಮಿತ್ರ.com ಅಥವಾ MNRE ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಆರ್ಟಿಸಿ, ಆಧಾರ್ ಮತ್ತು ಬ್ಯಾಂಕ್ ವಿವರಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ತಾಂತ್ರಿಕ ತಂಡ ಜಮೀನು ಮತ್ತು ಬೋರ್ವೆಲ್ ಪರಿಶೀಲನೆ

ಪರಿಶೀಲನೆ ನಡೆಸಿದ ನಂತರ ನಿಮ್ಮ ಪಾಲಿನ ಅಂದ್ರೆ ಫಾರ್ಮರ್ ಶೇರ್ ಪಾವತಿಸಲು ಸೂಚನೆ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಈ ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದು ಸೌರಮಿತ್ರ.com ವೆಬ್ಸೈಟ್ ಮೂಲಕ ಪ್ರಕ್ರಿಯೆ ನಡೆಯುತ್ತದೆ. ಅರ್ಜಿ ಸ್ಥಿತಿ ಪರಿಶೀಲನೆ ಟ್ರ್ಯಾಕ್ ಅಪ್ಲಿಕೇಶನ್ಸ್ ಸೌರಮಿತ್ರ.com ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಮುಖಪುಟದಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ OTP ಭರ್ತಿ ಮಾಡಿ. ನಿಮ್ಮ ಅರ್ಜಿಯ ಪ್ರಸ್ತುತ ಸ್ಥಿತಿ ಪರದೆ ಮೇಲೆ ಕಾಣಿಸುತ್ತದೆ. ರೈತರ ಪಾಲು ಪಾವತಿ ಪೇ ಫಾರ್ಮರ್ ಶೇರ್, ಸ್ಥಳ ಪರಿಶೀಲನೆ, ಸೈಟ್ ಸರ್ವೆ ಪೂರ್ಣಗೊಂಡು ಇಲಾಖೆಯಿಂದ ಅರ್ಜಿಗೆ ಅನುಮೋದನೆ ದೊರೆತಾಗ ನಿಮ್ಮ ಮೊಬೈಲ್ಗೆ SMS ಸಂದೇಶ ಬರುತ್ತದೆ. ಸೌರಮಿತ್ರ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಪೇ ಫಾರ್ಮರ್ ಶೇರ್ ಆಯ್ಕೆ ಮೂಲಕ ನಿಗದಿತ 20% ರೈತರ ಪಾಲಿನ ಹಣವನ್ನು ಪಾವತಿಸಬಹುದು. ಕೋಟಾ ಆಧಾರಿತ ಸಲ್ಲಿಕೆ. KREDL ಪ್ರತಿಯೊಂದು ಸುತ್ತಿನಲ್ಲೂ ನಿರ್ದಿಷ್ಟ ಸಂಖ್ಯೆಯ ಪಂಪ್ಸೆಟ್ಗಳಿಗೆ ಕೋಟಾ ಪ್ರಕಟಿಸುತ್ತದೆ. ಸೌರಮಿತ್ರ ಪೋರ್ಟಲ್ನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ತೆರೆದಾಗ ಮಾತ್ರ ಹೊಸ ರೈತರು ಅರ್ಜಿ ಸಲ್ಲಿಸಲು ಸಾಧ್ಯ. ಪಿಎಂ ಕುಸುಮ್ ಯೋಜನೆಯ ಹೆಸರಿನಲ್ಲಿ ಹಣ ವಂಚಿಸುವ ಯಾವುದೇ ವಾಟ್ಸಪ್ ಲಿಂಕ್ಗಳು, ಕರೆಗಳು ಅಥವಾ ಅನಧಿಕೃತ ವೆಬ್ಸೈಟ್ಗಳನ್ನು ನಂಬಬಾರದು. ಕೇವಲ ಸೌರಮಿತ್ರ.com ಅಥವಾ ಕೇಂದ್ರ ಸರ್ಕಾರದ pmkusum.mnre.government.in ಅಧಿಕೃತ ವೆಬ್ಸೈಟ್ ಮಾತ್ರ ಬಳಸಬೇಕು. ಪಿಎಂ ಕುಸುಮ್ ಯೋಜನೆಯಲ್ಲಿ ರೈತರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಅತ್ಯಂತ ಮಹತ್ವದ ವಿಷಯ. ನಕಲಿ ವೆಬ್ಸೈಟ್ಗಳ ಬಗ್ಗೆ ತೀವ್ರ ಎಚ್ಚರಿಕೆಯಲ್ಲಿರಬೇಕು. ಈ ಯೋಜನೆ ಹೆಸರಿನಲ್ಲಿ ರೈತರನ್ನು ವಂಚಿಸಲು ನೂರಾರು ನಕಲಿ ವೆಬ್ಸೈಟ್ಗಳು ಮತ್ತು ಮೊಬೈಲ್ ಆಪ್ಗಳು ಸೃಷ್ಟಿಯಾಗಿದೆ. ನೋಂದಣಿ ಶುಲ್ಕ ಅಥವಾ ಪಂಪ್ಸೆಟ್ ಮುಂಗಡ ಹಣದ ಹೆಸರಿನಲ್ಲಿ ವಂಚಕರು ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಲು ಕೋರುತ್ತಾರೆ. ನೆನಪಿಡಿ, ಕೇಂದ್ರ ಸರ್ಕಾರದ ಅಧಿಕೃತ ಜಾಲತಾಣ pmkusum.mnre.government.in ಮಾತ್ರವಾಗಿದೆ. ಕರ್ನಾಟಕದಲ್ಲಿ ಸಬ್ಸಿಡಿ ಪಂಪ್ಸೆಟ್ಗಳಿಗೆ ಅರ್ಜಿ ಕರೆಯುವಾಗ KREDL ಅಥವಾ ಆಯಾ ಭಾಗದ ವಿದ್ಯುತ್ ಸರಬರಾಜು ಕಂಪನಿಗಳು, ಉದಾಹರಣೆಗೆ ಬೆಸ್ಕಂ, ಮೆಸ್ಕಂ ಹೀಗೆ ಅಧಿಕೃತ ವೆಬ್ಸೈಟ್ಗಳ ಮೂಲಕ ಅರ್ಜಿ ಸಲ್ಲಿಸಬೇಕು. ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಏಜೆಂಟ್ಗಳಿಗೆ ಹಣ ನೀಡಿ ವಂಚನೆಗೆ ಒಳಗಾಗಬೇಡಿ. 25 ವರ್ಷಗಳ ಕಾಲ ಗ್ಯಾರಂಟಿ ಆದಾಯಗಳನ್ನು ಪಿಎಂ ಕುಸುಮ್ ಯೋಜನೆ ಮೂಲಕ ಪಡೆದುಕೊಳ್ಳಬಹುದು. ನಿಮ್ಮ ಜಮೀನಿನಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪಿಸಿದರೆ ಅದರಿಂದ ಘಟಕ ಎ ಅಡಿ, ಇದರಿಂದ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ಸರ್ಕಾರಿ ವಿದ್ಯುತ್ ಕಂಪನಿಗಳು ಖರೀದಿಸಲು 25 ವರ್ಷಗಳ ದೀರ್ಘಾವಧಿ ಒಪ್ಪಂದ PPA ಮಾಡಿಕೊಳ್ಳುತ್ತದೆ. ಅಂದರೆ ಕೃಷಿಯ ಜೊತೆಗೆ ಮುಂದಿನ 25 ವರ್ಷಗಳವರೆಗೆ ಪ್ರತಿ ತಿಂಗಳು ಸ್ಥಿರವಾದ ಆರ್ಥಿಕ ಆದಾಯವನ್ನು ಖಾತರಪಡಿಸುತ್ತದೆ. ಪಾಳುಭೂಮಿಯ ಸದುಪಯೋಗ ಮತ್ತು ಲೀಸ್ ಸೌಲಭ್ಯ. ನಿಮ್ಮ ಬಳಿ ಕೃಷಿ ಯೋಗ್ಯವಲ್ಲದ ಬಂಜರು ಅಥವಾ ಪಾಳು ಬಿದ್ದ ಭೂಮಿ ಇದ್ದರೆ ಅದನ್ನು ಈ ಯೋಜನೆಗೆ ಬಳಸಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಬಳಿ ಸ್ವಂತ ಬಂಡವಾಳ ಇಲ್ಲದಿದ್ದರೆ ಆ ಭೂಮಿಯನ್ನು ಸೌರ ಇಂಧನ ಅಭಿವರ್ಧಕರಿಗೆ ಅಂದರೆ ಸೋಲಾರ್ ಡೆವಲಪರ್ಸ್ ಇವರಿಗೆ ಬಾಡಿಗೆಗೆ ನೀಡಬಹುದು. ಇದರಿಂದ ಭೂಮಿಯ ಮಾಲೀಕರಾದ ರೈತರಿಗೆ ಯಾವುದೇ ಹೂಡಿಕೆ ಇಲ್ಲದೆ ಪ್ರತಿ ಎಕರೆಗೆ ವಾರ್ಷಿಕವಾಗಿ ನಿಗದಿಪಡಿಸಿದ ಬಾಡಿಗೆ ಹಣ ಸುಲಭವಾಗಿ ಸಿಗುತ್ತದೆ. ಹಗಲಿನ ವೇಳೆಯ ಉಚಿತ ವಿದ್ಯುತ್ ಸೌಲಭ್ಯ. ಕರ್ನಾಟಕದಲ್ಲಿ ಸದ್ಯ ಕೃಷಿ ಪಂಪ್ಸೆಟ್ಗಳಿಗೆ ಹೆಚ್ಚಾಗಿ ರಾತ್ರಿ ವೇಳೆ 3-phase ವಿದ್ಯುತ್ ನೀಡಲಾಗುತ್ತದೆ. ಇದರಿಂದ ರೈತರು ಜೀವದ ಹಂಗು ತೊರೆದು ರಾತ್ರಿ ತೋಟಗಳಿಗೆ ನೀರು ಹಾಯಿಸಬೇಕಾದ ಪರಿಸ್ಥಿತಿ ಇದೆ. ಆದರೆ ಪಿಎಂ ಕುಸುಮ್ ಸೌರ ಪಂಪ್ ಅಳವಡಿಸುವುದರಿಂದ ಹಗಲಿನ ಅವಧಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ಅಡಚಣೆ ಇಲ್ಲದೆ ಉಚಿತ ವಿದ್ಯುತ್ ಸಿಗುತ್ತದೆ. ಇದು ರೈತರ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ. ಪಿಎಂ ಕುಸುಮ್ ಯೋಜನೆಯಡಿ ಕರ್ನಾಟಕದ ರೈತರಿಗೆ ಪ್ರಸ್ತುತ ಲಭ್ಯವಿರುವ ಅತ್ಯಂತ ಪ್ರಮುಖ ಮತ್ತು ನವೀಕೃತ ಮಾಹಿತಿಗಳು. ಕರ್ನಾಟಕದ ಪ್ರಸ್ತುತ ಗುರಿ ಮತ್ತು ಸಬ್ಸಿಡಿಗಳು 2024-25 2026-27 ಕೇಂದ್ರದ ಹೊಸ ಮಾರ್ಗಸೂಚಿಗಳ ಅನ್ವಯ March 2027 ಕರ್ನಾಟಕದಲ್ಲಿ ಒಟ್ಟು 40,000 ಸೌರ ಪಂಪ್ಸೆಟ್ಗಳನ್ನು ಅಳವಡಿಸಲು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮ KREDL ಸಂಸ್ಥೆಗೆ ಅನುಮೋದನೆ ಸಿಕ್ಕಿದೆ. ಕರ್ನಾಟಕ ಸರ್ಕಾರವು ತನ್ನ ಪಾಲನ್ನು ಹೆಚ್ಚಿಸಿರುವುದರಿಂದ ರೈತರು ಕೇವಲ 20% ಪಾವತಿಸಿದರೆ ಸಾಕು, ಉಳಿದ 80% ಹಣವನ್ನು ಸರ್ಕಾರವೇ ಅಂದರೆ 30% ಕೇಂದ್ರ ಹಾಗೂ 50% ರಾಜ್ಯ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಪಂಪ್ ಸಾಮರ್ಥ್ಯದ ನಿಯಮಗಳು. ಈ ಯೋಜನೆಯಡಿ 3 HP ಹಿಡಿದು 7.5 HP ಮತ್ತು ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳಲು ಅವಕಾಶವಿದೆ. ಆದರೆ ನೆನಪಿರಲಿ, ಸರ್ಕಾರ ನೀಡುವ ಸಬ್ಸಿಡಿಯ ಗರಿಷ್ಠ

0: 7.5 HP ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಬೇಕಿದ್ದರೆ ಹೆಚ್ಚುವರಿ ವೆಚ್ಚವನ್ನು ರೈತರೇ ಭರಿಸಬೇಕಾಗುತ್ತದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಜಮೀನಿನಲ್ಲಿ ಬಾವಿ ಅಥವಾ ಬೋರ್ವೆಲ್ನಂತಹ ಸುಸ್ಥಿತಿಯಲ್ಲಿರುವ ನೀರಿನ ಮೂಲ ಕಡ್ಡಾಯವಾಗಿರಬೇಕು.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳಿದಿರಿ. ನಿರೂಪಣೆ ಹಾಗೂ ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ, ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಇದೇ ವೇಳೆ ತಮಿಳುನಾಡಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಟಿವಿಕೆ ಮುನ್ನಡೆಯಲ್ಲಿದೆ. ಪುದುಚೇರಿಯ ತಟ್ಟಂ ಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ 8,482 ಮತಗಳ ಅಂತರದಿಂದ ಭರ್ಜರಿ ಜಯ ಗಳಿಸಿದ್ದಾರೆ. ಅಶೋಕ್ ಆನಂದ್ 13,358 ಮತಗಳನ್ನು ಪಡೆದರೆ ಅವರ ನಿಕಟ ಪ್ರತಿಸ್ಪರ್ಧಿ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಇ ವಿನಾಯಕಂ 4,876 ಮತಗಳನ್ನು ಪಡೆದರು. ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ರಾಜೀನಾಮೆಯಿಂದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಸಿಂಗಾಪುರಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಿಂಗಾಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ, ಪ್ರಧಾನಿ ಲಾರೆನ್ಸ್ ವಾಂಗ್, ಉಪಪ್ರಧಾನಿ ಗ್ಯಾನ್ ಕಿಮ್ ಯೋಂಗ್ ಹಾಗೂ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಹಣಕಾಸು ಸಂಪರ್ಕ, ಬಂಡವಾಳ, ಮಾರುಕಟ್ಟೆ, ತೆರಿಗೆ, ಅರೆವಾಹಕಗಳು, ಸುಧಾರಿತ ಉತ್ಪಾದನೆ, ಕೌಶಲ್ಯಾಭಿವೃದ್ಧಿ ಮತ್ತು ವಿಮಾನಯಾನ ಕ್ಷೇತ್ರಗಳ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ. ಸಿಂಗಾಪುರದ ಪ್ರಮುಖ ಹೂಡಿಕೆದಾರರು, ಹಣಕಾಸು ಸಂಸ್ಥೆಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಲಿದ್ದಾರೆ. ಭಾರತದ ಆರ್ಥಿಕ ಬೆಳವಣಿಗೆ, ಹೂಡಿಕೆ ಅವಕಾಶಗಳು ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಕುರಿತು ಅವರು ಚರ್ಚೆ ನಡೆಸಲಿದ್ದಾರೆ. ವಿಶ್ವ ಅಂಚೆ ದಿನ. ಇಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನ ಆಚರಿಸಲಾಗುತ್ತಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ವಿಶ್ವ ಅಂಚೆ ದಿನದ ಅಂಗವಾಗಿ ದೇಶದ ಎಲ್ಲಾ ಅಂಚೆ ಸೇವಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರದ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಸೇವಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂಚೆ ಸೇವೆಯೇ ಜನಸೇವೆ ಎಂಬುದನ್ನು ಪುನರುಚ್ಚರಿಸಿರುವ ಅವರು, ಡಿಜಿಟಲ್ ಸಂವಹನದ ಯುಗದಲ್ಲಿ ಭಾರತೀಯ ಅಂಚೆ ಇಲಾಖೆ ಕೂಡ ಡಿಜಿಟಲ್ ಪರಿವರ್ತನೆಯನ್ನು ಅಳವಡಿಸಿಕೊಳ್ಳುತ್ತಿದ್ದು ಜನರ ಆಶೋತ್ತರಗಳನ್ನು ಈಡೇರಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಅಂಚೆ ಇಲಾಖೆ ನಿಸ್ವಾರ್ಥವಾಗಿ ರಾಷ್ಟ್ರದ ಸೇವೆಯನ್ನು ಮುಂದುವರಿಸಿದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿದ್ದ 174 ಜನರ ಜೀವ ಉಳಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರನ್ನು ಗೌರವಿಸಲು ಕೇರಳ ಅಂಚೆ ವೃತ್ತ ಇಂದು ತಿರುವನಂತಪುರದಲ್ಲಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದೆ. ಕಳೆದ ತಿಂಗಳ 30ರಂದು ವಿಮಾನದಲ್ಲಿ ಹಲ್ಲೆಗೊಳಗಾಗಿ

0: ಗಾಗಿ ಗಂಭೀರ ಗಾಯಗೊಂಡಿದ್ದರು. ಕ್ಯಾಪ್ಟನ್ ಮಚ್ಚರ್ ಕಾಕ್ಪಿಟ್ ಬಾಗಿಲು ತೆರೆದು ಪ್ರಯಾಣಿಕರು ಮತ್ತು ಸಿಬ್ಬಂದಿಯೊಂದಿಗೆ ಒಳಬರಲು ಅವಕಾಶ ಮಾಡಿಕೊಟ್ಟರು. ಬಳಿಕ ದಾಳಿಕೋರರನ್ನು ನಿಯಂತ್ರಿಸಿ ವಿಮಾನವನ್ನು ಸೌದಿ ಅರೇಬಿಯಾದ ತಬೂಕ್ಗೆ ಸುರಕ್ಷಿತವಾಗಿ ತಿರುಗಿಸುವ ಮೂಲಕ ಎಲ್ಲರ ಜೀವ ಉಳಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸುವ ಉದ್ದೇಶದಿಂದ ಸಫಾಯಿ ಮಿತ್ರರು ವಿಷಯದ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದದಲ್ಲಿ 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷದ ಒಳಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧ ಎಂದು ಘೋಷಿಸಲಾಯಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇನ್ಫೋಸಿಸ್, ಟಿವಿಎಸ್, ವಿಪ್ರೋ ಮತ್ತು HCLನಂತಹ ಭಾರತೀಯ ಸಂಸ್ಥೆಗಳು ಸೇರಿದಂತೆ 8 ಪ್ರಮುಖ ತಂತ್ರಜ್ಞಾನ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಸಂಬಂಧಿಸಿದ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯೊಂದನ್ನು ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಸರ್ಕಾರ ಘೋಷಿಸಿದೆ. ಈ ಕ್ರಮವು ಕಾಗ್ನಿಜೆಂಟ್, ಕಾಕ್ಜೆಮಿನಿ, ಮೈಕ್ರೋಸಾಫ್ಟ್ ಮತ್ತು ಅಡೋಬ್ ಕಂಪನಿಗಳಿಗೂ ಅನ್ವಯಿಸುತ್ತದೆ. ಈ ಕಂಪನಿಗಳ ವಿರುದ್ಧ ನಡೆಯುತ್ತಿರುವ ಫೆಡರಲ್ ತನಿಖೆಗಳ ಹಿನ್ನೆಲೆಯಲ್ಲಿ ಈ ಸ್ಥಗಿತಗೊಳಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಅಮೆರಿಕದ ಕಾರ್ಮಿಕ ಕಾರ್ಯದರ್ಶಿ ಕೀತ್ ಸೋಂಡರ್ಲಿಂಗ್ ತಿಳಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ನಜರತ್ ವಿಮಾನ ನಿಲ್ದಾಣ ಹಾಗೂ ಖಮೀಸ್ ಮುಶೈತ್ನ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದ ಹೊಣೆಯನ್ನು ಹೌತಿ ಬಂಡುಕೋರರು ಹೊತ್ತುಕೊಂಡಿದ್ದಾರೆ. ಸೌದಿಯ ತೈಲ ಘಟಕಗಳು ಮತ್ತು ವಿಮಾನ ನಿಲ್ದಾಣಗಳ ಸಿಬ್ಬಂದಿ ದೂರವಿರುವಂತೆಯೂ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ರಿಯಾದ್ ಗುರಿಯಾಗಿಸಿಕೊಂಡಿದ್ದ ಒಟ್ಟು 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ತಡೆದು ನಾಶಪಡಿಸಿದೆ ಎಂದು ಸೌದಿ ನೇತೃತ್ವದ ಮೈತ್ರಿಕೂಟ ತಿಳಿಸಿದೆ. ದಾಳಿಗಳಿಂದ ವಿಮಾನಯಾನ ಸೇವೆಗಳಿಗೆ ಅಡಚಣೆ ಉಂಟಾಗಿದ್ದು ಏರ್ ಇಂಡಿಯಾ, ಇಂಡಿಗೋ ಮತ್ತು ಆಕಾಶ್ ಏರ್ ಸೇರಿದಂತೆ ಹಲವು ವಿಮಾನಯಾನ ಸಂಸ್ಥೆಗಳು ರಿಯಾದ್ಗೆ ತಮ್ಮ ವಿಮಾನಗಳ ಮಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿವೆ. ಸೌದಿ ವಿಮಾನ ನಿಲ್ದಾಣಗಳ ಮೇಲಿನ ದಾಳಿಗಳನ್ನು ಭಾರತ, ಯುಎಇ, ಜೋರ್ಡಾನ್, ಈಜಿಪ್ಟ್, ಕುವೈತ್ ಮತ್ತು ಬಹರೇನ್ ಖಂಡಿಸಿವೆ. ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾಧ್ಯವಾದಷ್ಟು ಮನೆಯೊಳಗೆ ಇರುವಂತೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ. ದಾಳಿ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಹಂಚಿಕೊಳ್ಳದಂತೆ ಅಥವಾ ಮರು ಪ್ರಕಟಿಸದಂತೆ ಭಾರತೀಯರಿಗೆ ಸೂಚಿಸಲಾಗಿದೆ. ರಿಯಾದ್ನ ರಾಯಭಾರ ಕಚೇರಿ ಮತ್ತು ಜಡ್ಡಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಕಾನ್ಸುಲೇಟ್ ಸೇರಿದಂತೆ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸಿ ಭಾರತೀಯ ಸಹಾಯ ಕೇಂದ್ರದ 24 ಗಂಟೆಗಳ ಉಚಿತ ಸಹಾಯವಾಣಿ 800-247-1234 ಮೂಲಕ ಸಂಪರ್ಕಿಸಬಹುದು ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0

ಅಂತರದ ಮುನ್ನಡೆಯಲ್ಲಿದೆ. ಮೋಟಾರು ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿದ ವಿಮೆ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಪರಿಹಾರ ವಿತರಣೆಯನ್ನು ತ್ವರಿತಗೊಳಿಸಲು 4 ಡಿಜಿಟಲ್ ವೇದಿಕೆಗಳನ್ನು 4 ವಾರದೊಳಗೆ ಸಂಯೋಜಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ. ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಗೌಸ್ಪಿರವರ ಸಾಹಿತ್ಯಕ್ಕೆ ರೊನಡ ಬಕ್ಕೇಶ್ ಹಾಗೂ ಕಾರ್ತಿಕ್ ಅವರ ಸಂಗೀತವಿರುವ ಅವನಲ್ಲಿ ಇವಳಿಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ವಾಸುಕಿ ವೈಭವ್.

ಕನ್ನಡನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದ್ದ ಹುಡುಗಾಟ ಚಿತ್ರದ ಗೀತೆಯನ್ನ ಕೇಳಿದ್ರಿ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ.

ಕವಿತಾ ಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ H2O ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲಾ ಅವರ ಸ್ವರ ಸಂಯೋಜನೆ ಇದೆ.

ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು, ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸೆಕ್. ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿಯ ಸುದ್ದಿ ವಿಭಾಗದ ಮುಖೇನ ನಡೆಯುತ್ತಿರುವ ಈ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳು ಮುಗಿತಾ ಇದೆ. ಈ ಸಂದರ್ಭವನ್ನು ಜನಸೇವಾ ದೇಶ ಸೇವಾ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇವೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆಕಾಶವಾಣಿ ಸುದ್ದಿ ವಿಭಾಗವು ದೇಶದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರುವಂಥ ಅಥವಾ ಆಗ್ತಾ ಇರತಕ್ಕಂಥ ಸುಧಾರಣೆಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇದೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರೊಫೆಸರ್ ಕೃಷ್ಣರಾಜ್ ಅವರು, ಆರ್ಥಿಕ ತಜ್ಞರು ಹಾಗೂ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಬೆಂಗಳೂರಿನಲ್ಲಿರುವ ಆರ್ಥಿಕ ಸಾಮಾಜಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆಯಲ್ಲಿ ಶ್ರೀಯುತರು ಪ್ರಾಧ್ಯಾಪಕರಾಗಿದ್ದಾರೆ. ವಿಶೇಷವಾಗಿ ಆರ್ಥಿಕ ಅಧ್ಯಯನ ಮತ್ತು ನೀತಿ ಕೇಂದ್ರದ ಹೆಚ್ಚುವಡಿ RBI ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಶ್ರೀಯುತರನ್ನ ನಾನು ಈ ಚರ್ಚೆಗೆ ನಿಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತೀನಿ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ನಮಸ್ಕಾರ, ಈ ಚರ್ಚೆಗೆ ಪ್ರೀತಿಯ ಸ್ವಾಗತ.
3: ತಮಗೂ ತುಂಬಾ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವುದಕ್ಕೆ.
2: ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು 90ರ ದಶಕದ ನಂತರ ಅಂತ ನಾವು ಓದ್ತೀವಿ, ಆದರೆ ಇತ್ತೀಚೆಗೆ ಅದು ತುಂಬಾ ವೇಗವನ್ನು ಪಡ್ಕೊಳ್ತು ಅಂತ ಕೇಳ್ತೀವಿ ಸರ್. ಏನು ಅದರ ಸುಧಾರಣೆಗಳು ಅಂತ ಕೂಡಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿ ಏನು ಸುಧಾರಣೆಗಳನ್ನು ಕಾಣಬಹುದು?
3: ಬ್ಯಾಂಕಿಂಗ್ ಕ್ಷೇತ್ರ ಆರ್ಥಿಕ ಅಭಿವೃದ್ಧಿಯ ಒಂದು ಬುನಾದಿ ಅಂತಲೇ ಹೇಳ್ಬೋದು, ಅಥವಾ ನಾವು ಒಂದು ಆರ್ಥಿಕ ಶಕ್ತಿಯ ಬೆನ್ನೆಲುಬು ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಮೂಲಾಗ್ರ ಬದಲಾವಣೆಗಳನ್ನು 1991 ನಂತರ ನಾವು ಕಾಣಬಹುದು. ಬ್ಯಾಂಕಿಂಗ್ ರಿಫಾರ್ಮ್ಸ್ ಆದ ನಂತರ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ನು 1991 ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅದು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸು ಕೂಡ ಒಂದು ಭಾಗ. ಭಾರತದ ಬ್ಯಾಂಕಿಂಗ್ ಸೆಕ್ಟರ್ ಮೊದಲೇ ಹೇಗಿತ್ತು ಅಂತಂದರೆ ಅದು ಕ್ಯಾಪಿಟಲ್ ಕಡಿಮೆ ಇತ್ತು, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇತ್ತು, ಸೇವಿಂಗ್ಸ್ ಕಡಿಮೆ ಇತ್ತು, ಸಾಲ ಕೊಡೋದು ಸಂಖ್ಯೆ ಕಡಿಮೆ ಇತ್ತು, ಕೆಲವು ನಿರ್ದಿಷ್ಟ ವಲಯಕ್ಕೆ ಮಾತ್ರ ಸಾಲ ಸಿಗ್ತಾ ಇತ್ತು, ಎಲ್ಲ ವರ್ಗಕ್ಕೂ ಸಾಲ ಸಿಗ್ತಾ ಇರಲಿಲ್ಲ. ಮತ್ತು ಸಾಲ ಜಾಸ್ತಿ ಬೇಕಿತ್ತು, ಅದು ಅಷ್ಟು ಪ್ರಮಾಣದಲ್ಲಿ ಸಾಲ ಸಿಗ್ತಾ ಇರಲಿಲ್ಲ. ಅದರಿಂದ ಆರ್ಥಿಕತೆ ಭಾಳ ಕುಂಠಿತ ಆಗಿತ್ತು. 1991 ನರಸಿಂಹಂ ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ ವರದಿಯನ್ನು ನೀಡುತ್ತೆ. ಸೊ ಆವಾಗ ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸುಧಾರಣೆಗಳನ್ನು ತರಲಾಗ್ತದೆ.
2: ಓಕೆ, ಇದು ಸುಧಾರಣೆಗೆ ಮೂಲ ಕಾರಣನೇ ಒಂದು ದೇಶದ ಅಭಿವೃದ್ಧಿಗೆ ತಕ್ಕಂತೆ ಆರ್ಥಿಕ ಅಭಿವೃದ್ಧಿಯ ಸಂಕಲ್ಪ ಇತ್ತು.
3: ಹೌದು, ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಕೊಂಡು ಭಾರತದ ಬ್ಯಾಂಕುಗಳಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನ ಅಥವಾ ಸುಧಾರಣೆಗಳನ್ನ ತರಲಾಯಿತು.
2: ಏನೇನು ಆ ಥರದ ಸುಧಾರಣೆಗಳು ಅಂದ್ರೆ ಏನೇನು ಹೇಳ್ಬೋದು?
3: ಹೌದು, ಮೊದಲನೇದಾಗಿ ನರಸಿಂಹಂ ಕಮಿಟಿ 1991 ಮತ್ತೆ ನರಸಿಂಹಂ ಕಮಿಟಿ ಸೆಕೆಂಡ್ ರಿಪೋರ್ಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರಲಾಯಿತು. ಅದನ್ನ ಸರಳೀಕರಣಗೊಳಿಸಿ ಹೇಳೋದಾದ್ರೆ ಈ ಒಂದು ಬ್ಯಾಂಕುಗಳಲ್ಲಿ ಇರುವಂತಹ ಅಸೆಟ್ಸ್ ಅವುಗಳನ್ನು ಕ್ಲೀನ್ ಅಪ್ ಮಾಡಲಾಯಿತು. ಅಂದರೆ ಅವುಗಳನ್ನು ಹೇಗೆ ಆ ಒಂದು ಅಸೆಟ್ಸನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಮೂಲಕ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು, ಒಂದು ನಾರ್ಮ್ಸ್ಗಳನ್ನ ಜಾರಿಗೆ ತಂದು ಅವುಗಳನ್ನು ಹೇಗೆ ಉಳಿತಾಯ ಖಾತೆ, ಫಿಕ್ಸೆಡ್ ಡೆಪಾಸಿಟ್ಸು, ಮತ್ತು ಬೇರೆ ಬೇರೆ ಡೆಪಾಸಿಟ್ಸು, ಮತ್ತು ಸಾಲಗಳನ್ನು ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು ತಗೊಂಡು ಬಂದರು. ಮತ್ತು ಬ್ಯಾಂಕುಗಳಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಒಂದು ನಿಯಮವನ್ನು ತಂದು ಅದರಲ್ಲಿ ಯಥೇಚ್ಛವಾಗಿ ಕ್ಯಾಪಿಟಲ್ಸು ಅಥವಾ ಬಂಡವಾಳ ಹೂಡಿಕೆಗೆ ಸಹಾಯವಾಗುವಂತಹ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ಮತ್ತು ಈ ಒಂದು ಇಂಟ್ರೆಸ್ಟ್ ರೇಟು ಏನಿತ್ತು ಅದು ಗೌರ್ಮೆಂಟು ಅಥವಾ RBI ಮ್ಯಾನೇಜ್ ಮಾಡ್ತಾ ಇತ್ತು, ಅದನ್ನ ಡಿರೆಗ್ಯುಲೇಷನ್ ಮಾಡಲಾಯಿತು. ಅಂದರೆ ಮಾರುಕಟ್ಟೆನೇ ಇಂಟ್ರೆಸ್ಟ್ ರೇಟನ್ನು ಡಿಟರ್ಮೈನ್ ಮಾಡೋಂಗೆ ಜಾರಿಗೆ ತಂದರು. ಅಂದರೆ ಮಾರ್ಕೆಟ್ ಡ್ರಿವನ್ ಇಂಟ್ರೆಸ್ಟ್ ರೇಟ್ಸು ಅವುಗಳನ್ನು ಜಾರಿಗೆ ತರಲಾಯಿತು. ಸೊ ಇವುಗಳನ್ನು ತಂದಾಗ ಬ್ಯಾಂಕ್ಗಳಲ್ಲಿ ಸಾಕಷ್ಟು ರಿಫಾರ್ಮ್ಸು ಸುಧಾರ

0: ಸುಧಾರಣೆಗಳು ಆಯಿತು. ಆದರೂ ಸುಧಾರಣೆಗಳಾದ್ರೂ ಅದರಲ್ಲಿ ಒಂದು ಎನ್ ಪಿ ಎ ಅಂತ ಹೇಳ್ತೀವಿ. ಎನ್ ಪಿ ಎ ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅಂದರೆ ಸಾಲ ಪಡ್ಕೊಂಡು ಸಾಲ ಮರುಪಾವತಿ ಆಗದಿರುವಂಥದ್ದು. ಇದು ಹೆಚ್ಚಾದಂತೆ ಏನಾಯಿತು, ಬ್ಯಾಂಕುಗಳಿಗೆ ಪ್ರಾಫಿಟಬಿಲಿಟಿ ಕಡಿಮೆ ಆಯಿತು. ಜೊತೆಗೆ ಪ್ರಾಫಿಟಬಿಲಿಟಿ ಕಡಿಮೆ ಆದಾಗ ಆ ಒಂದು ಬ್ಯಾಂಕುಗಳು ಸಾಲ ಕೊಡುವ ಸಾಮರ್ಥ್ಯ ಏನಾಯಿತು ಮತ್ತೆ ಕಡಿಮೆ ಆಯಿತು. ಮತ್ತೆ ಅಸೆಟ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಯಿತು. ಸೊ ಹೀಗಾಗಿ ಬ್ಯಾಂಕುಗಳು ಲಾಸನ್ನು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ 2014 ನಂತರ ಮೋದಿ ಗೌರ್ಮೆಂಟ್ ಬಂದ ನಂತರ ಈ ಒಂದು ಎನ್ ಪಿ ಎ ಬಗ್ಗೆನೇ ಸಾಕಷ್ಟು ಗಮನ ಹರಿಸಲಾಯಿತು. ಆವಾಗ ಹರಿಸಿದಾಗ ಕೆಲವೊಂದು ಕ್ರಮಗಳನ್ನು ಇವರು ಜಾರಿಗೆ ತರ್ತಾರೆ. 2014 ರಿಂದ 2026 ನಾವು ನೋಡೋದಾದರೆ ಏನು ಬದಲಾವಣೆಗಳಾಗಿದೆ ಅಂತ ನೋಡೋದಾದರೆ ಅಸೆಟ್ ಕ್ಲೀನಪ್ ಅಂಡ್ ಕನ್ಸಾಲಿಡೇಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅದರಲ್ಲಿ ಎನ್ ಪಿ ಎನ ಕಡಿಮೆ ಮಾಡುವಂಥದ್ದು. ಸೊ ಎನ್ ಪಿ ಎಸ್ 2018 ಎಷ್ಟಿತ್ತು ಅಂದರೆ ಅರೌಂಡ್ 11% ಇತ್ತು. ಒಟ್ಟು ಸಾಲದಲ್ಲಿ 11% ಸಾಲ ಮರುಪಾವತಿ ಆಗ್ತಿರ್ಲಿಲ್ಲ. ಸೊ ಈಗ ಎಷ್ಟಿದೆ ಅಂತಂದ್ರೆ ಅರೌಂಡ್ 1.5% ಅಥವಾ 2% ಇದೆ. ನೆಟ್ ಎನ್ ಪಿ ಎ ತಗೊಂಡ್ರೆ 1% ಇದೆ. ಸೊ ಅಷ್ಟು ಕಡಿಮೆ ಆಯಿತು ಅದೊಂದು. ಮತ್ತೆ ಅಸೆಟ್ ಕ್ವಾಲಿಟಿ ರಿವ್ಯೂ ಅಂತ ಮಾಡಿದ್ರು. ಅಸೆಟ್ ಕ್ವಾಲಿಟಿ ಅಂತಂದ್ರೆ ಬ್ಯಾಂಕುಗಳು ಯಾವ್ಯಾವ ಅಸೆಟ್ ಅಂದರೆ ಯಾವ್ಯಾವ ಕ್ಷೇತ್ರಗಳಿಗೆ ಲೋನ್ ಕೊಡಬೇಕು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗು, ಅಥವಾ ಆ ಲೋನನ್ನು ಮರುಪಾವತಿ ಬಗ್ಗೆ ಏನೇನು ಕ್ರಮ ವಹಿಸಬೇಕು, ಏನೇನು ಅಸೆಟ್ಸನ್ನು ಅವರು ವಾರಂಟಿಯಾಗಿ ಗ್ಯಾರಂಟಿಯಾಗಿ ತೊಗೊಂಡು ಮಾಡಬೇಕು, ಮತ್ತು ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಆ್ಯಕ್ಟ್ ಅಥವಾ ಕೋಡ್ ಅಂತ ಜಾರಿಗೆ ತಂದರು. ಮತ್ತು ಮೆಗಾ ಮರ್ಜಸ್ ಅಂದರೆ ಎಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡಲಾಯಿತು. ಮತ್ತೆ ಇನ್ನು ಡಿಜಿಟಲ್ ಬ್ಯಾಂಕಿಂಗ್ನ ಜಾರಿಗೆ ತರಲಾಯಿತು. ಅದೊಂದು ದೊಡ್ಡ ಕ್ರಾಂತಿ ಆಯಿತು. ಅದೇ ರೀತಿ ಜನಧನ್ ಯೋಜನೆ ಜಾರಿಗೆ ತರಲಾಯಿತು. ಮತ್ತೆ ಇದು ಆಧಾರ್ ಮತ್ತು ಮೊಬೈಲನ್ನ ಲಿಂಕ್ ಮಾಡೋದ್ರಿಂದ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ದಂಗಾಯಿತು. ಸೊ ಹಾಗಾಗಿ ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಹೆಲ್ಪ್ ಆಯಿತು. ಜನರಿಗೆ ನೇರವಾಗಿ ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಸರ್ಕಾರದ ನೇರ ಹಣ ವರ್ಗಾವಣೆ ಅಂತ ಕಾರ್ಯಕ್ರಮಗಳು ಜಾಸ್ತಿ ಇದ್ರ ಮೂಲಕ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ಹೀಗಾಗಿ ಈ ಒಂದು ರಿಫಾರ್ಮ್ಸು ಒಂದು ಕ್ರಾಂತಿಕಾರಕ ರಿಫಾರ್ಮ್ಸ್ ಅಂತಲೇ ಹೇಳ್ಬೋದು. ಇದು ಒಟ್ಟಾರೆ ಜನರಿಗೆ ಮತ್ತು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬ್ಯಾಂಕಿಂಗ್ ಸೆಕ್ಟರ್ನ ಕೊಡುಗೆ ಹೆಚ್ಚಾಯಿತು. ಇತ್ತೀಚೆಗೆ ನಾವು ನೋಡೋದಾದರೆ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಈ ಒಂದು ಷೇರು ಮಾರುಕಟ್ಟೆನಲ್ಲಿ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿರುವಂಥದ್ದು, ಮತ್ತು ಅಲ್ಲಿ ಬ್ಯಾಂಕುಗಳ ಪಾತ್ರವೂ ಕೂಡ ಬಹಳ ಮುಖ್ಯ ಆಗಿದೆ. ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಮೂಲಕ ತನ್ನ ಕಾರ್ಯವ್ಯಾಪ್ತಿಯನ್ನು ಬ್ಯಾಂಕುಗಳು ವಿಸ್ತಾರಗೊಳಿಸ್ತಾ ಇದ್ದಾವೆ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದಾವೆ. ಕೈಗಾರಿಕೆ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಪಾತ್ರ ವಹಿಸ್ತಾ ಇದ್ದಾವೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟಲ್ಲಿ
1: ಎಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇಲ್ಲ
0: ಇಲ್ಲ ಅನ್ನಂಗಿಲ್ಲ. ಜೊತೆಗೆ ಇತ್ತೀಚೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಹೆಚ್ಚಾಗಿ ಅವು ಎಲ್ಲಿ ಲಾಭ ಜಾಸ್ತಿ ಇದೆ ಅಲ್ಲಿ ಕೆಲಸ ಮಾಡಿದ್ರು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಏನಿದೆ ಆ ಒಂದು ವಲಯಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾವೆ.
1: ಇದರ ಮೇಲುಸ್ತುವಾರಿ
0: ಆರ್ ಬಿ ಐ ನಡೆಸುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಮೇಲುಸ್ತುವಾರಿಯನ್ನು ನಡೆಸುತ್ತೆ. ಸೊ ಆರ್ ಬಿ ಐಗಳು ಈ ಒಂದು ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಏನು ಹೇಳಿದೆ, ಕ್ಯಾಪಿಟಲ್ ಅಡಿಕ್ವಿಶಿ ರೇಸಿಯೋ ಅಂತ ಏನು ಹೇಳಿದೆ, ಮತ್ತು ಇನ್ನಿತರ ಒಂದು ಬ್ಯಾಂಕ್ ಕ್ರಪ್ಸಿ ಲಾ, ಇನ್ಸಾಲ್ವೆನ್ಸಿ, ಏನೇನು ನಿಯಮಗಳಿದೆ ಅಥವಾ ಬ್ಯಾಂಕ್ ರೇಟು, ಇವೆಲ್ಲ ನಿಯಮಗಳನ್ನು ಅವು ಫಾಲೋ ಮಾಡಬೇಕಾಗುತ್ತೆ.
1: ಓಕೆ, ಈಗ ನಾವು ಇನ್ನೂ ಕೂಡ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಬ್ಯಾಂಕಿಂಗ್ ಲಿಟ್ರಸಿ, ಬ್ಯಾಂಕಿಂಗ್ ಸಾಕ್ಷರತೆ ಅನ್ನೋದ್ರ ಬಗ್ಗೆ ಮಾತಾಡುವಾಗಲೇ ಈ ಥರದ ಸುಧಾರಣೆಗಳು ಎಷ್ಟರ ಮಟ್ಟಿಗೆ ಜನಸ್ನೇಹಿಯಾದವು, ಏಕೆಂದರೆ ಈಗ ಡಿಜಿಟಲ್ ವರ್ಲ್ಡಲ್ಲಿ ಇದ್ದೀವಿ ನಾವು, ಹೇಗೆ ಸಹಾಯಕವಾದವು ಸರ್?
0: ಹಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಣಕಾಸಿನ ವ್ಯವಹಾರ ಇಲ್ಲದೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಹಣಕಾಸು ಇದ್ದಾಕ್ಷಣ ಅವುಗಳನ್ನು ನಾವು ಹೇಗೆ ಸೆಕ್ಯೂರ್ ಮಾಡಬೇಕು, ಮತ್ತು ಅವುಗಳನ್ನು ಎಲ್ಲಿ ಡೆಪಾಸಿಟ್ ಮಾಡಬೇಕು, ಮತ್ತು ಅಸೆಟ್ಸನ್ನು ಕೊಂಡ್ಕೊಳ್ಳೋದ್ರ ಮೂಲಕ ಹೇಗೆ ಅದನ್ನು ದ್ವಿಗುಣಗೊಳಿಸ್ಬೋದು, ಇವುಗಳನ್ನೆಲ್ಲ ಮಾನವ ಥಿಂಕ್ ಮಾಡಬೇಕಾಗುತ್ತೆ. ಹಣ ಒಂದು ಇದ್ದರೆ ಆಗೋದಿಲ್ಲ, ಅದನ್ನು ದ್ವಿಗುಣಗೊಳಿಸೋದು ಹೇಗೆ, ಅದರಿಂದ ಲಾಭ ಗಳಿಸೋದು ಹೇಗೆ, ಯಾವ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಇವೆಲ್ಲವದಕ್ಕೂ ಬೇಕಾಗಿರೋದು ಒಂದು ಮೀಡಿಯಂ ಅಂತಂದರೆ ಬ್ಯಾಂಕ್ಸು. ಸೊ ಈ ಬ್ಯಾಂಕ್ಗಳ ಮೂಲಕ ಡೆಪಾಸಿಟ್ಸು ಅಥವಾ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ, ಮತ್ತು ಅಲ್ಲಿಂದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಬ್ಯಾಂಕ್ ವ್ಯವಹಾರದ

0: ಅದಕ್ಕ ನಾವು ಏನ್ ತಿಳ್ಕೋಬಹುದು ಅಂತಂದ್ರೆ, ಹಣವನ್ನ ಹೂಡಿಕೆ ಮಾಡಿ ಅದರಿಂದ ಲಾಭ ತಗೊಂಡು ಲಾಭ ಮಾಡಿ ನಂತರ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಹಣವನ್ನ ತೊಡಗಿಸ್ಕೊಳ್ಳೋದ್ರ ಮೂಲಕ ಹೇಗೆ ಮಾನವ ಅಭಿವೃದ್ಧಿಯನ್ನ ಮಾಡಬಹುದು, ಅದೇ ರೀತಿ ಈ ಒಂದು ಹೂಡಿಕೆಯಾದಂಥ ಹಣವನ್ನ ಬ್ಯಾಂಕುಗಳು ಯಾವ ರೀತಿ ಸಾಲದ ರೂಪದಲ್ಲಿ ಬೇರೆಯವರಿಗೆ ನೀಡಿ ಅದರಿಂದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಹೀಗಾಗಿ ಹಣವನ್ನ ನಾವು ಒಂದು ಫ್ಯೂಯಲ್ ಆಫ್ ಎಕಾನಮಿ ಅಂತ ಹೇಳ್ಬೋದು. ಹಣದಿಂದ ಆರ್ಥಿಕ ಅಭಿವೃದ್ಧಿಗೆ ಫೈನಾನ್ಷಿಯಲ್ ರಿಸೋರ್ಸಸ್ ಆರ್ ಮೋರ್ ಇಂಪಾರ್ಟೆಂಟ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. 1991 ಮೊದಲು ನಾವು ನೋಡೋದಾದ್ರೆ ಭಾರತ ಏಕೆ ಆರ್ಥಿಕ ಅಭಿವೃದ್ಧಿ ಆಗಲಿಲ್ಲ ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರಲಿಲ್ಲ, ಹಣಕಾಸಿನ ಸೌಲಭ್ಯಗಳು ತುಂಬಾ ಕಡಿಮೆ ಇತ್ತು. ಸೊ ಈಗ ಹಣಕಾಸಿನ ಸೌಲಭ್ಯಗಳು ತುಂಬಾ ಇದೆ, ತುಂಬಾ ಇರೋದ್ರಿಂದ ಈಗ ಒಂದು ಆರ್ಥಿಕ ಚಟುವಟಿಕೆಗಳು ಕೂಡ ಹೆಚ್ಚಾಗಿರುವಂತದ್ದು ನಾವು ಗಮನಿಸಬಹುದು.
1: ಅಂದ್ರೆ ಅನೇಕ ಚಟುವಟಿಕೆಗಳು ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಬ್ಯಾಂಕ್ ಮೂಲಕ ನಡೀತಾ ಇರೋದ್ರಿಂದ ಅದು ಜನರನ್ನ ಒಳಗೊಂಡು ಅಭಿವೃದ್ಧಿಯ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ.
0: ಕರೆಕ್ಟ್. ಈ ಒಂದು ಇನ್ಕ್ಲೂಸಿವ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತೀವಿ, ಎಲ್ಲರನ್ನು ಒಳಗೊಂಡಂತಹ ಬ್ಯಾಂಕಿಂಗ್ ಬಂದಿರೋದ್ರಿಂದ ಹಳ್ಳಿಗಾಡಿನಲ್ಲೂ ಕೂಡ ಈಗ ಸಾಕಷ್ಟು ಬ್ಯಾಂಕಿಂಗ್ ಖಾತೆಗಳನ್ನ ತೆಗೆದಿದ್ದಾರೆ, ಮತ್ತೆ ಆಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಈ ಬ್ಯಾಂಕ್ಗಳ ಖಾತೆಗಳ ಮೂಲಕನೆ ಆಗ್ತಿರುವಂತದ್ದು. ಅಂದ್ರೆ ಬೆನಿಫಿಷರಿ ಬ್ಯಾಂಕಿಂಗ್ ಅಕೌಂಟ್ಗೆ ಹಣ ಡೆಪಾಸಿಟ್ ಆಗುತ್ತೆ, ಪೆನ್ಷನ್ ಸ್ಕೀಮ್ ಇರಬಹುದು ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಇರಬಹುದು, ಲೋನ್ಸ್ ಇರಬಹುದು, ಎಲ್ಲವೂ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಅದರಿಂದ ಮಿಡಲ್ ಮೆನ್ ಅವಳಿ ಕಡಿಮೆ ಆಗಿದೆ, ಹಣದ ದುರುಪಯೋಗವೂ ಕೂಡ ಕಡಿಮೆ ಆಗಿದೆ. ಸೊ ಮತ್ತೆ ಇದೊಂದು ಆಧಾರ್ ಲಿಂಕ್ಡ್ ಇರೋದ್ರಿಂದ ಮತ್ತೆ ಪ್ಯಾನ್ ಲಿಂಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗದೆ ಇರುವಂತದ್ದು, ಬ್ಯಾಂಕಿಂಗ್ ನಲ್ಲಿ ಮಿಸ್ಯೂಸ್ ಆಗದೆ ಇರುವಂತದ್ದು. ಬ್ಯಾಂಕ್ಗಳಲ್ಲಿ ಸಾಕಷ್ಟು ಬಾರಿ ಫ್ರಾಡ್ಗಳಾಗ್ತಾ ಇತ್ತು, ಬ್ಯಾಂಕ್ ಆಫೀಷಿಯಲ್ಸ್ ಇನ್ವಾಲ್ವ್ ಆಗಿ ಸಾಕಷ್ಟು ಬೆನಿಫಿಷಿಯರಿ ಅಕೌಂಟಿಂದ ದುಡ್ಡು ಎಲ್ಲ ಇದು ಮಾಡೋದಿತ್ತು. ಈಗ ಆ ಒಂದು ವ್ಯವಹಾರಗಳೆಲ್ಲ ಆಗೋದು ಕಡಿಮೆ ಆಗಿದೆ. ಆದರೆ ಇದು ಆನ್ಲೈನ್ ಫ್ರಾಡ್ಸು ಹೆಚ್ಚಾಗಿರುವಂಥದ್ದು ನಾವು ಗಮನಿಸ್ಬೋದು. ಈ ಸೈಬರ್ ಕ್ರೈಮ್ಸು ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಫ್ರಾಡ್ಸು ಅದು ಜಾಸ್ತಿ ಆಗಿದೆ. ಅದಕ್ಕೆ ಇತ್ತೀಚೆಗೆ ಆ ಒಂದು ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ಸ್ಕೀಮನ್ನು ಕೂಡ ಜಾರಿಗೆ ತಂದಿದ್ದಾರೆ.
1: ಒಬ್ಬ ಆರ್ಥಿಕ ತಜ್ಞರಾಗಿ ಸರ್, ಈ ಸುಧಾರಣೆಗಳು ವಿಕಸಿತ ಭಾರತ 2047 ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮೋದಿಕ್ಕೆ ಎಷ್ಟು ಸಹಾಯಕವಾಗುತ್ತೆ ಮತ್ತು ಇನ್ನಷ್ಟು ಏನು ಸುಧಾರಣೆಗಳನ್ನು ತಾವು ನಿರೀಕ್ಷೆ ಮಾಡಬಹುದು?
0: ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ಫೈನಾನ್ಸಿಯಲ್ ರಿಸೋರ್ಸಸ್ ಏನಿದೆ ಅದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಆರ್ಥಿಕ ಅಭಿವೃದ್ಧಿಯಲ್ಲಿ. ಆದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವು 2047 ವಿಕಸಿತ ಭಾರತವನ್ನು ಗುರಿಯಾಗಿಟ್ಟುಕೊಂಡು ನೋಡೋದಾದರೆ ಭಾರತದಲ್ಲಿ ಕೆಲವೊಂದು ಅಸಮಾನತೆ, ಫೈನಾನ್ಸಿಯಲ್ ಸೆಕ್ಟರ್ಲ್ಲೂ ಕೂಡ ಅಸಮಾನತೆ ಇರುವಂಥದ್ದನ್ನ ಕಾಣ್ಬೋದು. ಏನಂತಂದರೆ ಕೆಲವು ಸ್ಟೇಟ್ಸು ವೇಗವಾಗಿ ಬೆಳೀತಾ ಇದೆ, ಮತ್ತು ವಿತಿನ್ ಸ್ಟೇಟ್ಸಲ್ಲಿ ಕೆಲವು ಸಿಟೀಸ್ ವೇಗವಾಗಿ ಬೆಳೀತಾ ಇದೆ, ಹಳ್ಳಿಗಾಡುಗಳಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಕಡಿಮೆ ಇರುವಂಥದ್ದು, ಬೆಂಗಳೂರಂತಹ ಸಿಟಿಗಳಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಇರುವಂಥದ್ದು. ಸೊ ಹೀಗಾಗಿ ಏನಾಗ್ತಾ ಇದೆ, ಹಣದ ವರ್ಗಾವಣೆ ಹಳ್ಳಿಗಳ ಕಡೆ ಹೋಗ್ತಾ ಇಲ್ಲ. ಅದರಿಂದ ನಾವು ರೂರಲ್ ಸೆಕ್ಟರ್ ಬ್ಯಾಂಕ್ಸನ್ನು ಜಾಸ್ತಿ ಸದೃಢಗೊಳಿಸ್ಬೇಕು, ಮತ್ತು ರೂರಲ್ ಏರಿಯಾದಲ್ಲಿ ಜಾಸ್ತಿ ಸಾಲ ಸಿಗುವಂಗೆ ಮಾಡಬೇಕು, ಅಲ್ಲಿ ಹೊಸ ಹೊಸ ಕೈಗಾರಿಕೆಗಳು, ಉದ್ಯಮಗಳು ಮತ್ತು ಆರ್ಥಿಕ ಚಟುವಟಿಕೆಗಳು ಇವುಗಳು ಹೆಚ್ಚಾಗುವಂತೆ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ. ವಿಕಸಿತ ಭಾರತ ಅಂತಂದರೆ ಕೇವಲ GDP ಅಥವಾ ಪರ್ ಕ್ಯಾಪಿಟ ಇನ್ಕಮ್ನ ಜಾಸ್ತಿ ಮಾಡೋದಲ್ಲ, ಎಲ್ಲರನ್ನೂ ಒಳಗೊಂಡಂತಹ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನ ಇರುವಾಗ ಎಲ್ಲಿ ಒಂದು ರೀಜನಲ್ ಇಂಬ್ಯಾಲೆನ್ಸ್ ಇದೆ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ವರ್ಗಗಳಿದೆ, SC ST OBC ಮೈನಾರಿಟೀಸು ಮತ್ತು ವುಮೆನ್ನು, ಇವ್ರಿಗೆ ಜಾಸ್ತಿ ಆದ್ಯತೆಗಳನ್ನು ಈ ಒಂದು ಮೈಕ್ರೋಫೈನಾನ್ಸು ಅಥವಾ ಸಬ್ಸಿಡೈಸ್ಡ್ ಲೋನ್ಸು ಮತ್ತು ಸಬ್ಸಿಡೀಸ್ಗಳನ್ನ ಕೊಡೋದು ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳಿಗೆ ಮತ್ತು ಟ್ರೈನಿಂಗ್ಗಳಿಗೆ ಇವುಗಳಿಗೆ ಆರ್ಥಿಕ ಸಹಾಯ ನೀಡೋದ್ರ ಮೂಲಕ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಬ್ಯಾಂಕುಗಳು ಪಾಲ್ಗೊಳ್ಬೋದು. ಅದ್ರ ಜೊತೆಗೆ ಕೆಲವೊಂದು MSME ಅಂತ ಏನು ಹೇಳ್ತೀವಿ ಆ ಸೆಕ್ಟರ್ಗಳಿಗೆ ಈ ಒಂದು ಬ್ಯಾಂಕ್ಗಳು ಸಾಕಷ್ಟು ಸಾಲ ನೀಡೋದ್ರ ಮೂಲಕ ಆ ಒಂದು ಎಂಟರ್ಪ್ರಿನರ್ಶಿಪ್ನ ಜಾಸ್ತಿ ಮಾಡಬಹುದು. ಹೊಸ ಹೊಸ ಉದ್ಯಮಗಳನ್ನು ಈ ಯಂಗ್ ಪೀಪಲ್, ಹೆಚ್ಚು ಯುವಜನರು ಅವರು ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅವರನ್ನ ಗುರುತಿಸಿ ಬ್ಯಾಂಕ್ಗಳು ಅವರಿಗೆ ಸಾಲ ನೀಡೋದ್ರ ಮೂಲಕ ಈ ಒಂದು ಹೊಸ ಉದ್ಯಮಗಳನ್ನು, ಉದ್ಯಮಶೀಲತೆಯನ್ನು ಬೆಳೆಸಲಿಕ್ಕೆ ಎಂಟರ್ಪ್ರಿನರ್ಶಿಪ್ಪು ಮತ್ತು ಸ್ಟಾರ್ಟಪ್ಸ್ ಅಂತ ಏನು ಹೇಳ್ತೀವಿ ಇವುಗಳನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅವುಗಳ ಪ್ರೋತ್ಸಾಹಕ್ಕೆ ಬ್ಯಾಂಕುಗಳು ನಿಲ್ಲಬೇಕಾಗುತ್ತೆ. ಸೊ ಆ ದೃಷ್ಟಿಕೋನದಲ್ಲಿ ಬ್ಯಾಂಕುಗಳು ತಮ್ಮ ವೃತ್ತಿಪರತೆಯನ್ನು ಹೆಚ್ಚುಗೊಳಿಸ್ಕೋಬೇಕಾಗುತ್ತೆ. ಅದ್ರ ಮೂಲಕ ಏನು ಮಾಡ್ಬೋದು,

0: ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಎಲ್ಲ ರೀಜನ್ನು ಎಲ್ಲ ಜನರಿಗೆ ಮತ್ತು ಎಲ್ಲ ಸೆಕ್ಟರ್ಸು. ಈಗ ಇಂಡಸ್ಟ್ರಿಯಲ್ ಸೆಕ್ಟರ್ ಅಷ್ಟೇನು ನಮ್ಮ ಭಾರತದಲ್ಲಿ ಗ್ರೋತ್ ಆಗ್ತಾ ಇಲ್ಲ. ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಬಂಡವಾಳವನ್ನು ಬ್ಯಾಂಕುಗಳು ಹೂಡಬೇಕಾಗುತ್ತೆ. ಹಾಗಾಗಿ ಬ್ಯಾಂಕುಗಳು, ಉದ್ಯಮಿಗಳು ಮತ್ತು ಸರ್ಕಾರಗಳು ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಅದರ ಮೂಲಕ ನಾವು ವಿಕಸಿತ ಭಾರತದ ಒಂದು ಕಲ್ಪನೆಗೆ ಸಹಾಯ ಮಾಡ್ದಂಗಾಗುತ್ತೆ ಅಥವಾ ಮುನ್ನುಡಿ ಬರ್ದಂಗಾಗುತ್ತೆ.
1: ಎಸ್, ಈಗ ಭಾರತದ ಆರ್ಥಿಕ ಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಬಹಳ ಉತ್ತಮ ಮಟ್ಟದಲ್ಲಿದೆ ಅಂತ ಓದ್ತೀವಿ ನಾವು. ಹೇಗೆ ಅದಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಹೇಗೆ ಪೂರಕವಾದವು?
0: ಭಾರತ ವಿಶ್ವದಲ್ಲೇ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಆರ್ಥಿಕತೆ. ಜಿ ಡಿ ಪಿ ಅರೌಂಡ್ 7.8% ಇದೆ, ಜಿ ಡಿ ಪಿ ಗ್ರೋತ್ ರೇಟ್ ಆನ್ ಎನ್ ಆವರೇಜ್. ಇದು ಏನು ತೋರಿಸುತ್ತೆ ಅಂತಂದರೆ ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳು ತುಂಬ ಡೈನಮಿಕ್ ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಡೈನಮಿಕ್ ಇನ್ ದಿ ಸೆನ್ಸ್ ದಟ್ ಇದು ಹಣದ ಚಲಾವಣೆಯನ್ನು ತೋರಿಸುತ್ತೆ. ಇಲ್ಲಿ ಸಾಕಷ್ಟು ಬ್ಯಾಂಕುಗಳು ಈ ಒಂದು ಲಿಬಲೈಜೇಷನ್ ಆದಮೇಲೆ, ನರಸಿಂಹಂ ಕಮಿಟಿ ಆಗ್ಬೋದು ಮತ್ತು ಇನ್ನಿತರ ಅಸೆಟ್ ಕ್ಲೀನಪ್ ಮತ್ತು ಕನ್ಸಾಲಿಡೇಷನ್ ಮೆಜರ್ಸಿಂದ ಆಗ್ಬೋದು, ಈಗೇನಾಗಿದೆ ಬ್ಯಾಂಕುಗಳಿಗೆ ಸಾಕಷ್ಟು ಸ್ವಾಯತ್ತತೆ ಇದೆ, ಅವರೇ ಡಿಸಿಷನ್ನ ಮಾಡುವಂಥದ್ದು ಮತ್ತು ಯಾವ ಲೋನ್ಗಳನ್ನು ನೀಡಬೇಕು ಅನ್ನೋ ಡಿಸಿಷನ್ನ ಅವರೇ ಕ್ವಿಕ್ಕಾಗಿ ತೊಗೋಬೋದು. ಆರ್ ಬಿ ಐ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದೆ, ಆ ಗೈಡ್ಲೈನ್ಸ್ ಮೇಲೆ ತೊಗೋಬೋದು. ಮೊದಲೆಲ್ಲ ಅದು ಹೈಯರ್ ಅಥಾರಿಟೀಸ್ಗೆ ಬರೆದು ಪರ್ಮಿಷನ್ ತೊಗೊಂಡು ಕೊಡುವಂಥದ್ದು ಡಿಲೇ ಆಗ್ತಾಯಿತ್ತು, ಈಗ ಇಮಿಡಿಯೇಟಾಗಿ ಸಾಲಗಳನ್ನು ನೀಡ್ಬೋದು. ಸೊ ಹೀಗಾಗಿ ಏನಾಗ್ತಾ ಇದೆ, ಭಾರತದಲ್ಲಿ ಸಾಲ ಚೆನ್ನಾಗಿ ಸಿಗ್ತಾ ಇದೆ, ಅದನ್ನು ಸರಿಯಾಗಿ ಸದುಪಯೋಗ ಆಗ್ತಾ ಇದೆ. ಅದರಿಂದ ಯಂಗ್ ಎಂಟರ್ಪ್ರಿನಿಯರ್ಸು ಬೆಳೀಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳಿರೋದ್ರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿರುವಂಥದ್ದು, ಪೋರ್ಟ್ಸು, ಏರ್ಪೋರ್ಟ್ಸು, ಹೀಗೆ ನವ ಉದ್ಯಮಗಳು ಹೆಚ್ಚಾಗ್ತಿರೋದ್ರಿಂದ ಆರ್ಥಿಕತೆಗೆ ಇನ್ನೂ ಡೆಮೋಗ್ರಾಫಿಕ್ ಡಿವಿಡೆಂಡ್ ನಮ್ಮ ಭಾರತದಲ್ಲಿರೋದ್ರಿಂದ ಈ ಬ್ಯಾಂಕುಗಳ ಒಂದು ಸಪೋರ್ಟ್ ಸಹಾಯ ಭಾಳ ಮುಖ್ಯ ಆಗುತ್ತೆ.
1: ಅಂದರೆ ರಿಸೆಷನ್ ಪದ ಅವಾಗ ಕೇಳ್ತಿರ್ತೀವಿ, ಇಡೀ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ರು ಕೂಡ ಭಾರತದಲ್ಲಿ ಅದು ಅಷ್ಟು ಎಫೆಕ್ಟ್ ಆಗಲಿಲ್ಲ ಅನ್ನೋದಕ್ಕೆ ಈ ಎಲ್ಲ ಸುಧಾರಣೆಗಳು ನಮಗೆ ಪರಿಹಾರ ನೀಡಿದ್ವಾ ಸರ್?
0: ಖಂಡಿತವಾಗಿ ಪರಿಣಾಮ ನೀಡಿದೆ. 2008-09 ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು, ವರ್ಲ್ಡ್ ಫೈನಾನ್ಷಿಯಲ್ ಕ್ರೈಸಿಸ್. ಬಟ್ ಭಾರತದಲ್ಲಿ ಆ ಒಂದು ತೊಂದರೆ ಆಗಲಿಲ್ಲ. ಯಾಕಂತಂದರೆ ಭಾರತದಲ್ಲಿರುವಂಥ ಒಂದು ರೊಬಾಸ್ಟ್ ಫೈನಾನ್ಷಿಯಲ್ ಸಿಸ್ಟಮ್, ಅದರಲ್ಲೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು. ಸೊ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಸಂಪೂರ್ಣವಾಗಿ ಭಾರತದ ಅಥವಾ ಆರ್ ಬಿ ಐನೆಲ್ಲ ಕಂಟ್ರೋಲ್ ಇರೋದ್ರಿಂದ, ಮತ್ತು ಅವು ಒಳ್ಳೆ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು ಉಪಯೋಗಿಸ್ತಿರೋದ್ರಿಂದ, ಅಂದರೆ ಒಂದು ಸೌಂಡ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಿರೋದ್ರಿಂದ, ಅವುಗಳು ಈ ಒಂದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದಂತಹ ಹಣಕಾಸಿನ ಕ್ರೈಸಿಸ್ ಏನಿತ್ತು ಅದಕ್ಕೆ ರಿಸ್ಕ್ ಆಗಲಿಲ್ಲ. ನಮ್ಮ ಬ್ಯಾಂಕ್ಗಳಿಗೆ ಅಷ್ಟೊಂದು ರಿಸ್ಕ್ ಅನ್ಸರ್ಟನಿಟಿ ಒದಗಲಿಲ್ಲ. ಸೊ ಹಾಗಾಗಿ ಭಾರತದ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅದು ಒಳ್ಳೆ ಫೌಂಡೇಶನ್ ಮೇಲೆ ಬಿಲ್ಡ್ ಆಗಿರೋದ್ರಿಂದ ಆ ಒಂದು ಬ್ಯಾಂಕಿಂಗ್ ವಲಯ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಕಾರ್ಯವಹಿಸ್ತಾ ಇದೆ. ಆದರೆ ಕೆಲವೊಂದು ವಲಯಗಳಲ್ಲಿ ಜಾಸ್ತಿ ಬ್ಯಾಂಕಿಂಗ್ ಸೆಕ್ಟರ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಅದು ಎಲ್ಲ ವಲಯಗಳಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ ಆಗಬೇಕು. ಈಗ ರಿಯಲ್ ಎಸ್ಟೇಟ್ ಫಾರ್ ಎಕ್ಸಾಂಪಲ್, ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಬಟ್ ಬೇರೆ ರೂರಲ್ ಸೈಡಲ್ಲಿ ಬ್ಯಾಂಕುಗಳ ಪಾತ್ರ ದಿನೇ ದಿನೇ ಕಡಿಮೆ ಆಗ್ತಿದೆ, ಯಾಕಂದರೆ ಪ್ರಾಫಿಟ್ ಮೋಟಿವ್ ಜಾಸ್ತಿ ಆಗ್ತಾ ಇದೆ. ಸರ್ವಿಸ್ ಮೋಟಿವ್ ಅಥವಾ ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಏನು ಹೇಳ್ತೀವಿ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಏನು ಹೇಳ್ತೀವಿ, ಅದಾಗ್ತಾ ಇಲ್ಲ.
1: ಓಕೆ, ಮುಂದಿನ ದಿನಗಳಲ್ಲಿ ಅದೂ ಆಗಲಿ ಸರ್,
0: ಅದೂ ಆಗಲಿ
1: ಸುಧಾರಣೆಯ ಮತ್ತೊಂದು ಮೈಲುಗಲ್ಲನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಸದ್ಯದ ಸುಧಾರಣೆಗಳು ಸಹಾಯಕವಾಗಲಿ. ಸದೃಢ ಭಾರತದ ಪರಿಕಲ್ಪನೆಗೆ, ನಿಜವಾಗ್ಲೂ ಆ ಪರಿಕಲ್ಪನೆ ಸಾಕಾರ ಆಗೋದಕ್ಕೆ ಸಹಾಯ ಆಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಇವತ್ತಿನ ಚರ್ಚೆಗೆ ಬಂದಿದ್ದಕ್ಕಾಗಿ ತಮಗೆ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ಧನ್ಯವಾದಗಳು ಸರ್.
0: ತಮಗೂ ಧನ್ಯವಾದಗಳು.
2: ಇದುವರೆಗೂ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸೆಕ್, ನಡೆಸಿಕೊಟ್ಟರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ. ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರವೇ ಅಂಬಾರಿ ಹೊರುವ ಆನೆಯ ಆಯ್ಕೆ. ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಅಧಿಕ ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ ವೆಚ್ಚವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ 30%ಕ್ಕೆ ಸೀಮಿತಗೊಳಿಸಿದೆ. ಇದರಿಂದ ದೇಶದಲ್ಲಿ ವಾರ್ಷಿಕ 2500 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಔಷಧಿ ಕಂಪನಿಗಳ ಅತಿಯಾದ ಲಾಭದ ವಿರುದ್ದ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಆರೋಗ್ಯ ಇಲಾಖೆ ನಡೆಸಿದ ತನಿಖಾ ವರದಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಲಾಭಾಂಶವನ್ನು ಅಸಲು ದರದ 30%ಕ್ಕೆ ಮಿತಿಗೊಳಿಸಿದೆ. ಉತ್ಪಾದನಾ ಮತ್ತು ಮಾರಾಟ ದರದ ಅಂತರವನ್ನು ಬಹಿರಂಗಪಡಿಸಿದ್ದ ಸಚಿವ ಯುಟಿ ಖಾದರ್ 86 ರೂಪಾಯಿಯ ಔಷಧವನ್ನು 4528 ರೂಪಾಯಿಗೆ, 160 ರೂಪಾಯಿ ಔಷಧವನ್ನು 7110 ರೂಪಾಯಿಗೆ ಹಾಗೂ 118 ರೂಪಾಯಿಯ ಔಷಧವನ್ನು 4416 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಅಂಶವನ್ನು ಬಹಿರಂಗಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯಿಸಿದ್ದರು. ರಾಜ್ಯದ ಧ್ವನಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಮಾತ್ರೆಗಳ ದರಕ್ಕೆ ಮೂಗುದಾರ ಹಾಕಿದೆ. ರಾಜ್ಯದಲ್ಲಿ ಇ ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಗೊಳಿಸುವುದು ಹಾಗೂ ತಂತ್ರಜ್ಞಾನ ಆಧಾರಿತ ಆಡಳಿತವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಇಲಾಖೆಗೆ ಸಂಬಂಧಿಸಿದ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಹಾಗೂ ಕೃತಕ ಬುದ್ಧಿಮತ್ತೆ, ಕಂಪ್ಯೂಟಿಂಗ್ ಮತ್ತು ಡೇಟಾ ಸೆಂಟರ್ ಮೂಲಸೌಕರ್ಯ ಸಂಬಂಧಿಸಿದ ಯೋಜನೆಗಳು ಮತ್ತು ಪ್ರಸ್ತಾವನೆಗಳ ಕುರಿತು ಚರ್ಚಿಸಿದರು. ಭೂಮಿ ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಿಸಿದ ಯುಎಲ್ಎಂಎಸ್ 2.0 ಪ್ರಸ್ತಾವನೆಯು ಸಭೆಯ ಪ್ರಮುಖ ವಿಷಯಗಳಲ್ಲೊಂದಾಗಿತ್ತು. ವಿವಿಧ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಲಭ್ಯವಿರುವ ಅಧಿಕೃತ ಆಸ್ತಿ ಮಾಹಿತಿಯನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಸಂಯೋಜಿಸಿ ಪ್ರತಿಯೊಂದು ಆಸ್ತಿಗೂ ಏಕೀಕೃತ ಡಿಜಿಟಲ್ ಗುರುತನ್ನು ಒದಗಿಸುವುದು ಈ ವ್ಯವಸ್ಥೆಯ ಉದ್ದೇಶವಾಗಿದೆ. ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರಿಗೆ ಇದೇ 15ರಂದು ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಮೂಲಕ ದೇಶಾದ್ಯಂತ ಅಂಚೆ ಇಲಾಖೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಂಚೆ ಕಚೇರಿಗಳನ್ನು ಶೀಘ್ರವೇ ಕಾಗದರಹಿತ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ನಮ್ಮಲ್ಲಿ ಇರತಕ್ಕಂಥ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ಆ ಒಂದು ಏನು ಪೇಪರ್ಲೆಸ್ ಇದೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ತೇವೆ. ಮತ್ತೆ ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದನ್ನ ತಿಳ್ಕೊಂಡು ಅದನ್ನು ಅಳವಡಿಸುವಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ.

0: ಹೊಸ ವಾಹನ ಖರೀದಿಸುವ ಸಂದರ್ಭದಲ್ಲಿ ಇಂಧನ ಮಿತವ್ಯಯ ಹಾಗೂ ನಿರ್ವಹಣಾ ವೆಚ್ಚ ಕಡಿಮೆ ಹೊಂದಿರುವ ವಾಹನಗಳನ್ನು ಡಿಡಿಎಸ್ಜಿ ದರಗಳಿಗೆ ಒಳಪಟ್ಟು ಖರೀದಿಸುವಂತೆ ಸೂಚಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿರುವುದು ಸರ್ಕಾರದ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ

0: എസ്കേപ്പ്.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿರುವುದು ಸರ್ಕಾರದ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡಳಿತಾತ್ಮಕ ವೈಫಲ್ಯಗಳಿಂದ ಸಾರ್ವಜನಿಕರ ಗಮನವನ್ನು ಬೇರೆಡೆಗೆ ಸೆಳೆಯಲು ಸರ್ಕಾರ ಎಫ್ಐಆರ್ ಮತ್ತು ಇತರ ಬೆದರಿಕೆ ತಂತ್ರಗಳ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನು ಗುರಿಯಾಗಿಸುತ್ತಿದೆ ಎಂದು ದೂರಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ರೈತ ಕುಟುಂಬಗಳಿಗೆ ಘೋಷಿಸಲಾದ 2500 ರೂಪಾಯಿ ಪರಿಹಾರವನ್ನು ಇನ್ನೂ ವಿತರಿಸಲಾಗಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ ಎರಡನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ನಗರ ಸಶಸ್ತ್ರ ಮೀಸಲು ಪಡೆಯ ವತಿಯಿಂದ ನಡೆದ ಈ ತಾಲೀಮಿನಲ್ಲಿ 7 ಪಿರಂಗಿ ಗಾಡಿಗಳ ಮೂಲಕ 3 ಸುತ್ತಿನಲ್ಲಿ ಒಟ್ಟು 21 ಬಾರಿ ಭಾರೀ ಸದ್ದಿನ ಕುಶಾಲತೋಪುಗಳನ್ನು ಸಿಡಿಸಲಾಯಿತು. ಈ ಸಂದರ್ಭದಲ್ಲಿ ಗಜಪಡೆಯ 13 ಆನೆಗಳು ಹಾಗೂ ಅಶ್ವದಳದ 45 ಕುದುರೆಗಳು ಪಾಲ್ಗೊಂಡಿದ್ದವು. ಎರಡನೇ ಹಂತದ ಈ ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಮಹೇಂದ್ರ, ಪ್ರಶಾಂತ, ಸುಗ್ರೀವ, ಏಕಲವ್ಯ, ಶ್ರೀರಾಮ, ಗೋಪಿ, ಕಾವೇರಿ, ಲಕ್ಷ್ಮೀ, ಚೈತ್ರ, ರೂಪ ಮತ್ತು ಶ್ರೀಕಂಠ ಸೇರಿದಂತೆ ಎಲ್ಲಾ ಆನೆಗಳು ಯಾವುದೇ ಗಲಿಬಿಲಿ ಇಲ್ಲದೆ ಧೈರ್ಯವಾಗಿ ನಿಂತು ತಾಲೀಮನ್ನು ಪೂರ್ಣಗೊಳಿಸಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಫ್ ಪ್ರಭುಗೌಡ, ಅಂಬಾರಿ ಹೋರಲಿರುವ ಆನೆಯ ಆಯ್ಕೆಯನ್ನು ಕೆಲವೇ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಏಕಲವ್ಯ ಆನೆಗಳು ಅಂಬಾರಿಯ ಅಂತಿಮ ತೂಕವಾದ 1000 ಕೆಜಿ ಭಾರವನ್ನು ಹೊತ್ತು ಯಶಸ್ವಿಯಾಗಿ ತಾಲೀಮು ಪೂರ್ಣಗೊಳಿಸಿ ಅರ್ಹತೆ ಪಡೆದಿವೆ ಎಂದು ತಿಳಿಸಿದ್ದಾರೆ.
2: ಮೊದಲೇ ಹಂತದಲ್ಲಿ ಕೂಡ ಯಾವುದು ಆನೆ ಕೂಡ ಗಲಿಬಿಲಿಗೊಂಡಿರಲಿಲ್ಲ. ಇವತ್ತು ಕೂಡ ಎಲ್ಲ ಆನೆಗಳು 3 ರೌಂಡ್ಸ್ ಅಲ್ಲಿ ಕೂಡ ಯಾವುದೇ ಗಲಿಬಿಲಿಗಳದೆ ಆರಾಮಾಗಿ ನಿಂತಿದ್ದು. ಸೊ ಹಾಗಾಗಿ ಎರಡನೇ ತಾಲೀಮು ಕೂಡ ಕುಶಾಲತೋಪು ತಾಲೀಮು ಯಶಸ್ವಿಯಾಗಿದೆ. ಕೆಲವೊಂದಿಷ್ಟು ಒಂದೊಂದು ಆನೆಗಳಿಗೆ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯ ಮೇಲೆ ನಾವು ಯಾವ ಅಂದ್ರೆ ರೋಲ್ ಅನ್ನ ನೀಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ಧನಂಜಯ, ಪ್ರಶಾಂತ, ಸುಗ್ರೀವ, ಏಕಲವ್ಯ ಈ 4 ಆನೆಗಳು ಕಂಪ್ಲೀಟ್ ಆಗಿ ವೇಟ್ ಅನ್ನ ಹೊತ್ತು ಯಶಸ್ವಿಯಾಗಿ ಹೊರಹೊಮ್ಮಿದಾವು. ಹಾಗಾಗಿ ಅದರಲ್ಲಿ ಯಾವುದು ಇದು ಅನ್ನೋದನ್ನ ಇನ್ನು ನಾವು ಪ್ರಯತ್ನ.
1: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತಿದೆ. ತ್ರಿವಳಿ ತಲಾಖ್ ಜಾಮೀನುರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ, ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರವೇ ಅಂಬಾರಿ ಹೋರುವ ಆನೆಗೆ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ

0: ಬುದ್ಧಿ ಸ್ಮೃತಿ.
1: ಗಾಂಧೀಜಿ 1890 ಇಂಗ್ಲೆಂಡಲ್ಲಿದ್ದಾಗ ಪ್ಯಾರಿಸ್ ನಗರದಲ್ಲಿ ಒಂದು ದೊಡ್ಡ ಮಹಾ ವಸ್ತು ಪ್ರದರ್ಶನ ನಡೀತಂತೆ. ದೊಡ್ಡ ಸಿದ್ಧತೆಗಳಾಗ್ತಾ ಇತ್ತಂತೆ, ಪೇಪರ್ ಎಲ್ಲ ಬರೋದು. ಪ್ಯಾರಿಸ್ ನೋಡಬೇಕು ಅಂತ ಕುತೂಹಲ ಆಯಿತು ಗಾಂಧೀಜಿಗೆ. ಎರಡೂ ಆಯ್ತಲ್ಲ, ಪ್ಯಾರಿಸ್ ನೋಡ್ದಂಗು ಆಯಿತು, ವಸ್ತು ಪ್ರದರ್ಶನ ನೋಡ್ದಂಗೆ ಆಯಿತು ಅಂತ ಹೋಗಬೇಕು ಅಂತ ಹೊರಟೆ. ಆಗಿನ ಕಾಲಕ್ಕೆ ಮುಖ್ಯವಾದ ಆಕರ್ಷಣೆ ಏನಿತ್ತು ಅಂತ ಹೇಳ್ತಾರೆ, ಐಫೆಲ್ ಟವರ್ ಹೊಸದಾಗಿ ಆದದ್ದು ಅವಾಗ. ಅದ್ರ ಬಗ್ಗೆ ಏನು ಭಾರಿ ಲೇಖನ ಬರಬೇಕು, 1000 ಎತ್ತರ ಇದ್ದಂಥ ಐಫೆಲ್ ಟವರ್ ಅದನ್ನು ನೋಡಬೇಕು. ಅದಕ್ಕಿಂತ ಗೋಪುರ ದೊಡ್ಡದಿಲ್ಲ, ಮತ್ತು ಇನ್ನೊಂದು ಅದು ನಿಲ್ಲೋದಿಲ್ಲ ಅಂತ ಎಲ್ಲ ಇಂಜಿನಿಯರ್ ಹೇಳಿದರು. ಬಿದ್ದು ಹೋಗ್ತದೆ ಅದು ಕಬ್ಬಿಣದ್ದು ಅಂತ ಹೇಳಿದರು. ನಿಂತಿದೆಯಲ್ಲ ಅದು, ಪವಾಡ ನೋಡಬೇಕು ಅಂತ. ಇವರು ಪ್ಯಾರಿಸಲ್ಲಿ ಒಂದು ಶಾಖಾಹಾರಿ ಭೋಜನಗೃಹ ಯಾವುದಿದೆ ನೋಡಿಕೊಂಡು ಅಲ್ಲಿ ಕೊಠಡಿ ಗೊತ್ತು ಮಾಡಿಕೊಂಡು 7 ಇದ್ರಂತೆ. ಮಹಾಪ್ರದರ್ಶನ ನೋಡಿದರು. ಎಲ್ಲಿ ಹೋದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಅದರದೊಂದು ನಕಾಶೆ ಇಟ್ಕೊಂಡಿದ್ರು ಪ್ಯಾರಿಸ್ ನಗರದ್ದು. ಅದ್ರ ಪ್ರಕಾರ ಪ್ಯಾರಿಸಲ್ಲಿ ನಿಮಗೆ ನಕಾಶೆ ಇದ್ರೆ ಎಲ್ಲಿಯಾದರೂ ಹೋಗ್ಬೋದು ಅಂತ ಹೋದರು. ನಡ್ಕೊಂಡು ಹೋಗೋದು, ಐಫೆಲ್ ಟವರ್ ನೋಡೋಕೆ ಹೋದರು. 2-3 ಸಲ ಮೇಲಕ್ಕೆ ಹೋದರು. ಮೇಲಕ್ಕೆ ಹೋದ್ಮೇಲೆ 3ನೇ ಅಂತಸ್ತಲ್ಲಿ ಒಂದು ಫಲಾಹಾರ ಮಂದಿರ ಇದೆ. ಎತ್ತರದಲ್ಲಿ ಊಟ ಮಾಡಿದೆ ಅಂತ ಹೇಳ್ಕೊಳ್ಳೋ ತೃಪ್ತಿಗೋಸ್ಕರ ನಾನು ಊಟ ಮಾಡಿದೆ, ಆಮೇಲೆ ಅನ್ನಿಸ್ತು 7 ನಾನು ವ್ಯರ್ಥ ಮಾಡಿದೆ ಅಂತ ಅನಿಸ್ಬಿಡ್ತು. ಪ್ಯಾರಿಸಿನ ಚರ್ಚ್ಗಳನ್ನು ನೋಡ್ತಾರೆ. ಇದನ್ನು ದಯವಿಟ್ಟು ಗಮನಿಸಬೇಕಾದದ್ದು. ಗಾಂಧೀಜಿ ನೋಡಬೇಕಾದದ್ದು ಐಫೆಲ್ ಟವರ್ ನೋಡಬೇಕು, ನೋಡಿದರು. ಚರ್ಚ್ಗಳನ್ನು ಗಮನಿಸಿದರು. ಆ ನಾಟ್ರೆ ಡ್ಯಾಮ್ ಅಂತಿದೆ ಡ್ಯಾಮ್ ಚರ್ಚ್, ಆ ಒಳಗಿನ ಅಲಂಕಾರ ನೋಡಿದರು, ಚಂದ ಅನ್ನಿಸ್ತು. ಆಗ ಅನ್ನಿಸ್ತು ಶಿಲ್ಪಿ ತನ್ನ ಜ್ಞಾನದಿಂದ ದೇವರ ಸೇವೆ ಮಾಡಿದ್ದಾನೆ ಈ ಕಟ್ಟೋದ್ರ ಮೂಲಕ. ಆ ಪ್ಯಾರಿಸಿನ ಬೆಡಕು ಭೋಗವಿಲಾಸ ಎಲ್ಲ ಒಂದು ಕಡೆಗಾದರೆ ಈ ಚರ್ಚಿಂದ ಒಂದು ಬೇರೆನೆ. ಒಳಗಡೆ ಹೋಗಿ ಆ ವರ್ಜಿನ್ ಮೇರಿ ಆ ಶಿಲ್ಪದ ಮುಂದೆ ಕೊಳಕಾಲು ಅವರು ಕೂತ್ಕೊಂಡಾಗ ಜನ ಎಂತಿಂಥವರು, ಯಾವ ಮಟ್ಟದಲ್ಲಿದ್ದರೂ ಕೂಡ ಎಲ್ಲರೂ ಒಂದೇ ರೀತಿಯಿಂದ ತಮ್ಮ ಅಂತಸ್ತುಗಳನ್ನು ಮರೆತು ಗಾಂಭೀರ್ಯದಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ರಲ್ಲ. ನನಗನ್ನಿಸ್ತು ಭಕ್ತರೆಲ್ಲ ಅಮೃತಶಿಲೆ ಮೂರ್ತಿಯನ್ನು ಪೂಜೆ ಮಾಡ್ತಿದ್ರಾ? ಇಲ್ಲ, ಅವ್ರು ನಿಜವಾಗ್ಲಿ ಭಕ್ತಿ ಚೇತನ ಆಗಿತ್ತು, ಅವ್ರು ಪೂಜೆ ಮಾಡ್ತಿರೋದು ಕಲ್ಲಲ್ಲ. ಇದನ್ನು ಗಮನಿಸಬೇಕಾದದ್ದು. ಹಿಂದೂ ಪರಂಪರೆಯಿಂದ ಹೋದಂಥ ಗಾಂಧಿಗೆ ಪ್ರತಿಯೊಂದು ಹೇಗೆ ಅದರಲ್ಲೇ ಅವತರಣ ಆಗ್ತದೆ ಅನ್ನುವಂಥದ್ದು. ಅವ್ರು ಹೇಳ್ತಾರೆ, ವರ್ಜಿನ್ ಮೇರಿ ಸ್ಟ್ಯಾಚು ಇದೆ ಮುಂದೆ, ಕಣ್ಮುಂದೆ ವಿಗ್ರಹ ಇದೆ, ಆದರೆ ಪೂಜೆ ಮಾಡ್ತಿರೋದು ವಿಗ್ರಹವನ್ನಲ್ಲ, ಒಳಗಿದ್ದಂಥ ಚೇತನವನ್ನು, ಅದರೊಳಗಿರುವಂಥ ದೈವವನ್ನು. ಅದರಿಂದ ಪೂಜೆಯನ್ನು ಬರುವವರು ದೇವರು ಮಹಿಮೆಯ ತಿಳಿದು ಮಾಡಲಿಲ್ಲ, ಹೆಚ್ಚು ಕಡಿಮೆ ಬಂದದ್ದು ದೇವರನ್ನು ಆವಾಹನೆ ಮನಸ್ಸಲ್ಲಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ರು ಅಂತ ಒಂದು ಮಾತನ್ನು ಹೇಳ್ತಾರೆ. ಭಾಳ ಚಂದ ಅದು. ಐಫೆಲ್ ಟವರ್ ನೋಡಿದಾಗ ಒಂದು ಮಾತನ್ನು ಹೇಳಲೇಬೇಕು. ಈಗ ಅದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ, ಆದರೆ ಟಾಲ್ಸ್ಟಾಯ್ ಮಾತ್ರ ಬರೆದಿದ್ರಂತೆ, ಐಫೆಲ್ ಟವರ್ ಅಂತ ಇದೆಯಲ್ಲ, ಇದು ಮನುಷ್ಯರ ಅವಿವೇಕದ ಸ್ಮಾರಕ ಅಂತ. ಅವಿವೇಕದ ಸ್ಮಾರಕ ಯಾಕೆ ಬೇಕಾಗಿತ್ತು? ಈ ಮಾದಕ ವಸ್ತುಗಳಿದ್ದಾವಲ್ಲ, ಹೊಗೆಸೊಪ್ಪು ಅಂಥವೆಲ್ಲ, ಅದ್ರ ಪ್ರಭಾವಕ್ಕೆ ಒಳಗಾದಂಥ ಮನುಷ್ಯ ಏನೂ ಮಾಡಲು ಧೈರ್ಯ ಇಲ್ಲದೆ ದುಷ್ಕೃತ್ಯಗಳನ್ನು ಮಾಡ್ತಾನೆ. ಹಾಗೆ ದುಷ್ಕೃತ್ಯ ಮಾಡಿದ್ದು ಐಫೆಲ್ ಟವರ್. ಇದರಲ್ಲಿ ಏನು ಕಲೆ ಇಲ್ಲ, ಪ್ರದರ್ಶನ ಸೌಂದರ್ಯ ಇಲ್ಲ, ಯಾವುದರಿಂದ ಚೆನ್ನಾಗಿಲ್ಲ. ಅದು ನೋಡಿ ಗಾಂಧೀಜಿ ಹೇಳ್ತಾರೆ, ಟಾಲ್ಸ್ಟಾಯ್ ಹೇಳಿ ಸರಿ ಅನ್ನಿಸ್ತು ನನಗೆ, ಎಲ್ಲಿವರೆಗೂ ನಾವು ಗೊಂಬೆಗಳಿಂದ ಆಕರ್ಷಕವಾಗ್ತೀವೋ ನಾವು ಮಕ್ಕಳೇ ಆಗಿರ್ತೀವಿ. ಅದೊಂದು ಗೊಂಬೆ. ಎಲ್ಲಿವರೆಗೂ ನಿಮ್ಗೆ ಐಫೆಲ್ ಟವರ್ ಆಕರ್ಷಣೆ ಮಾಡುತ್ತೋ ಅಲ್ಲಿವರೆಗೂ ನೀವು ಮಕ್ಕಳಾಗೇ ಇರ್ತೀರಿ, ಬುದ್ಧಿ ಬೆಳೆಯಲ್ಲ ನಿಮ್ಮದು ಅಂತ ತಮಾಷೆ ಮಾಡ್ತಾರೆ. ಅಂದರೆ ಮನಸ್ಸು ನೋಡೋ ದೃಷ್ಟಿ ಹೇಗಿದೆ ಗಾಂಧಿದು ಅಂದರೆ, ಪ್ರಯೋಜನ ಇಲ್ಲದ ವಸ್ತು ಅದು. ಮಹಾಯುದ್ಧದಲ್ಲಿ ಬಳಸಿದಂಥ ಕಬ್ಬಿಣ ತುಣುಕುಗಳನ್ನು ಜೋಡಿಸಿ ಮಾಡಿದಂಥ ಒಂದು ಪರ್ವತ ಕೂಡಿಸಿಟ್ಟಿದ್ದಾರೆ, ಅದರಲ್ಲಿ ಏನು ಸೌಂದರ್ಯ ಇದೆಯೋ. ಆ ಕಬ್ಬಿಣವನ್ನು ಬೇರೆ ಉಪಯೋಗಿಸಿದರೆ ಕೃಷಿಗೆ ಬಳಸ್ಬೋದಾಗಿತ್ತು ಅಂತ ಗಾಂಧೀಜಿ ಹೊಳಿಸೋದು ಅದನ್ನ ಹಾಗೆ. ಅದರಿಂದ ಯಾವುದನ್ನು ನೋಡಿದಾಗ ಮನಸ್ಸಿನಲ್ಲಿ ಹೇಗೆ ಪರಿಣಾಮ ಆಗ್ತದೆ ಅನ್ನೋದ್ರ ಬಗ್ಗೆ ಗಾಂಧೀಜಿ ಚಿಂತನೆಗಳು ಬಹಳ ಮುಖ್ಯವಾಗ್ತವೆ. ಗಾಂಧೀಜಿ ಇಂಗ್ಲೆಂಡಿಗೆ ಹೋದದ್ದೇ ಬ್ಯಾರಿಸ್ಟರ್ ಆಗಬೇಕು ಅಂತ. ಅಲ್ಲಿ ಒಬ್ಬ ವಿದ್ಯಾರ್ಥಿ ಬ್ಯಾರಿಸ್ಟರ್ ಆಗಬೇಕಾದ್ರೆ 2 ಷರತ್ತುಗಳನ್ನು ಪಾಲಿಸಬೇಕಾಗಿತ್ತು. ಟರ್ಮ್ಗಳನ್ನು ಉಳಿಸೋದು ಅಂತ. ಒಬ್ಬ ವಿದ್ಯಾರ್ಥಿ 12 ಟರ್ಮ್ಗಳನ್ನು ತುಂಬಬೇಕು, ಅಂದರೆ 3 ಕಾಲೇಜಲ್ಲಿ ಕಳೀಬೇಕು ಮತ್ತು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಎರಡೇ. ಟರ್ಮ್ ಉಳಿಸೋದು ಅಂದರೆ ಟರ್ಮಿನ ಅವಧಿಯಲ್ಲಿ ಊಟ ಮಾಡೋದು ಅಂತ ಅರ್ಥ. ಯಾಕೆಂದರೆ ಒಂದು ಟರ್ಮಿನೊಳಗೆ 24 ಭೋಜನಕೂಟಗಳಿರ್ತಿತ್ತಂತೆ, ಭೋಜನಕೂಟಗಳಿಗೆ ಹೋಗಲೇಬೇಕು ಇವರು. 6 ಕೂಟಗಳಲ್ಲಾದರೂ ಹೋಗಿ ಊಟ ಮಾಡಬೇಕಾಗಿತ್ತು. ತಿನ್ನೋದು ಅಂದರೆ ತಿನ್ನಲೇಬೇಕು ಅಂತಲ್ಲ, ಊಟಕ್ಕೆ ಹೋಗಿದ್ದೇನೆ ಅಂತ ಹಾಜರಿ ಹಾಕಬೇಕು, ನೀವು ಅಲ್ಲಿರಬೇಕು, ಊಟ ಆಗೋ ತನಕ ಇರಬೇಕು, ದುಡ್ಡು ಕಟ್ಟಬೇಕು, ಅಷ್ಟು ಮಾಡಬೇಕು. ಊಟ ಮಾಡುವಾಗ ಒಳ್ಳೆ ಮದ್ಯ ಕೊಡ್ತಿದ್ರಂತೆ ಎಲ್ಲರೂ ಕುಡಿಯೋದಕ್ಕೆ. ಒಂದು ಊಟಕ್ಕೆ 2.5-3.5 ಖರ್ಚಾಗ್ತಿತ್ತು. ಅಂದರೆ ಸುಮಾರು ಆಗಿನ ಕಾಲದಲ್ಲಿ 2-3 ರೂಪಾಯಿ ಭಾರತದ ದೃಷ್ಟಿಯಿಂದ ಖರ್ಚಾಗ್ತಿತ್ತು. ಅದು ಹೆಚ್ಚಲ್ಲ ಅಂತ ಯಾಕೆ ಅನ್ಕೋತಿದ್ರು ಜನ ಅಂದರೆ, ಹೊರಗಡೆ ಹೋದರೆ ಮದ್ಯಕ್ಕೆ ಎಷ್ಟು ಖರ್ಚಾಗ್ತಿತ್ತಲ್ಲ, ಊಟ ಪುಕ್ಕಟೆ ಆಯ್ತಲ್ವಾ ಅಂತ ಅನ್ಕೋತಿದ್ರು. ಇವರು ಹುಡುಗರಿಗಿಂತ ಇನ್ನೊಂದು ಬೆಂಚರ್ಸ್ ಅಂತ ಇದ್ದರು, ಅವ್ರ ಊಟ ಚೆನ್ನಾಗಿರೋದು. ಆ ಬೆಂಚರ್ ಅಂದರೆ ಈ ವಿದ್ಯಾಮಂದಿರದ ಮಂಡಳಿ ಸದಸ್ಯರು, ಅವ್ರ ಊಟ ಚೆನ್ನಾಗಿರ್ತಿತ್ತು. ಇವರೆಲ್ಲ ಹೋಗಿ ಕೇಳ್ಕೊ

0: ಒಪ್ಕೊಂಡ್ರಂತೆ, ಶಾಖಾಹಾರ ಅಲ್ಲೇ ಕೊಡಿಸಿ ನಮಗೆ ಅಂತಂದರು. ಒಪ್ಕೊಂಡ್ರು, ಪಾರ್ಸಿಯವ್ರು ಯಾರು ಒಪ್ಕೊಂಡ್ರಂತೆ. ಇವರೊಂದಿಷ್ಟು ಜನ ಸ್ನೇಹಿತರು ಹೋಗಿ ಅಲ್ಲಿ ಶಾಖಾಹಾರ ಊಟ ಮಾಡೋರು. ಅಲ್ಲೊಂದು ಪದ್ಧತಿ ಇತ್ತಂತೆ, ನಾಲ್ಕು ಜನರ ಗುಂಪಿಗೆ 2 ಸೀಸೆ ದ್ರಾಕ್ಷಾರಸ ಕೊಡ್ತಿದ್ರು. ಇವರು ಮುಟ್ಟಲ್ಲಲ್ಲ, ಆದ್ದರಿಂದ ಅವ್ರಿಗೆಲ್ಲ ಬಹಳ ಖುಷಿ. ಉಳಿದವರಿಗೆ ಎಲ್ಲರೂ ನನ್ನ ಗುಂಪಿಗೆ ಬಾರೋ, ನನ್ನ ಗುಂಪಿಗೆ ಬಾರೋ ಅಂತ ಕರಿತಿದ್ರಂತೆ. ಇವರು ಭಾರಿ ಡಿಮ್ಯಾಂಡ್ ಇವರಿಗೆ, ಯಾಕಂದರೆ ಇವ್ರು ಕುಡಿಯಲ್ಲ, 4 ಜನಕ್ಕೆ 2 ಬಾಟ್ಲ್ ಬಂದರೆ 3 ಜನನ ಹಂಚ್ಕೋಬೋದಲ್ಲ ಅದನ್ನು. ಟರ್ಮಿನ ಕೊನೆಯ ವಿಶೇಷ ರಾತ್ರಿ ಅಂತಿರೋದು, ಅಲ್ಲಿ ಒತ್ತಿಸ ಶರಿ ಮತ್ತು ಶಾಂಪೇನ್ ಎಲ್ಲ ಕೊಡ್ತಿದ್ರಂತೆ. ಅವತ್ತಂತೂ ಇವ್ರ ಬಗ್ಗೆ ಬಹಳ ಆಸೆ, ನನ್ನ ಗುಂಪಿಗೆ ಬಾ ಅಂತ. ಊಟಗಳಿಂದ ಬ್ಯಾರಿಸ್ಟರ್ ಆಗಲಿಲ್ಲ ಅಂತ ನನಗೆ ಗೊತ್ತು, ಅದ್ರ ಪ್ರಯೋಜನವೂ ಆಗಿಲ್ಲ ಅಂತ ಗೊತ್ತಿತ್ತು, ಇವತ್ತಿಗೂ ಗೊತ್ತು ನನಗೆ. ಆದರೆ ಬ್ಯಾರಿಸ್ಟರ್ ಪರೀಕ್ಷೆ ತುಂಬ ಸುಲಭವಾದದ್ದು, ನಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ತಮಾಷೆ ಮಾಡ್ತಿದ್ರಂತೆ, ಊಟದ ಬ್ಯಾರಿಸ್ಟರು ಅಂತ. ಪರೀಕ್ಷೆಗಳಿಗೇನೂ ಬೆಲೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆ ಹೋದಾಗ 2 ಪರೀಕ್ಷೆ ಇದ್ದವು ಅಂತೆ, ಒಂದು ರೋಮನ್ ಕಾನೂನಿನೊಳಗೆ, ಇನ್ನೊಂದು ಸಾಮಾನ್ಯ ಕಾನೂನಿನೊಳಗೆ. ಆ ಪರೀಕ್ಷೆ ಗೊತ್ತಾದಂಥ ಪಠ್ಯ ಪುಸ್ತಕ ಇತ್ತು, ಯಾರೂ ಓದ್ತಿರಲಿಲ್ಲ ಅದನ್ನು. ಅವ್ರು ಹೇಳೋರಂತೆ, ಇಡೀ ಪುಸ್ತಕ ಓದಿ ಯಾರು ಪಾಸ್ ಆಗ್ತಾರೆ, ನೋಟ್ಸ್ ಇದಾವೆ ಕೆಲವು ಮಾಡಿಕೊಟ್ಟದ್ದು, ಓದಿದರೆ ಸಾಕು, 2-3 ವಾರ ಓದಿದರೆ ನೋಟ್ಸ್ ಪಾಸ್ ಆಗಿಬಿಡ್ಬೋದು, ಅಥವಾ 2-3 ತಿಂಗಳಲ್ಲಿ ಕಾಮನ್ ಲಾ ನೋಟ್ಸ್ ಓದಿದ್ರು ಪಾಸ್ ಆಗ್ಬೋದು. ಪ್ರಶ್ನೆ ಪತ್ರಿಕೆ ಭಾಳ ಸುಲಭವಾಗಿರ್ತಿತ್ತು ಮತ್ತು ಪರೀಕ್ಷಕರು ಭಾಳ ಉದಾರಿಗಳಾಗಿರ್ತಿದ್ರಂತೆ ಅವಾಗೆಲ್ಲ. ಹೀಗಾಗಿ ನಪಾಸ್ ಆಗೋದೇ ಅಪರೂಪ. ರೋಮನ್ ಕಾನೂನಿನೊಳಗೆ ಆಗಿನ ರಿಸಲ್ಟ್ ಹೆಂಗೆ ಬರ್ತಿತ್ತು ಅಂತ ಹೇಳ್ತಾರೆ, 95%-99%ವರೆಗೂ ಪಾಸ್ ಆಗೋದು, ಫೇಲ್ ಆಗೋರೇ ಪಾಪಿಗಳು. ಹೀಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗೋರ ಸಂಖ್ಯೆ ಭಾಳ ಕಮ್ಮಿ ಇತ್ತು, ಅದರಿಂದ ಪಾಸ್ ಆಗೋದೇನು ಚಿಂತೆ ಇರಲಿಲ್ಲ. ಆದರೆ ಗಾಂಧೀಜಿ ಏನು ಮಾಡಿಕೊಂಡ್ರು ಅಂದರೆ, ಅತ್ಯಂತ ಸುಲಭವಾದದ್ದನ್ನು ಅತ್ಯಂತ ಕಷ್ಟವನ್ನಾಗಿ ಮಾಡಿಕೊಂಡ್ರು. ಯಾಕಂದರೆ ಇವರೊಂದು ತೀರ್ಮಾನ ಮಾಡಿಕೊಂಡ್ರು, ನಾನು ನೋಟ್ಸ್ ಓದಲ್ಲ, ಎಲ್ಲ ಪಠ್ಯಪುಸ್ತಕಗಳನ್ನು ಓದ್ತೀನಿ, ಎಷ್ಟು ಇಟ್ಟಿದ್ದಾರೋ ಎಲ್ಲ ಓದಬೇಕು ನಾನು. ಯಾಕೆ ಓದಿದೆ ಅಂದರೆ ಅವ್ರು ಹೇಳ್ತಾರೆ, ಓದಬೇಕು ಕೊಟ್ಟದ್ದನ್ನು ಓದದೆ ಹೋದರೆ ನಾನು ಮೋಸ ಮಾಡಿದಂಗೆ ಆಗ್ತದೆ ಅಂತ. ಅದು ಎಲ್ಲ ಪುಸ್ತಕ ಕೊಂಡುಕೊಂಡೆ, ಹಣ ಖರ್ಚು ಮಾಡಿದೆ. ರೋಮನ್ ಕಾನೂನನ್ನು ಲ್ಯಾಟಿನ್ನಲ್ಲೇ ಓದಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ನಾನು ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೂತಿದ್ದಾಗ ಓದಿದ್ದನ್ನ ಲ್ಯಾಟಿನ್ನು, ಅದು ಬಹಳ ಪ್ರಯೋಜನಕ್ಕೆ ಬಂತು ಅಂತ ನೆನೆಸ್ಕೋತಾರೆ. ಯಾವಾಗಲೂ ಒಂದು ಕಲಿತಂಥ ವಿಷಯ ಮುಂದೆ ಹೇಗೆ ಬಳಕೆ ಆಗ್ತದೆ ಅಂತ. ಮುಂದೆ ಇವರು ದಕ್ಷಿಣ ಆಫ್ರಿಕೆಗೆ ಹೋದಾಗ ಕೂಡ ಇವರು ಪ್ರಾಕ್ಟೀಸ್ ಮಾಡುವಾಗ ತುಂಬ ಪ್ರಯೋಜನ ಆಯಿತು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ರೋಮನ್ ಡಚ್ ಕಾನೂನು ಅನ್ನೋದೇ ಪ್ರಚಾರದಲ್ಲಿದ್ದಂಥದ್ದು. ಆಗ ನಾನು ಓದಿದಂಥ ರೋಮನ್ ಕಾನೂನು ಇತ್ತಲ್ಲ, ಆ ಗ್ರಂಥ ಬಹಳ ಪ್ರಯೋಜನ ಆಯಿತು ಅಂತ ನೆನೆಸ್ಕೋತಾರೆ. ಇಂಗ್ಲೆಂಡ್ನೊಳಗೆ ಸಾಮಾನ್ಯ ಕಾನೂನು ಓದಬೇಕಾದ್ರೆ 9 ತಿಂಗಳು ಕಠಿಣವಾಗಿ ಅಭ್ಯಾಸ ಮಾಡಿದ್ದೀನಿ ನಾನು. ಆ ಬ್ರೂಮ್ ಬರೆದಂಥ ಕಾಮನ್ ಲಾ ಆ ಪುಸ್ತಕ ಓದಬೇಕಾದ್ರೆ ಇದನ್ನು ಭಾಳ ಸಮಯ ತೊಗೊಳ್ತು. ವಿಲಿಯಮ್ಸ್ ಮತ್ತು ಎಡ್ವರ್ಡ್ ಬರೆದಂಥ ಸ್ಥಿರ ಸ್ವತ್ತಿನ ಮೇಲೆ ಇರುವಂಥ ಪುಸ್ತಕವನ್ನು, ವಿಲಿಯಮ್ಸ್ ಪುಸ್ತಕವನ್ನು ಎಲ್ಲವನ್ನೂ ಓದಿದೆ ನಾನು. ಭಾರತಕ್ಕೆ ಹಿಂದಿರುಗಿದ ಮೇಲೆ ಕೂಡ ಅಷ್ಟೇ ಉತ್ಸಾಹದಿಂದ ನಾನು ಓದಿದಂಥ ಪುಸ್ತಕ ಅಂದರೆ ಮೇನ್ ಬರೆದಂಥ ಹಿಂದೂ ಕಾನೂನು. ಹಿಂದೂ ಕಾನೂನು ಪುಸ್ತಕ ಅಲ್ಲಿರಲಿಲ್ಲ ನನಗೆ, ಇಲ್ಲಿ ಬಂದಾಗ ಓದ್ಕೊಂಡೆ ಅಂತ ನೆನೆಸ್ಕೋತಾರೆ. ಮುಂದೆ ಎಲ್ಲ ಓದಿದ ಮೇಲೆ 1891 ಜೂನ್ 10 ಪರೀಕ್ಷೆ ಪಾಸಾಯಿತು, ಗಾಂಧಿ ಬ್ಯಾರಿಸ್ಟರ್ ಆದರು. 11 ಇಂಗ್ಲೆಂಡಿನ ಹೈಕೋರ್ಟ್ ಒಳಗೆ ತನ್ನ ವಕೀಲಾಗಿ ದಾಖಲೆ ಮಾಡಿಸಿದರು. 12 ಭಾರತಕ್ಕೆ ಹಡಗಿನಲ್ಲಿ ಹೊರಟರು. ಅಷ್ಟು ವ್ಯಾಸಂಗ ಮಾಡಿದರು ಕೂಡ ಅವರ ನಿಸ್ಸಹಾಯತೆಗೆ ಭಯಕ್ಕೆ ಕೊನೆ ಇರಲಿಲ್ಲ. ಯಾಕಂದರೆ ನಾನು ವಕೀಲಿ ಉದ್ಯೋಗ ನಡೆಸಬೇಕು ಅನ್ನುವಂಥ ಧೈರ್ಯನೇ ಬಂದಿರಲಿಲ್ಲ ನನಗೆ. ಡಿಗ್ರಿ ಏನೋ ಬಂತು, ಏನು ಓದಿದೆ, ಈ ಓದಿದ್ದರಿಂದ ನನ್ನ ಜೀವನ ನಡೆಸೋಕ್ಕೆ ಸಾಧ್ಯ ಇದೆಯಾ ಅಂತ ಅಸಹಾಯಕತೆ ನನ್ನನ್ನು ಕಾಡ್ತಾ ಇತ್ತು. ಇನ್ನು ಮುಂದೆ ಅಸಹಾಯಕತೆಯನ್ನು ಬಿಡಿಸ್ಕೊಳ್ಳೋದಕ್ಕೆ, ಅಸಹಾಯಕತೆಯಿಂದ ಪಾರಾಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಬಂದೆ ಹಡಗಿನಲ್ಲಿ ನಾನು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನೀಗ ಲಕ್ಷ್ಮೀಶಂಕರ್ ಅವರ ದನಿಯಲ್ಲಿ ಒಂದು ಮೀರಾ ಭಜನ್.

ಲಕ್ಷ್ಮೀಶಂಕರ್ ಅವರ ದನಿಯಲ್ಲಿ ಮೀರಾ ಭಜನೆಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಮನೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ

6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುತ್ತಾರೆ ಶಂಕರಮೂರ್ತಿ ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳುವಿರಿ. ಗಂಟೆ 7:45ಕ್ಕೆ ಸಿರಿಗಂಧ. 9:15ಕ್ಕೆ ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ವೇಣುಗೋಪಾಲ್ ಅವರಿಂದ ವೀಣಾವಾದನ ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಲಿದ್ದಾರೆ ಎಂ ಗುರುರಾಜ್. 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
4: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
2: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ಇದುವರೆಗೆ ನಮ್ಮ ನಿಲಯದ ಈ ಸಮಯದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ
2: ಶುಕ್ರವಾರ ಗೀತ
3: ಹಾಂ ಶ್ರೋತಾ ಹೇ ವಿವಿಧ ಭಾರತಿ ಕಿ ಬಹುತ್ ಅಚ್ಚಾ ಲಗಾ ಆಪ್ಸೆ ಬಾತ್ ಕರ್ಕೆ ಔರ್ ಬತಾಯಿ ಆಜ್ ಆಪ್ ಫಿರ್ ಕ್ಯಾ ಸುನ್ನಾ ಚಾಹೆಂಗಿ
2: ಫಿಲ್ಮ್ ಕಾ ನಾಮ್ ತೇರಿ ಮೆಹರ್ಬಾನಿಯಾ
3: ಜಿ
2: ಔರ್ ಗಾನಾ ವೈಸೆ ಹಿ ಭಿ ಹೈ ತೇರಿ ಮೆಹರ್ಬಾನಿಯಾ ತೇರಿ ಕದರ್ ದಾನಿಯಾ ಮೇರೇ ಏಕ್ ವೋ ಕುತ್ತಾ ಥಾ
3: ಜಿ
2: ये वही कुत्ता जब चल गया ना एक हफ्ता हम लोग कुछ नहीं खाए और ये गाना मेरा दिल में बैठ गया.
3: ओहो सही बात है.
2: मेरा बच्ची भी अभी तक कुत्ता का बारे में रोती है. हमको बोलती है कि माँ जब आप विविध भारती में आप फोन लगाइए.

0: 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಕ್ರಮದ 6ನೇ ದಿನ ಇಂದು. 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. ಅಕ್ಟೋಬರ್ 10ರವರೆಗೆ ಪ್ರತಿದಿನ ಮಧ್ಯಾಹ್ನ 3:30 4:30 ನಿಮಗಾಗಿ ಮೂಡಿ ಬರ್ತಾ ಇರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ಮೊದಲಿಗೆ ಕೇಳಿ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಜೊತೆಗೆ ವಿಜ್ಞಾನ ಲೇಖಕರೂ ಆದ ಶ್ರೀ ರಮೇಶ್ ನಾಯ್ಡು ವಿ ಅವರಿಂದ ಪರಿಸರ ಸ್ನೇಹಿ ರಾಕೆಟ್ ತಂತ್ರಜ್ಞಾನದ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳುಹಿಸಿದವರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈಗ ಕೇಳಿ ಶ್ರೀ ರಮೇಶ್ ನಾಯ್ಡು ವಿ ಅವರ ಮಾತುಗಳನ್ನು.
1: ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ನಾಯ್ಡು ವಿ, ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಈ ದಿನ ನಾವು ಗ್ರೀನ್ ರಾಕೆಟ್ ಅಥವಾ ಹಸಿರು ರಾಕೆಟ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ರಾಕೆಟ್ ಪ್ರೊಪಲ್ಷನ್ ಎಂದರೇನು ಎಂದು ನೋಡೋಣ. ರಾಕೆಟ್ ಅನ್ನು ಭೂಮಿಯಿಂದ ಬಾಹ್ಯಾಕಾಶಕ್ಕೆ ತಳ್ಳಲು ಬಳಸುವ ಚಲನಶೀಲ ವಿಧಾನಕ್ಕೆ ರಾಕೆಟ್ ಪ್ರೊಪಲ್ಷನ್ ಅಂತ ಹೇಳಬಹುದು. ರಾಕೆಟ್ ಇಂಜಿನ್ನಲ್ಲಿ ಇಂಧನ ಮತ್ತು ಆಕ್ಸಿಡೈಸರ್ ಮಿಶ್ರಣವಾಗಿ ಉರಿದಾಗ ಅತಿ ಹೆಚ್ಚಿನ ಒತ್ತಡದ ಅನಿಲಗಳು ಕೆಳಮುಖವಾಗಿ ಹೊರಬರುತ್ತದೆ. ಈ ತಳ್ಳುವಿಕೆಯು ರಾಕೆಟ್ ಅನ್ನು ಮೇಲೆ ಹಾರಿಸುತ್ತದೆ. ಇದು ನ್ಯೂಟನ್ನ 3ನೆಯ ಚಲನೆಯ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ರಾಕೆಟ್ಗಳಲ್ಲಿ ದ್ರವೀಕೃತ ಆಮ್ಲಜನಕದೊಂದಿಗೆ ದ್ರವೀಕೃತ ಜಲಜನಕ ಮತ್ತು ನೈಟ್ರೋಜನ್ ಟೆಟ್ರಾಕ್ಸೈಡ್ದೊಂದಿಗೆ ಹೈಡ್ರಾಜೀನ್ ಆಧಾರಿತ ಇಂಧನಗಳನ್ನು ಬಳಸಲಾಗುತ್ತದೆ. ಇಲ್ಲಿ ದ್ರವೀಕೃತ ಆಮ್ಲಜನಕ ಅಥವಾ ನೈಟ್ರೋಜನ್ ಟೆಟ್ರಾಕ್ಸೈಡ್ ಅನ್ನು ಆಕ್ಸಿಡೈಸರ್ ಆಗಿ ಉಪಯೋಗಿಸಲಾಗುತ್ತದೆ. ಘನ ಇಂಧನ ಆಧಾರಿತ ರಾಕೆಟ್ಗಳಲ್ಲಿ ಅಮೋನಿಯಂ ಪರ್ಕ್ಲೋರೇಟ್ ಅನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ವಿಶೇಷವಾಗಿ ಹೈಡ್ರಾಜೀನ್ ಆಧಾರಿತ ಇಂಧನ ಅತ್ಯಂತ ವಿಷಕಾರಿ ಮತ್ತು ಪರಿಸರಕ್ಕೆ ಹಾನಿಕಾರಕ, ಜೊತೆಯಲ್ಲಿ ಇದರ ನಿರ್ವಹಣೆ ಕೂಡ ತುಂಬಾ ಅಪಾಯಕಾರಿ. ಹಾಗೆಯೇ ಅಮೋನಿಯಂ ಪರ್ಕ್ಲೋರೇಟ್ ಆಧಾರಿತ ಘನ ಇಂಧನ ಉರಿಯುವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಕ್ಲೋರಿನ್ ಬಿಡುಗಡೆಯಾಗುತ್ತದೆ. ಇದು ಭೂಮಿಯ ಓಜೋನ್ ಪದರವನ್ನು ಹಾನಿಗೊಳಿಸುವುದಲ್ಲದೆ ಮಣ್ಣನ್ನು ಮತ್ತು ಅಂತರ್ಜಲವನ್ನು ಕಲುಷಿತಗೊಳಿಸಬಹುದು. ಇದಕ್ಕೆಲ್ಲ ಉತ್ತರ ಹಸಿರು ಪ್ರೊಪಲ್ಷನ್ ಅಥವಾ ಹಸಿರು ಇಂಧನ ಆಧಾರಿತ ರಾಕೆಟ್ಗಳು. ಈ ಹಸಿರು ಇಂಧನಗಳು ಪರಿಸರಕ್ಕೆ ಹಾನಿ ಮಾಡದ ಕಡಿಮೆ ವಿಷಕಾರಿ ಮತ್ತು ಸುರಕ್ಷಿತ ಇಂಧನಗಳು. ಹಸಿರು ಇಂಧನಕ್ಕೆ ಒಂದು ಪ್ರಮುಖ ಉದಾಹರಣೆ ದ್ರವೀಕೃತ ಮೀಥೇನ್. ಇದು ಸಂಪೂರ್ಣವಾಗಿ ಉರಿಯಬಲ್ಲ ಮತ್ತು ಪರಿಸರ ಸ್ನೇಹಿ ಇಂಧನ. ಇದೇ ರೀತಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಇಂಧನವಾಗಿ

ಉಪಯೋಗಿಸುವ ಪ್ರಯತ್ನಗಳು ನಡೆದಿವೆ. ಜೊತೆಯಲ್ಲಿ ಹೈಡ್ರೋಜಿನ್ ಮುಕ್ತ ಇಂಧನಗಳ ಅಭಿವೃದ್ಧಿಯ ಪ್ರಯತ್ನವೂ ನಡೆದಿದೆ. ನಮ್ಮ ಇಸ್ರೋ ಕೂಡ ಪರಿಸರ ಮಾಲಿನ್ಯವನ್ನು ತಗ್ಗಿಸಲು ಮತ್ತು ರಾಕೆಟ್ ಉಡಾವಣೆಗಳ ದಕ್ಷತೆಯನ್ನು ಹೆಚ್ಚಿಸಲು ಹಲವಾರು ಹಸಿರು ಇಂಧನಗಳ ಅಭಿವೃದ್ಧಿಯನ್ನು ಕೈಗೊಂಡಿದೆ. ಹೈಡ್ರಾಕ್ಸಿ ಅಮೋನಿಯಂ ನೈಟ್ರೇಟ್ ಮತ್ತು ಅಮೋನಿಯಂ ಡೈ ನೈಟ್ರಮೈಡ್ ನಂತಹ ಇಂಧನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಎಡೆಗೆ ಹೆಜ್ಜೆಯನ್ನು ಇಡುತ್ತಿದೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ನೋಡೋಣ. ಇಸ್ರೋ ಸೀನ್, ಇದು ಸಾಮಾನ್ಯ ಸೀಮೆ ಎಣ್ಣೆಯ ಅತ್ಯಂತ

0: ಮೂಲಕ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಎಡೆಗೆ ಹೆಜ್ಜೆಯನ್ನು ಇಡುತ್ತಿದೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ನೋಡೋಣ. ಇಸ್ರೋ ಸೀನ್, ಇದು ಸಾಮಾನ್ಯ ಸೀಮೆ ಎಣ್ಣೆಯ ಅತ್ಯಂತ ಶುದ್ಧೀಕರಿಸಿದ ರಾಕೆಟ್ ದರ್ಜೆಯ ಇಂಧನ. ಇದನ್ನು ಇಸ್ರೋ ತನ್ನ ಸೆಮಿ ಕ್ರಯೋಜೆನಿಕ್ ಎಂಜಿನ್ನಲ್ಲಿ ಬಳಸುತ್ತದೆ. ಇದು ದ್ರವೀಕೃತ ಆಮ್ಲಜನಕದೊಂದಿಗೆ ಸಂಯೋಜನೆಗೊಂಡು ಕೆಲಸ ಮಾಡುತ್ತದೆ. ದ್ರವೀಕೃತ ಜಲಜನಕಕ್ಕೆ ಹೋಲಿಸಿದರೆ ಇದನ್ನು ಸಾಮಾನ್ಯ ತಾಪಮಾನದಲ್ಲಿ ಸಂಗ್ರಹಿಸಿ ಇಡುವುದು ಸುಲಭ ಮತ್ತು ನಿರ್ವಹಿಸುವುದು ಅತೀ ಸುಲಭ. ಎರಡನೆಯದಾಗಿ ಲಿಕ್ವಿಡ್ ಮೀಥೇನ್, ಇದನ್ನು ದ್ರವೀಕೃತ ಆಮ್ಲಜನಕದೊಂದಿಗೆ ಸಂಯೋಜಿಸಿ ಬಳಸಲಾಗುತ್ತದೆ. ಇದು ಹೆಚ್ಚಿನ ದಕ್ಷತೆ ಅಥವಾ ಸ್ಪೆಸಿಫಿಕ್ ಇಂಪಲ್ಸ್ ಅನ್ನು ಹೊಂದಿದ್ದು ಮರುಬಳಕೆ ರಾಕೆಟ್ಗಳಿಗೆ ಹೆಚ್ಚು ಸೂಕ್ತ. ಇಸ್ರೋ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಮೊನೋಪ್ರೊಪಲೆಂಟ್ ಆಗಿ ಅಥವಾ ಎಥೆನಾಲ್ ಜೊತೆ ಸೇರಿಸಿ ಬೈ ಪ್ರೊಪಲೆಂಟ್ ಆಗಿ ಬಳಸಲು ಸಂಶೋಧನೆ ನಡೆಸುತ್ತಿದೆ. ಘನ ಇಂಧನಕ್ಕೆ ಬಂದರೆ ಇಸ್ರೋ ಭವಿಷ್ಯದ ಮಿಷನ್ಗಳಿಗಾಗಿ ಹೊಸ ಇಂಧನವನ್ನು ಸಿದ್ಧಪಡಿಸುತ್ತಿದೆ. ಗ್ಲೈಸಿಡಿಲ್ ಅಜೈಡ್ ಪಾಲಿಮರ್ ಅನ್ನು ಇಂಧನವಾಗಿ ಹಾಗೂ ಅಮೋನಿಯಂ ಡೈ ನೈಟ್ರಮೈಡ್ ಅನ್ನು ಆಕ್ಸಿಡೈಸರ್ ಆಗಿ ಬಳಸಲಾಗುತ್ತದೆ. ಇದು ಮೊದಲೇ ಹೇಳಿದಂತೆ ಪ್ರಸ್ತುತ ರಾಕೆಟ್ ಘನ ಇಂಜಿನ್ಗಳಿಂದ ಹೊರಬರುವ ಕ್ಲೋರಿನ್ ಆಧಾರಿತ ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ತಡೆಯುತ್ತದೆ. ಇದಲ್ಲದೆ ಉಪಗ್ರಹಗಳ ಕಕ್ಷಾ ನಿಯಂತ್ರಣಕ್ಕೆ ಕೂಡ ಸಾಮಾನ್ಯವಾಗಿ ಹೈಡ್ರೋಜಿನ್ ಆಧಾರಿತ ಇಂಧನವನ್ನು ಬಳಸಲಾಗುತ್ತದೆ. ಇದಕ್ಕೆ ಪರ್ಯಾಯವಾಗಿ ಹೈಡ್ರಾಕ್ಸಿಲ್ ಅಮೋನಿಯಂ ನೈಟ್ರೇಟ್, ಅಮೋನಿಯಂ ನೈಟ್ರೇಟ್, ಮೆಥೆನಾಲ್ ಹಾಗೂ ನೀರನ್ನು ಒಳಗೊಂಡ ಮಿಶ್ರಣವನ್ನು ನಮ್ಮ ಇಸ್ರೋ ಸಂಸ್ಥೆಯ ಎಲ್ಪಿಎಸ್ಸಿ ಕೇಂದ್ರವು ಅಭಿವೃದ್ಧಿಪಡಿಸಿದೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಖಾಸಗಿ ವಲಯದಲ್ಲೂ ಪ್ರಯತ್ನಗಳು ನಡೆದಿವೆ. ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಬೆಂಗಳೂರಿನದೇ ಆದ ಬೆಲಾಟ್ರಿಕ್ಸ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸುತ್ತಿರುವ ಗ್ರೀನ್ ಮೊನೋಪ್ರೊಪಲೆಂಟ್ಗಳು. ಇದೇ ರೀತಿ ಪ್ರಪಂಚದ ಹಲವೆಡೆ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಉಪಯೋಗದ ಕಡೆಗೆ ಪ್ರಯತ್ನಗಳು ನಡೆದಿವೆ. ಈ ಎಲ್ಲಾ ಪ್ರಯತ್ನಗಳಿಂದ ನಮ್ಮ ಭೂಮಿ ಮತ್ತು ವಾತಾವರಣಕ್ಕೆ ಆಗುವ ಹಾನಿ ಕಡಿಮೆಯಾಗುತ್ತದೆ ಎಂದು ಆಶಿಸೋಣ.
1: ಸ್ನೇಹಿತರೆ, ಇಂದಿನ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಶ್ರೀ ರಮೇಶ್ ನಾಯ್ಡು ವಿ ಅವರ ಮಾತುಗಳನ್ನ ಕೇಳಿದಿರಿ. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಗಮನವಿಟ್ಟು ಕೇಳಿ ನಿಮ್ಮ ಉತ್ತರಗಳು ನಮಗೆ ಸಂದೇಶದ ಮೂಲಕ ತಲುಪಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಬಂದು ತಲುಪಬೇಕು. ಪ್ರತಿಯೊಂದು ಪ್ರಶ್ನೆಗೂ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಎಂದಿನಂತೆ ಸಿಗಲಿದೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು? ಪ್ರಶ್ನೆ ಇನ್ನೊಮ್ಮೆ. ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು? ಇದು ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಪ್ರಶ್ನೆ ಆಗಿತ್ತು, ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು ಅನ್ನುವುದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ನೀರು. ದ್ರವ ಆಮ್ಲಜನಕ ಮತ್ತು ದ್ರವ ಹೈಡ್ರೋಜನ್ ಸುಟ್ಟಾಗ ಪ್ರಮುಖವಾಗಿ ನೀರಿನ ಆವಿಯನ್ನ ಬಿಡುಗಡೆ ಮಾಡುತ್ತದೆ. ವಿಷಕಾರಿ ಅನಿಲಗಳು ಬಿಡುಗಡೆಯಾಗುವುದಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರು ಎಂಬುದಾಗಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಪ್ರಸ್ತುತ ಇಸ್ರೋ ಸಂಸ್ಥೆಯು ಗಗನಯಾನಕ್ಕಾಗಿ ಎಷ್ಟು ಗಗನಯಾತ್ರಿಗಳನ್ನು ನಿಯೋಜಿಸಿಕೊಂಡಿದೆ? ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಮತ್ತೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆ ಹೀಗಿತ್ತು: ಪ್ರಸ್ತುತ ಇಸ್ರೋ ಸಂಸ್ಥೆಯು ಗಗನಯಾನಕ್ಕಾಗಿ ಎಷ್ಟು ಗಗನ ಯಾತ್ರಿಗಳನ್ನು ನಿಯೋಜಿಸಿಕೊಂಡಿದೆ ಅನ್ನುವುದು ಎರಡನೇ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ 4. ಗಗನಯಾನ್ ಯೋಜನೆಯಡಿ ಇಸ್ರೋ 4 ಪೈಲಟ್ಗಳನ್ನು ನಿಯೋಜಿಸಿಕೊಂಡಿದೆ. ಪ್ರಶಾಂತ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ. ಇವರಲ್ಲಿ ಶುಭಾಂಶು ಶುಕ್ಲಾ ಅವರು ಈಗಾಗಲೇ ಇಸ್ರೋ ಯಾತ್ರಿಯಾಗಿ ಸ್ಪೇಸ್ ಎಕ್ಸ್ ನಾಸಾ ಸಹಯೋಗದ ಆಕ್ಸಿಯಂ 4 ಗಗನ ನೌಕೆಯಲ್ಲಿ ಪೈಲಟ್ ಆಗಿ ಬಾಹ್ಯಾಕಾಶಕ್ಕೆ ಯಾನ ಮಾಡಿ ಬಂದಿದ್ದಾರೆ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಎಂಬುದಾಗಿತ್ತು. ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೂರನೇ ಪ್ರಶ್ನೆ ಹೀಗಿದೆ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅನ್ನೋದು ನಮ್ಮ ಮೂರನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಳಿಸಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ 9480901013 9409910013. ಈ ಸಂಖ್ಯೆಗೆ ನೀವು ನಮಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗ್ತಾ ಇದೆ.

ಪ್ರಶ್ನೆ ಕೇಳ್ತಾ ಇದ್ದೀರಾ? ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದ ಮೂರನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವಂತಹ ಸಮಯ. ನಮ್ಮ ಪ್ರಶ್ನೆಯಾಗಿತ್ತು, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಮೂರನೇ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ 1969. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ದೂರದೃಷ್ಟಿಯ ಫಲವಾಗಿ ಈ ಹಿಂದಿನ ಇನ್ಕೋಸ್ಪಾರ್ ಸಂಸ್ಥೆಯನ್ನ ಬದಲಾಯಿಸಿ ಆಗಸ್ಟ್ 15, 1969 ಅಧಿಕೃತವಾಗಿ ಇಸ್ರೋ ಅನ್ನು ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ವೈಜ್ಞಾನಿಕ ಸಂಶೋಧನೆಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಪ್ರಮುಖ ಉದ್ದೇಶದೊಂದಿಗೆ ಈ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ. ಸ್ನೇಹಿತರೆ, ನಮ್ಮ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 1969 ಅನ್ನೋದಾಗಿತ್ತು. ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ನಾಲ್ಕನೇ ಪ್ರಶ್ನೆ ಹೀಗಿದೆ, ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸ್ಸಿಯ ಪ್ರಸ್ತುತ ನಿರ್ದೇಶಕರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸ್ಸಿಯ ಪ್ರಸ್ತುತ ನಿರ್ದೇಶಕರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ನಿಮ್ಮ ಉತ್ತರಗಳು ಬಂದು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸಮಯವಾಗಿದೆ 4:10. ಈ ಸಮಯದ ಕಾರ್ಯಕ್ರಮ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ 4ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವ ಸಮಯ. ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸಿಯ ಪ್ರಸ್ತುತ ನಿರ್ದೇಶಕರು ಯಾರು ಅನ್ನೋದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಡಿಕೆ ಸಿಂಗ್. ಶ್ರೀ ದಿನೇಶ್ ಕುಮಾರ್ ಸಿಂಗ್ ಅವರು ಇದೇ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರದ ನೂತನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ NGLVಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಸಂಯೋಜನೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ NGLVಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಸಂಯೋಜನೆ ಯಾವುದು ಅನ್ನೋದು ಕಾರ್ಯಕ್ರಮದ 5ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಳಿಸಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ 9480901013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದ 5ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿಯುವ ಸಮಯ. ಪ್ರಶ್ನೆಯಾಗಿತ್ತು, ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ NGLVಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಯಾವುದು, ಇಂಧನ ಸಂಯೋಜನೆ ಯಾವುದು ಅನ್ನೋದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ದ್ರವ ಆಮ್ಲಜನಕ ಮೀಥೇನ್, LOX ಮೀಥೇನ್ ಆರ್ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಅನ್ನೋದು ಸರಿಯಾದ ಉತ್ತರ. ಇಸ್ರೋ NGLVಯ ಮೊದಲ ಮತ್ತು ಎರಡನೇ ಹಂತಗಳಿಗೆ ದ್ರವ ಆಮ್ಲಜನಕ ಮೀಥೇನ್ ಬಳಸುವ ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಸ್ವಚ್ಛ ದಹನ, ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಮರುಬಳಕೆಗೆ ಸೂಕ್ತವಾಗಿದೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ. ಇಸ್ರೋದ LVM3ರ ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು? ಪ್ರಶ್ನೆ ಮತ್ತೊಮ್ಮೆ, ಇಸ್ರೋದ LVM3ರ ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನಿಮ್ಮ ಸರಿಯಾದ ಉತ್ತರಗಳು ಬಂದು

ಸ್ನೇಹಿತರೆ, ವಿಶೇಷ ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಆರನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು? ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋಕೆ ನಿಮಗೆ ಮತ್ತಷ್ಟು ಕಾಲಾವಕಾಶ ಸಿಗ್ತಾ ಇದೆ. ಮತ್ತೊಂದು ಹಾಡು ಹಾಡನ್ನು ಕೇಳಿ ಬನ್ನಿ, ನಂತರ ಉತ್ತರಗಳನ್ನು ಹಾಗೆ ಕಳಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಉತ್ತರ ಕಳಿಸಬೇಕಾಗಿರುವಂತಹ ಸಂಖ್ಯೆ 9480901013.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಹಿಂದಿನ ಪ್ರಶ್ನೆ ಆಗಿತ್ತು, ಇಸ್ರೋದ LVM-3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನುವುದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ಸ್ನೇಹಿ ಇಂಧನ ಅಥವಾ ಇಂಧನ, ಗ್ರೀನ್ ಪ್ರೊಪಲ್ಯಾಂಟ್ ಆರ್ ಪ್ರೊಪಲ್ಯಾಂಟ್ ಅನ್ನೋದು ಸರಿಯಾದ ಉತ್ತರ. AC-2000 ಸೆಮಿ ಕ್ರಯೋಜೆನಿಕ್ ಎಂಜಿನ್ ದ್ರವ ಆಮ್ಲಜನಕ ಮತ್ತು ಇಸ್ರೋ ಸೀನ್ ಬಳಸುತ್ತದೆ. ಈ ರಾಸಾಯನಿಕಗಳು ಪ್ರಸ್ತುತದಲ್ಲಿ ಬಳಕೆಯಲ್ಲಿರುವ ಮಿಶ್ರಣ ಮಾತ್ರದಿಂದ ಹೊತ್ತಿಕೊಳ್ಳುವ ಇಂಧನಗಳಿಗಿಂತ ಕಡಿಮೆ ವಿಷಕಾರಿ ಮತ್ತು ಹೆಚ್ಚು ಪರಿಣಾಮಕಾರಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾಗಿದೆ. 7ನೇ ಪ್ರಶ್ನೆಯಡೆಗೆ ಸಾಗುವ ಸಮಯ. 7ನೇ ಪ್ರಶ್ನೆ ಹೀಗಿದೆ. ತನ್ನ ವಾತಾವರಣದಲ್ಲಿ ಹೆಚ್ಚು ಮೀಥೇನ್ ಹೊಂದಿರುವ ಸೌರಮಂಡಲದ ಆಕಾಶಕಾಯ ಯಾವುದು? ಅನ್ನೋದು ಕಾರ್ಯಕ್ರಮದ 7ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ 7ನೇ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆ ಏನಾಗಿತ್ತು ಅಂದರೆ, ತನ್ನ ವಾತಾವರಣದಲ್ಲಿ ಹೆಚ್ಚು ಮೀಥೇನ್ ಹೊಂದಿರುವ ಸೌರಮಂಡಲದ ಆಕಾಶಕಾಯ ಯಾವುದು ಅನ್ನುವುದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ, ಸರಿಯಾದ ಉತ್ತರ ಟೈಟಾನ್. ಶನಿಯ ಉಪಗ್ರಹವಾದ ಟೈಟಾನ್ ತನ್ನ ವಾತಾವರಣದಲ್ಲಿ 5% ಮೀಥೇನ್ ಹೊಂದಿದೆ. ಅದರಲ್ಲಿ ಮೋಡ, ಮಳೆ, ಕೊಳಗಳು ಮತ್ತು ನದಿಗಳೆಲ್ಲ ಪೂರಾ ಮೀಥೇನ್ನಿಂದಲೇ ಆಗಿವೆ. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಗಮನ ವಹಿಸಿ ಕೇಳಿ. ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ, ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು? ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ, ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಗೆ ನಿಮ್ಮ ಉತ್ತರಗಳು ನಮಗೆ ಬಂದು ತಲುಪಬೇಕು ಅಂದರೆ ನೀವು ವಾಟ್ಸಪ್ ಸಂದೇಶವನ್ನು ಕಳಿಸಬೇಕು. ನಮ್ಮ ಸಂಖ್ಯೆ 9480901013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ಹಾಗೂ ಇಸ್ರೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಕೊನೆಯ ಪ್ರಶ್ನೆ ಹೀಗಿತ್ತು: ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದವರು ಯಾರು ಅನ್ನೋದು ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಮತಿ ಅನುರಾಧ ಟೀಕೆ. ಶ್ರೀಮತಿ ಅನುರಾಧ ಟೀಕೆ ಅನ್ನೋದು ಸರಿಯಾದ ಉತ್ತರ. 2011 ಅನುರಾಧ ಟೀಕೆ ಅವರು GSAT-12 ಸಂವಹನ ಉಪಗ್ರಹ ಯೋಜನೆಯ ನೇತೃತ್ವ ವಹಿಸುವ ಮೂಲಕ ಇಸ್ರೋದ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿಯಾಗಿ ಇತಿಹಾಸ ನಿರ್ಮಿಸಿದರು. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಕೇಳಿದಂತಹ ಪ್ರಶ್ನೆಗಳು ಹಾಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗೂ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇವೆ. ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು, ಪ್ರಸಾರವಾದಂತಹ ಹಾಡುಗಳೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಸರಿಯಾಗಿ 3:30 ಮತ್ತೆ ಕೊನೆಯ ಭಾಗ ಪ್ರಸಾರ ಆಗಲಿದೆ, ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು UR ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಧನ್ಯವಾದ.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30:59. ಈ ಸಮಯದ ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪ್ರದೇಶದ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ. ಇದು ನಮ್ಮ ದೇಶದಲ್ಲೇ ಇರುವಂತಹ ಉತ್ತರ ಪ್ರದೇಶದಲ್ಲಿ ಇದೆ ಅನ್ನೋ ಒಂದು ಕ್ಲೂ ಕೊಡ್ತೀನಿ. ಹಾಗೆ ಇದನ್ನ ಪ್ರೇಮ ಮಹಲ್ ಅಂತ ಕರೀತಾರೆ. ಇಷ್ಟು ಹೇಳಿದ ಮೇಲೆ ನಿಮ್ಗೇನು ಜಾಸ್ತಿ ಕ್ಲೂ ಬೇಡ ಅಂತ ಅನ್ಸುತ್ತೆ. ಇದಿರೋದು ಉತ್ತರ ಪ್ರದೇಶದಲ್ಲಿ, ಹಾಗೆ ಇದನ್ನ ಪ್ರೇಮ ಮಹಲ್ ಅಂತ ಕರೀತಾರೆ. ಯಾವ ಪ್ರದೇಶ, ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು, ಬೇಗ ಬೇಗ ರೆಡಿ ಆಗಿ ಅಂತ ಹೇಳ್ತಾ ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಅಮೃತ ವರ್ಷಿಣಿ ಚಿತ್ರದಿಂದ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

ಕಬೀರ ಮದಕರಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಅಜಯ್ ವಾರಿಯರ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ಎಂಎಂ ಕೀರವಾಣಿ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ. ತುಂಬಾ ಜನ ಗೆಸ್ ಮಾಡಿದ್ದೀರಾ, ಕರೆಕ್ಟಾಗಿನೇ ಗೆಸ್ ಮಾಡಿದ್ದೀರಾ. ಎಲ್ಲಿ ಇರಬಹುದು ಅಂತ ಯಾರ್ಯಾರು ಹೇಳಿದ್ದೀರಾ ಅಂದರೆ ಜಯಪುಟ್ಟಸ್ವಾಮಿ ಅವರು, ಹಾಗೆ ಯಾರಿದು, ನಾವು ಶೇಂಗಾ ಬಿತ್ತನೆ ಕಾರ್ಯ ಮಾಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ದಿನ ಇದೆ, ಇಲ್ಲ ಇಲ್ಲ ಹಾಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ನೀವು ಬೇಕಿದ್ರೆ ಇವಾಗಲೇ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನೇತ್ರ ಅವರು ಕೆಂಗೇರಿಯಿಂದ ಕಳಿಸಿದ್ದಾರೆ, ಇಲ್ಲ ನೀವು ಕರೆಕ್ಟಾಗಿ ಗೆಸ್ ಮಾಡಿಲ್ಲ. ಹಾಗೆ ಮಂಜುನಾಥ್ ಲಗ್ಗೆರಿ ಅವರು ಸರಿಯಾಗಿ ಹೇಳಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ರಟ್ಟಿಹಳ್ಳಿಯಿಂದ ಲಕ್ಷ್ಮೀಕಾಂತ್ ನವಲೆ ಅವರು ಸಂದೇಶ ಕಳಿಸಿದ್ದಾರೆ. ಅನುರಾಧ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಹೇಳೋ ಸಮಯ ಬಂದೇ ಬಿಡ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇರೋದು ಉತ್ತರ ಪ್ರದೇಶದ ಆಗ್ರಾಗೆ. ಆಗ್ರಾದಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತೇ ಇದೆ, ವಿಶ್ವ ಪ್ರಸಿದ್ಧ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದಂತಹ ಪ್ರೇಮ ಮಹಲ್, ತಾಜ್ ಮಹಲ್ ಆಗ್ರಾದಲ್ಲಿದೆ. ಆಗ್ರಾದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಬಹುದು. ಆಗ್ರಾದಲ್ಲಿರುವ ಕೋಟೆ ಇದು ಇಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ. ಆಗ್ರಾದಲ್ಲಿ ಆಗ್ರಾ ಫೋರ್ಟ್ ಅಂತ ಇದೆ, ಹಾಗೆ ತಾಜ್ ಮಹಲ್, ಈ ಎರಡು ಆಗ್ರಾದ ಪ್ರಮುಖ ಆಕರ್ಷಣೆಗಳಾಗಿ ಆಗಿವೆ. ಇಲ್ಲಿ ಈ ಆಗ್ರಾ ಕೋಟೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಮೊಘಲರ ಆಳ್ವಿಕೆಯ ಕಾಲದ ವೈಭವವನ್ನು ಈ ಕೋಟೆ ಸಾರುತ್ತೆ. ರಾಣಿ ಜೋಧಬಾಯಿ ಅರಮನೆ, ಅಕ್ಬರ್ ರಾಜನ ಆಸ್ಥಾನ, ಮೊಘಲರ ಆಳ್ವಿಕೆ

ಕಾಲದಲ್ಲಿ ಅರಸರ ದರ್ಬಾರು, ಮೊಘಲರ ಪಾಶ್ಚಾತ್ಯ ಶೈಲಿಯ ವಾಸ್ತುಶಿಲ್ಪ ಶ್ರೀಮಂತಿಕೆಯನ್ನು ಕೋಟೆಯ ಪ್ರತಿ ಮೂಲೆಯಲ್ಲಿಯೂ ಪ್ರತಿಬಿಂಬಿಸುತ್ತದೆ. ಈ ಕೋಟೆಯ ಮತ್ತೊಂದು ಆಕರ್ಷಣೆ ಅಂದರೆ ರಾಣಿ ಜೋಧಾಬಾಯಿ ಅವರಿಗೋಸ್ಕರ ಅಕ್ಬರ್ ರಾಜ ಕಟ್ಟಿಸಿದಂತಹ ಕೃಷ್ಣನ ಮಂದಿರ. ಇದು ಸಹ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಈ ಒಂದು ಕೋಟೆಯನ್ನು ಸುತ್ತು ಹಾಕಲು ಕನಿಷ್ಠ 4-5 ತಾಸು ಬೇಕಾಗುವುದು. ಕೋಟೆಯ ಮೇಲಿನಿಂದ ಒಂದು ಕೋನದಿಂದ ತಾಜ್ಮಹಲನ್ನು ನೋಡಬಹುದು. ಹಾಗಾದರೆ ಈ ಆಗ್ರಾದಲ್ಲಿರುವಂತಹ ಆಗ್ರಾ ಫೋರ್ಟ್ ಅಂತ ಏನು ಕರೀತಾರೆ, ಇಲ್ಲಿ ನೀವೇನಾದರೂ ಹೋದರೆ ನಿಜವಾಗ್ಲೂ ಅಷ್ಟು ವರ್ಷ ಹಿಂದೆ ಹೋಗ್ಬಿಡ್ತೀರಾ. ಮೊಘಲರ ಆಳ್ವಿಕೆಯ ರಿಚ್ನೆಸ್ ಏನಿತ್ತು ಅದನ್ನು ಕಣ್ ತುಂಬ್ಕೋಬಹುದು. ಎಷ್ಟೊಂದು ಹೋಗಿದೆ ಆದರೂ ಈಗಲೂ ನೋಡ್ಬೋದು ಅಲ್ಲಿ ಪ್ರತಿಯೊಂದು ಗೋಡೆ ಮೇಲೂ ಪ್ರತಿಯೊಂದು ಕಂಬದ ಮೇಲೂ ವಾಸ್ತುಶಿಲ್ಪವನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತಂದರೆ ಆ ಗೋಡೆಯ ಇದನ್ನು ಕೊರೆದ್ಬಿಟ್ಟು ಗೋಡೆಯಲ್ಲಿ ಅಥವಾ ಕಂಬದಲ್ಲಿ ಏನು ಡಿಸೈನ್ ಮಾಡಿದ್ದಾರೆ ಅದನ್ನು ಕೊರೆದು ಅದರೊಳಗೆ ತುಂಬ ಅಮೂಲ್ಯವಾಗಿರುವಂತಹ ರತ್ನಗಳು, ಹವಳಗಳನ್ನೆಲ್ಲ ಹಾಕಿದ್ದಾರೆ. ಈಗ ಅದೆಲ್ಲ ದರೋಡೆಯಾಗಿ ಸುಮಾರಷ್ಟು ಹೋಗಿದೆ. ಆದರೂ ಈಗ ನಾವಲ್ಲಿ ಹೋದಾಗ ಅಲ್ಲಿರೋ ಗೈಡ್ಗಳೆಲ್ಲ ಫೋನಲ್ಲಿ ಟಾರ್ಚ್ ಆನ್ ಮಾಡಿ ಟಾರ್ಚ್ ಬಿಟ್ಟು ತೋರಿಸ್ತಾರೆ. ಅದು ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಅಂತಂದರೆ ಅದೆಲ್ಲ ಕರೆಕ್ಟಾಗಿದ್ದಾಗ ಅವರೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ಎಷ್ಟು ವಿಜೃಂಭಣೆಯಿಂದ ಈ ಅರಮನೆ ಇದ್ದಿರ್ಬೋದು, ಈ ಕೋಟೆ ಇದ್ದಿರ್ಬೋದು ಅಂತ ನಾವು ನಿಜವಾಗ್ಲೂ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇದೇ ರೀತಿಯ ಸೆಟ್ಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಹಿಂದಿಯ ಹಲವಾರು ಚಿತ್ರಗಳಲ್ಲಿ ಮಾಡಿದ್ದಾರೆ. ಜೋಧಾ ಅಕ್ಬರ್ ಚಿತ್ರದಲ್ಲಿ ನೋಡ್ಬೋದು ಆ ಕೋಟೆಯ ಸೆಟ್ನ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುವಂತಹ ಕೋಟೆ. ಇಲ್ಲಿ ಹೋದರೆ ತುಂಬ ಇದೆ ಓಡಾಡೋದಕ್ಕೆ. ಅಲ್ಲಿ ಆಗ್ರಾದ ಬಿಸಿಲಿಗೆ, ಅಲ್ಲಿ ಒಂದು ವಾತಾವರಣಕ್ಕೆ ಓಡಾಡಿ ಓಡಾಡಿ ಸುಸ್ತಾಗಿ ಬಿಡಬೇಕು. ನಿಮಗೆ ಸುಮಾರು ಒಂದು 5-6 ತಾಸು ನೋಡಿದ್ರೂ ಮುಗಿಯೋದೇ ಇಲ್ಲ ಈ ಆಗ್ರಾ ಕೋಟೆ ನೋಡೋದು, ಅಷ್ಟು ಚೆನ್ನಾಗಿದೆ. ಡೀಟೇಲಾಗಿ ನೋಡ್ತೀವಿ ಅಂತಂದರೆ ಒಂದು ದಿನ ಸಹ ನೋಡಬಹುದು, ಅಷ್ಟು ಚೆನ್ನಾಗಿರುವಂಥ ಈ ಆಗ್ರಾ ಕೋಟೆಗೆ ಭೇಟಿ ನೀಡಬಹುದು. ಆಗ್ರಾದಲ್ಲಿ ಒಂದು ಒಳ್ಳೆಯ ಆಕರ್ಷಣೆ ಇರುವಂಥ, ಹೆಚ್ಚು ಇತಿಹಾಸವನ್ನು ತಿಳಿಯಬಹುದಾದಂತಹ ಅನುಭವಿಸಬಹುದಾದಂತಹ ಜಾಗ ಅಂತ ಹೇಳ್ಬೋದು. ಮುಂದೆ ತಾಜ್ಮಹಲ್ ಬಗ್ಗೆ ಹೇಳ್ತೀನಿ, ಮತ್ತೊಂದು ಹಾಡನ್ನ ಕೇಳಿ ಬನ್ನಿ, ನಂತರ ತಾಜ್ಮಹಲ್ ಬಗ್ಗೆ ಕುರಿತು ಮಾತನಾಡೋಣ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಆಗ್ರಾದಲ್ಲಿ ಇದ್ದೇವೆ, ಆಗ್ರಾ ರೀಚ್ ಆಗಿ ಈಗ ಆಗ್ರಾ ಕೋಟೆ ಅಂತೂ ನೋಡ್ಕೊಬಂದಾಯಿತು. ಸಂದೇಶ ಕಳಿಸಿದ್ದಾರೆ ಗೀತಾ ಜೋಶಿ ಅವರು. ಇರಿಪ್ಪ, ನಾನು ಬಂದ್ಬಿಡ್ತೀನಿ, ಸುಮಾರು 9 ವರ್ಷ ಆಯಿತು ನೋಡಿ, ಮತ್ತೆ ನೋಡುವ ಆಸೆ ಆಗಿದೆ. ನೆನಪಿನಿಂದ ನನ್ನನ್ನು ಕರ್ಕೊಂಡು ಹೋಗಿ ತೇಪ್ಲಾ, ಡೋಕ್ಲಾ, ಜಿಲೇಬಿ, ಪಾಪಡ ತಗೊಂಡು ಅಹಮದಾಬಾದ್ ಸ್ಟೇಷನಲ್ಲಿ ರೆಡಿಯಾಗಿ ಕಾಯ್ತಾ ಇದ್ದೀನಿ ಅಂತ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಶುಭ ಸಂಜೆ, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ವಿಸ್ಮಯ ಜಗತ್ತಿನ ತಾಜ್ ಮಹಲ್ ತುಂಬಾ ವಿಷಯ ಆಯ್ಕೆ ಮಾಡಿಕೊಂಡಿದ್ದೀರಿ. ನಾನು ಕೂಡ ತಾಜ್ಮಹಲನ್ನು ನೋಡಿಕೊಂಡು ಬಂದಿದ್ದೇನೆ, ತುಂಬಾ ಚೆನ್ನಾಗಿದೆ. ಶಹಜಾನ್ ಇದನ್ನು ತನ್ನ ಮಡದಿಯ ಗೋರಿಯನ್ನು ಇಲ್ಲಿ ಕಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಲಣ್ಣ ಅವರು ತುಪ್ಪದೂರಿನಿಂದ ಸಂದೇಶವನ್ನು ಕಳುಹಿಸಿ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಈಗ ನಾವು ಆಗ್ರಾದಲ್ಲಿದ್ದೀವಿ, ಆಗ್ರಾಕ್ಕೆ ಮತ್ತೆ ವಾಪಸ್ ಬಂದಿದ್ವಿ. ಆಗ್ರಾದ ಕೋಟೆಯನ್ನಂತೂ ನೋಡಾಯಿತು. ಈಗ ತಾಜ್ ಮಹಲ್ ಕಡೆಗೆ ಹೊರಡೋಣ. ತಾಜ್ ಮಹಲ್ನ ಎಂಟ್ರಿ ಆಗಬೇಕು ಅಂದರೆ ನೀವು ಎರಡು ರೀತಿ ಟಿಕೆಟನ್ನು ತೊಗೋಬೇಕು. ಒಂದು ಟಿಕೆಟು ಬರೀ ತಾಜ್ ಮಹಲನ್ನು ಹೊರಗಿಂದ ನೋಡಿ ಫೋಟೋ ಎಲ್ಲ ತೊಗೊಬರ್ತೀವಿ ಅನ್ನೋದಕ್ಕೆ, ಇನ್ನೊಂದು ಟಿಕೆಟು ಇಲ್ಲ ನಾವು ಒಳಗಡೆ ಹೋಗ್ತೀವಿ ಅನ್ನೋದಾದರೆ ತೊಗೋಬಹುದು. ಅಮೃತಶಿಲೆಯಿಂದ ಈ ತಾಜ್ ಮಹಲನ್ನು ಕಟ್ಟಿಸಿರೋದ್ರಿಂದ ನಾವಿಲ್ಲಿ ಒಳಗೆ ಹೋಗಬೇಕು ಅಂತಂದರೆ ನಮ್ಮ ಚಪ್ಪಲಿನೆಲ್ಲ ಅಲ್ಲಿ ಅಲೋ ಮಾಡೋದಿಲ್ಲ. ಚಪ್ಪಲಿ ಮೇಲೆ ಒಂದು ಕವರನ್ನು ತೊಗೋಬೇಕು, ಅಲ್ಲಿ ದುಡ್ಡು ಕೊಟ್ಟು ಅದನ್ನು ತೊಗೊಂಡು. ಕವರ್ ಅಂದರೆ ಒಂದು ರೀತಿ ಡಿಸ್ಪೋಸಿಬಲ್ ರ್ಯಾಪ್ ಥರ ಇರುತ್ತೆ, ಅದನ್ನು ನಾವು ನಮ್ಮ ಚಪ್ಪಲಿ ಮೇಲೆ ಹಾಕ್ಕೊಂಡು ತಾಜ್ ಮಹಲ್ ಒಳಗೆ ಹೋಗಬಹುದು. ಇದು ತಾಜ್ ಮಹಲನ್ನು ಸ್ವಚ್ಛವಾಗಿಡೋದಕ್ಕೆ ಅಲ್ಲಿ ತೊಗೊಂಡಿರೋಂಥ ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಪ್ರೇಮದ ಸಂಕೇತ, ಸೌಂದರ್ಯದ ಪ್ರತೀಕ, ಭಾರತೀಯ ವಾಸ್ತುಶಿಲ್ಪದ ಹೆಮ್ಮೆಯ ಗರಿ, ಇವೆಲ್ಲವನ್ನು ನೆನಪಿಸಿಕೊಂಡಾಗ ನಮ್ಮ ಮನಸ್ಸಿಗೆ ಬರೋದು ಮೊದಲ ಹೆಸರು ತಾಜ್ ಮಹಲ್. ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿರುವ ಯಮುನಾ ನದಿಯ ದಡದಲ್ಲಿ ಕಂಗೊಳಿಸುತ್ತಿರುವ ಈ ಭವ್ಯ ಸ್ಮಾರಕವನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ತಾಜ್ ಮಹಲ್ ತನ್ನ ಸೌಂದರ್ಯದಿಂದ ಮಾತ್ರವಲ್ಲದೆ ಅದರ ಹಿಂದಿರುವ ಪ್ರೇಮ ಕಥೆಯಿಂದಲೂ ವಿಶ್ವಪ್ರಸಿದ್ಧವಾಗಿದೆ. ಮೊಘಲ್ ಸಾಮ್ರಾಜ್ಯದ 5ನೇ ಚಕ್ರವರ್ತಿಯಾಗಿದ್ದ ಶಹಜಾನ್ ಮತ್ತು ಅವರ ಪತ್ನಿ ಮುಮ್ತಾಜ್ ಮಹಲ್ ಅವರ ಪ್ರೇಮ ಕಥೆ ತಾಜ್ ಮಹಲ್ನ ಇತಿಹಾಸದೊಂದಿಗೆ ಬೆಸೆದುಕೊಂಡಿದೆ. ಮುಮ್ತಾಜ್ ಅವರು 1631 ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ

ಆಗ್ತಾರಂತೆ. ಅವರ ಅಗಲಿಕೆಯ ದುಃಖದಿಂದಾಗಿ ಪತ್ನಿ ನೆನಪಿಗಾಗಿ ಒಂದು ಅದ್ಭುತ ಸ್ಮಾರಕವನ್ನು ನಿರ್ಮಿಸೋಕ್ಕೆ ನಿರ್ಧರಿಸಿದ್ರು ಶಹಜಾನ್. ಹೀಗೆ ತಾಜ್ ಮಹಲ್ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಮುಖ್ಯ ಸಮಾಧಿ ಕಟ್ಟಡವು ಸುಮಾರು 1648 ವೇಳೆಗೆ ಪೂರ್ಣವಾಯಿತು. ಇಡೀ ಸಂಕೀರ್ಣದ ನಿರ್ಮಾಣದ ಕಾರ್ಯಗಳು 1653 ಮುಂದುವರೆದವು ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಹಾಗೆ ಇಲ್ಲಿನ ವಾಸ್ತುಶಿಲ್ಪದ ವಿಶೇಷಗಳನ್ನು ನೋಡೋದಾದರೆ, ಬಿಳಿ ಅಮೃತ ಶಿಲೆಯಿಂದ ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕಿನಲ್ಲಿ ಕಟ್ಟಡದ ಬಣ್ಣ ಹಾಗೂ ಹೊಳಪು ಬದಲಾಗದಂತೆ ಕಾಣಿಸುತ್ತದೆ. ಬೃಹತ್ ಗುಮ್ಮಟ ಇದೆ ಕಟ್ಟಡದ ಮಧ್ಯದಲ್ಲಿರುವಂಥ ಭವ್ಯ ಗುಮ್ಮಟ ತಾಜ್ ಮಹಲ್ನ ಪ್ರಮುಖ ಆಕರ್ಷಣೆ. ಹಾಗೆ 4 ಮಿನಾರ್ಗಳಿದೆ, ಸುತ್ತದಲ್ಲೂ 4 ಕಮಾನ್ಗಳು 4 ದಿಕ್ಕುಗಳಲ್ಲಿದೆ. ಮುಖ್ಯ ಕಟ್ಟಡದ 4 ಮೂಲೆಯಲ್ಲಿ ಎತ್ತರವಾದಂತಹ ಮಿನಾರ್ಗಳಿವೆ. ಹೂವಿನ ಕೆತ್ತನೆಗಳು ತಾಜ್ ಮಹಲ್ನ ಗೋಡೆಗಳ ಮೇಲೆ ಹೂವಿನ ಕೆತ್ತನೆಗಳು, ಅಮೂಲ್ಯವಾಗಿರುವಂತಹ ಬಣ್ಣ ಬಣ್ಣದ ಕಲ್ಲುಗಳು ಅಮೃತ ಶಿಲೆಯೊಳಗೆ ಅಳವಡಿಸಿ ಸುಂದರವಾದ ವಿನ್ಯಾಸವನ್ನು ರಚನೆ ಮಾಡಲಾಗಿದೆ. ಸಮಿತಿಯ ವಿನ್ಯಾಸ ಕಟ್ಟಡದ ಬಹುತೇಕ ಭಾಗಗಳನ್ನು ಸಮತೋಲನ ಮತ್ತು ಸಮಿತಿಯೊಂದಿಗೆ ವಿನ್ಯಾಸಗೊಳಿಸಿದ್ದಾರೆ. ಹಾಗೆ ಈ ತಾಜ್ ಮಹಲ್ ಬಗ್ಗೆ ಮತ್ತಷ್ಟು ಆಸಕ್ತಿದಾಯಕ ಸಂಗತಿಗಳು ಅಂತಂದರೆ, 1983 ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಇದನ್ನು ಸೇರಿಸಲಾಗಿದೆ. 2007 ನ್ಯೂ 7 ವಂಡರ್ಸ್ ಆಫ್ ದ ವರ್ಲ್ಡ್ ಪಟ್ಟಿಯಲ್ಲಿ ತಾಜ್ ಮಹಲ್ಗೆ ಸ್ಥಾನ ದೊರೆತಿದೆ. ತಾಜ್ ಮಹಲ್ನ ಗೋಡೆಗಳ ಮೇಲೆ ಪವಿತ್ರ ಕುರಾನ್ನ ವಿವಿಧ ಭಾಗಗಳ ಸುಂದರ ಲಿಪಿಯ ಕೆತ್ತನೆಗಳಿವೆ. ಮುಖ್ಯ ಸಮಾಧಿ ಕಟ್ಟಡದ 4 ಮಿನಾರ್ಗಳನ್ನು ಸ್ವಲ್ಪ ಹೊರಮುಖವಾಗಿ ವಾಲುವಂತೆ ವಿನ್ಯಾಸಗೊಳಿಸಲಾಗಿದೆ ಅಂತ ಸಾಮಾನ್ಯವಾಗಿ ಹೇಳ್ತಾರಂತೆ. ತಾಜ್ ಮಹಲ್ ಸಂಕೀರ್ಣದಲ್ಲಿ ಸುಂದರ ಉದ್ಯಾನಗಳು, ನೀರಿನ ಕಾಲುವೆಗಳು, ಮಸೀದಿ ಮತ್ತು ಇತರ ಕಟ್ಟಡಗಳು ಇದೆ. ಅಂದರೆ ತಾಜ್ ಮಹಲ್ ಇನ್ನೂ ನಮ್ಗೆ 1/2 ಕಿಲೋಮೀಟರ್ ಇದೆ ಅನ್ನುವಾಗಲೇ ಭವ್ಯವಾದಂಥ ಉದ್ಯಾನವನ ಸಿಗುತ್ತೆ. ಹಾಗೆ ನೀರಿನ ಕಾರಂಜಿಗಳನ್ನು ವಿನ್ಯಾಸ ಮಾಡಲಾಗಿದೆ, ಅವೆಲ್ಲದನ್ನು ನಾವು ನೋಡ್ಬೋದು. ಹಾಗೆ ತಾಜ್ ಮಹಲ್ ನಮಗೆ ಪ್ರೀತಿಯ ನೆನಪನ್ನು ಮಾತ್ರ ನೀಡೋದಲ್ಲದೆ ಅದು ಕಲಾವಿದರ ಕೌಶಲ್ಯ, ಶಿಲ್ಪಿಗಳ ಪರಿಶ್ರಮ, ವಾಸ್ತುಶಿಲ್ಪಿಗಳ ಪ್ರತಿಭೆ ಮತ್ತು ಇತಿಹಾಸದ ವೈಭವವನ್ನು ಸಹ ಸಾರುತ್ತೆ ಅಂತ ಹೇಳ್ಬೋದು. ಶತಮಾನ ಕಳೆದರೂ ಅದರ ಸೌಂದರ್ಯ ಕಡಿಮೆ ಆಗಿಲ್ಲ. ಕಾಲ ಬದಲಾದರೂ, ತಲೆಮಾರುಗಳು ಬದಲಾದರೂ ತಾಜ್ ಮಹಲ್ ಮಾತ್ರ ಜಗತ್ತಿನ ಜನರನ್ನು ಇನ್ನೂ ಆಕರ್ಷಿಸ್ತಾನೇ ಇದೆ. ನೀವೆಲ್ಲ ನೋಡಿಲ್ಲ ಅಂತಂದರೆ ಒಂದು ಬಾರಿ ತಾಜ್ ಮಹಲ್ಗೆ ಹೋಗುವ ಪ್ರಯತ್ನವನ್ನು ಮಾಡಿ.

ಸ್ನೇಹಿತರೆ, ಸಮಯ ಆಯಿತು 4:57:32. ಈ ಸಮಯದಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಮಾತನಾಡಿದ್ವಿ, ಆಗ್ರಾದ ಕೋಟೆಯ ಕುರಿತು ಮಾತನಾಡಿದ್ವಿ, ಹಾಗೆ ತಾಜ್ ಮಹಲ್ನಲ್ಲಿ ಒಂದು ರೌಂಡ್ ಅಂತೂ ಹೊಡೆದು ಬಂದಾಯಿತು. ಸಂದೇಶವನ್ನ ಕಳಿಸಿದ್ರಿ, ತಾಜ್ ಮಹಲ್ ನೋಡಿದ್ದೇವೆ, ಗೋಡೆಯಲ್ಲಿರುವ ಹರಳುಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಂತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಹೌದು, ಹೀಗೆ ನಮ್ಮ ಸಂಪತ್ತುಗಳನ್ನೆಲ್ಲ ನಿಜವಾಗ್ಲೂ ದೋಚಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಇದೆ ತಾಜ್ ಮಹಲ್, ಒಮ್ಮೆ ನೋಡಲೇಬೇಕು. ನಮ್ಮ ದೇಶದಲ್ಲಿರುವಂತಹ ತಾಜ್ ಮಹಲ್, ವಿಶ್ವ ಪ್ರಸಿದ್ಧವಾದಂತಹ ತಾಜ್ ಮಹಲ್ ನಾವು ನೋಡಿಲ್ಲ ಅಂದರೆ ಹೇಗೆ? ನಿಮ್ಮ ಜೀವನದಲ್ಲಿ ಒಮ್ಮೆ ನೋಡುವಂತಹ ಪ್ರಯತ್ನವನ್ನು ಮಾಡಿ, ಪ್ಲಾನ್ ಮಾಡಿ ಅಂತ ಹೇಳ್ತಾ, ಇಲ್ಲ ಅಂತಂದರೆ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ದೇಶನಾದರೂ ಸುತ್ತಬೇಕು, ಕೋಶನಾದರೂ ಓದಬೇಕು. ಓದಿದಾಗಲೂ ಸಹ ನಮಗೆ ಅದೇ ರೀತಿಯ ಅನುಭವ ಆಗುತ್ತೆ, ಇಲ್ಲ ಹೋಗಿ ನೋಡಿದಾಗಲೂ ತುಂಬಾ ಖುಷಿ ಆಗುತ್ತೆ. ದೇಶನೂ ಸುತ್ತಕ್ಕಾಗದೆ, ಕೋಶನೂ ಓದೋಕ್ಕಾಗದೆ ಇದ್ದರೆ ಪ್ರತಿ ಶುಕ್ರವಾರ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಕೇಳಬೇಕು. ಸಂಜೆ ಇಂದು 4:30 5:00 ಪ್ರಸಾರವಾದಂತಹ ವಿಸ್ಮಯ ಜಗತ್ತು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು ಸಹ ನಿಮ್ಮ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಭಾವಿಸ್ತಾ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜಿ ಸಿಂಧು. ಈಗ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ, ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಅದ್ರಲ್ಲಿ ಏನ್ ಸ್ಪೆಷಲ್
0: ನೋಡು? ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ಪಲ್ ಆಪ್ಕೆ ಸಾಥ್.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
18: ನಾನು
19: ಐ
18: ನೀನು
13: ಇನ್ನೊಂದು ಕೇಳಿ ಬೆಟ್ಟದ ಹೂ ಚಿತ್ರದ ಗೀತೆ.

0: boom, boom.
1: ದಿನವು ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ದಿನವು ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
2: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟಾ? ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಟೆನ್ ಫೈವ್ ಓನ್ಲಿ ಐ ರಿಸೀವಿಂಗ್.
1: ಇರಲಿ.

0: ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ 1 ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 ರೂಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮಾಯಣ ಬುಕ್ ಪರ್ಚೇಸಿಂಗ್.
0: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲೇ.
1: Sunlight let come, rain let it come, forest mountain I go roaming roaming.
0: ಶಲ್ಲಿ ಮೇಡಂ ಗಾಗಿ ಕೊಡಲು ಬೆಟ್ಟದ ಹೂವಾ ತರುವೆ.
1: ಅರ ಶರ್ಲಿ ಮೇಡಂ ಟು ಗಿವಿಂಗ್ ಮೌಂಟೇನ್ ಫ್ಲವರ್ ಬ್ರಿಂಗಿಂಗ್.
0: ಬೆಟ್ಟದ ಹೂ,
1: ಬೆಟ್ಟದ ಹೂ, ಬೆಟ್ಟದ ಹೂ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9526, STD ಕೋಡ್ ಸಂಖ್ಯೆ 083-552.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಚಿಗುರಿದ ಕನಸು ಚಿತ್ರದ ಗೀತೆ

0: ಪ್ರೀತಿ ಮಾಡೋಕ್ ಬೇಲಿನ್ನ, ತಾಳಿ ಕಟ್ಟೋ ಕೂಲಿನ್ನ, ಪ್ರೀತಿ ಮಾಡೋಕ್ ಬೇಲಿನ್ನ.
1: ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಗಳಲ್ಲಿ ಮುಂದಿನ ಗೀತೆ ಕುಂಕುಮ ಭಾಗ್ಯ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಮಂಜುಳಾ ಗುರುರಾಜ್ ಹಾಗೂ ಎಸ್ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 5:45 ಆಗುತ್ತಿದೆ. ಇನ್ನು ಮುಂದೆ ವಾರಕ್ಕೊಂದು ಕತೆ ಕಾರ್ಯಕ್ರಮ.

0: ಈಗ ಕೇಳಿ ಕಥೆ ಕನಸಿನ ಲೋಕ. ಬರೆದು ಪ್ರಸ್ತುತಪಡಿಸುವವರು ರುದ್ರಮ್ಮ ಗಿಡಪಗೋಳ್.
1: ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯೊಂದರಲ್ಲಿ ಸಾಗರ್ ಎಂಬ ಯುವಕನಿದ್ದನು. ಅವನಿಗೆ ಚಿತ್ರಕಲೆಯೆಂದರೆ ಪಂಚಪ್ರಾಣ. ಬಣ್ಣಗಳೊಂದಿಗೆ ಆಡುತ್ತಾ ಬಣ್ಣದಿಂದ ಅದ್ಭುತ ಲೋಕವನ್ನೇ ಸೃಷ್ಟಿಸುವ ಕಲೆ ಆತನ ಕೈಯಲ್ಲಿತ್ತು. ಆತನ ಬೆರಳುಗಳು ಕುಂಚವನ್ನು ಹಿಡಿದು ಬಿಡಿಸುತ್ತಿದ್ದ ಚಿತ್ರಗಳು ಜೀವ ತುಂಬಿದಂತೆ ಭಾಸವಾಗುತ್ತಿದ್ದವು. ಇಂಜಿನಿಯರಿಂಗ್ ಮುಗಿಸಿ ದೊಡ್ಡ ಚಿತ್ರಕಾರನಾಗಬೇಕು ಹಾಗೂ ದೇಶ ವಿದೇಶಗಳಲ್ಲಿ ತನ್ನ ಕಲಾ ಪ್ರದರ್ಶನ ಏರ್ಪಡಿಸಬೇಕು ಎಂಬುದು ಸಾಗರ್ ಮತ್ತು ಆತನ ತಂದೆ ತಾಯಿಯರ ಕನಸಾಗಿತ್ತು. ಆದರೆ ಏನು ಮಾಡುವುದು, ವಿದ್ಯಾಟ ಬಲ್ಲವರಾರು. ಒಂದು ದಿನ ಸಾಗರ್ ತನ್ನ ಸ್ನೇಹಿತರೊಂದಿಗೆ ಊರಿನ ಹೊರಗೆ ರಸ್ತೆಯಲ್ಲಿ ಮೋಟಾರ್ ಸೈಕಲ್ನಲ್ಲಿ ಹೋಗುತ್ತಿದ್ದಾಗ ಒಂದು ಅಪಘಾತ ಉಂಟಾಯಿತು. ಆ ಘಟನೆ ಸಾಗರನ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದು ಕಣ್ಣು ಬಿಟ್ಟಾಗ ಸಾಗರನಿಗೆ ದೊಡ್ಡ ಆಘಾತ ಕಾದಿತ್ತು. ಅಪಘಾತದಲ್ಲಿ ಆತನು ತನ್ನ ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದನು. ಆಗ ವೈದ್ಯರು, ಸಾಗರ್ ನೀನು ಸ್ವಲ್ಪ ಸಮಾಧಾನ ಮಾಡಿಕೋ, ನನ್ನ ಮಾತನ್ನು ಗಮನವಿಟ್ಟು ಕೇಳು, ಜೀವನವಿಡೀ ವೀಲ್ ಚೇರ್ ಮೇಲೆಯೇ ಜೀವನ ಕಳೆಯಬೇಕು ಎಂದು ವೈದ್ಯರು ತಿಳಿ ಹೇಳಿದರು. ಆಸ್ಪತ್ರೆಯಿಂದ ಮನೆಗೆ ಬಂದ ಸಾಗರ್ ಸಂಪೂರ್ಣವಾಗಿ ಬದಲಾಗಿದ್ದನು. ಮೊದಮೊದಲು ಚುರುಕಾಗಿದ್ದ ಆ ಯುವಕ ಈಗ ಮೂಲೆ ಸೇರಿಕೊಂಡನು. ತನ್ನ ಕಾಲುಗಳೇ ತನ್ನನ್ನು ಹೊತ್ತುಕೊಳ್ಳುವುದಿಲ್ಲ ಎಂಬ ಕಹಿ

ಹತ್ಯೆ ಆತನನ್ನು ಮಾನಸಿಕವಾಗಿ ಕುಂದಿಸಿತ್ತು. ನನ್ನ ಬದುಕು ಮುಗಿಯಿತು. ಕುಂಚ ಹಿಡಿಯಲು ಶ್ರಮಿಸಬೇಕಿದ್ದ ನನ್ನ ಕೈಗಳಿಗೆ ಈಗ ಸ್ವತಃ ತಿನ್ನಲು ಇನ್ನೊಬ್ಬರ ಸಹಾಯ ಬೇಕು ಎಂದು ಸಾಗರ್ ದಿನವಿಡೀ ಕೊರಗುತ್ತಿದ್ದನು. ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ಆಡುವ ಮಕ್ಕಳನ್ನು, ಓಡಾಡುವ ಜನರನ್ನು ನೋಡಿ ಮೌನವಾಗಿ ಕಣ್ಣೀರು ಹಾಕುವುದೇ ಆತನ ದಿನಚರಿಯಾಯಿತು. ಗೆಳೆಯರು ಬಂದು ಸಮಾಧಾನ ಹೇಳಿದರೂ ಕೂಡ ಆತನ ಮನಸ್ಸು ಒಪ್ಪುತ್ತಿರಲಿಲ್ಲ. ಕುಂಚಗಳು ಮೂಲೆ ಸೇರಿದವು. ಚಿತ್ರ ಬಿಡಿಸುವ ಬೋರ್ಡ್ ಧೂಳು ಹಿಡಿಯಿತು. ಮನೆಯವರ ಕಣ್ಣೀರು ಸಾಗರನ ನೋವನ್ನು ಮತ್ತಷ್ಟು ಹೆಚ್ಚಿಸಿತು. ಮಗನನ್ನು ಈ ಸ್ಥಿತಿಯಿಂದ ಹೊರತರಲು ತಂದೆ ತಾಯಿ ಎಷ್ಟೋ ಪ್ರಯತ್ನಿಸಿದರು. ಆದರೆ ಸಾಗರನ ಮನಸ್ಸಿನ ಮೇಲಿನ ಗಾಯ ಕಡಿಮೆಯಾಗಲಿಲ್ಲ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ನಂತರ ಅವನ ಜೀವನದಲ್ಲಿ ಹೊಸ ಗಾಳಿ ಬೀಸಲು ಆರಂಭಿಸಿತು. ಆಗ ಪರಿಚಯವಾದವರೇ ಡಾಕ್ಟರ್ ಮಧುಸೂದನ್. ಸಾಗರನ ಈ ಕತ್ತಲಿನ ಬದುಕಿಗೆ ಬೆಳಕಾಗಲು ಬಂದವರೇ ಡಾಕ್ಟರ್ ಮಧುಸೂದನ್. ಅವರು ಊರಿನಲ್ಲೇ ಇದ್ದ ಅಂಧರ ಮತ್ತು ಅಂಗವಿಕಲರ ಪುನರ್ವಸತಿ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಾಗರನ ಕಲಾಪ್ರತಿಭೆಯ ಬಗ್ಗೆ ತಿಳಿದಿದ್ದ ಅವರು ಒಂದು ದಿನ ಸಾಗರನ ಮನೆಗೆ ಬಂದರು. ಸಾಗರನ ಕೋಣೆಗೆ ಬಂದ ಮಧುಸೂದನ್ ಮೇಜಿನ ಮೇಲಿನ ಧೂಳು ಹಿಡಿದಿದ್ದ ಬಣ್ಣದ ಡಬ್ಬಿಗಳನ್ನು ನೋಡಿ ನಸುನಕ್ಕರು. ಸಾಗರ್, ಸಿಟ್ಟಿನಿಂದ ನನ್ನ ಕಾಲುಗಳೇ ನಡೆಯುವುದಿಲ್ಲ. ಇನ್ನು ಈ ಬಣ್ಣಗಳಿಂದ ನಾನೇನು ಮಾಡಲಿ? ನನ್ನ ಬದುಕು ವ್ಯರ್ಥ ಎಂದನು ಸಿಟ್ಟಿನಿಂದ. ಮಧುಸೂದನವರು ಶಾಂತವಾಗಿ ನಕ್ಕು, ಸಾಗರ್ ಇಲ್ಲಿ ಕೇಳು, ನೀನು ನಿನ್ನ ಕಾಲುಗಳನ್ನು ಕಳೆದುಕೊಂಡಿರಬಹುದು, ಆದರೆ ನಿನ್ನ ಕಲ್ಪನಾಶಕ್ತಿಯನ್ನಲ್ಲ. ನಿನ್ನ ಕೈಗಳನ್ನು ಕಳೆದುಕೊಂಡಿಲ್ಲ, ನಿನ್ನ ಕಣ್ಣುಗಳ ದೃಷ್ಟಿಯನ್ನಲ್ಲ. ಚಿತ್ರ ಬಿಡಿಸಲು ಕಾಲುಗಳಲ್ಲ, ಸೃಜನಶೀಲ ಮನಸ್ಸು ಬೇಕು ಎಂದು ಮನವರಿಕೆಯ ಮಾತುಗಳನ್ನು ಹೇಳಿದರು. ಆ ಮಾತುಗಳು ಸಾಗರನ ಎದೆಗೆ ನಾಟಿದವು. ಮಧುಸೂದನ್ ಆತನನ್ನು ಬಲವಂತವಾಗಿ ತಮ್ಮ ಕೇಂದ್ರಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ನಡೆದ ದೃಶ್ಯ ಸಾಗರನ ಕಣ್ಣು ತೆರೆಸಿತು. ಹುಟ್ಟಿನಿಂದ ಕೈಗಳೇ ಇಲ್ಲದ ಒಬ್ಬ ಯುವಕ ಬಾಯಲ್ಲಿ ಕುಂಚ ಹಿಡಿದು ಅದ್ಭುತವಾದ ಪೇಂಟಿಂಗ್ ಬಿಡಿಸುತ್ತಿದ್ದನು. ಕಣ್ಣು ಕಾಣದ ಇನ್ನೊಬ್ಬ ಯುವಕ ಕೇವಲ ಸ್ಪರ್ಶಜ್ಞಾನದಿಂದ ಅದ್ಭುತ ಸಂಗೀತವಾದ್ಯ ನುಡಿಸುತ್ತಿದ್ದನು. ಅವರನ್ನು ಕಂಡ ಸಾಗರನಿಗೆ ತನ್ನ ಯೋಚನಾಸ್ಥಿತಿಯ ಕಂಡು ತನಗೇ ನಾಚಿಕೆಯಾಯಿತು. ತನಗೆ ದೇವರು ಕೈಗಳನ್ನು ಕೊಟ್ಟಿದ್ದಾನೆ, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆದರೂ ತಾನು ಸೋಲೊಪ್ಪಿಕೊಂಡಿದ್ದೇಕೆ ಎಂದು ಆತನಿಗೆ ಅರಿವಾಯಿತು. ಮರುದಿನವೇ ಸಾಗರ್ ತನ್ನ ವೀಲ್ ಚೇರನ್ನು ನೇರವಾಗಿ ತನ್ನ ಕೋಣೆಯ ಸ್ಟುಡಿಯೋಗೆ ತರಲು ಹೇಳಿದನು. ಧೂಳು ಹಿಡಿದಿದ್ದ ಕುಂಚವನ್ನು ಕೈಗೆತ್ತಿಕೊಂಡನು. ಆದರೆ ಆರಂಭದಲ್ಲಿ ಆತನ ಕೈಗಳು ನಡುಗುತ್ತಿದ್ದವು. ಸರಿಯಾಗಿ ಗೆರೆ ಎಳೆಯಲೂ ಆಗಲಿಲ್ಲ. ಆದರೂ ಆತ್ಮವಿಶ್ವಾಸ ಬಿಡಲಿಲ್ಲ. ದಿನವಿಡೀ ಅಭ್ಯಾಸ ಮಾಡಲಾರಂಭಿಸಿದನು. ತನ್ನ ನೋವನ್ನೆಲ್ಲ ಬಣ್ಣಗಳ ಮೂಲಕ ಬೋರ್ಡಿನ ಮೇಲೆ ಬಿಡಿಸಲಾರಂಭಿಸಿದನು. ವೀಲ್ ಚೇರ್ನಲ್ಲಿ ಕುಳಿತು ತನ್ನ ಕಲ್ಪನೆಗೆ ಜೀವ ತುಂಬಿದನು. ಆತನ ನೋವು ಈಗ ಶಕ್ತಿಯಾಗಿ ಮಾರ್ಪಟ್ಟಿತ್ತು. ಕೆಲವೇ ತಿಂಗಳುಗಳಲ್ಲಿ ಸಾಗರ್ ತನ್ನ ವೀಲ್ ಚೇರ್ನಲ್ಲಿ ಕುಳಿತು ಬದುಕಿನ ಅಲೆಗಳು ಎಂಬ ಹೆಸರಿನಲ್ಲಿ ಒಂದು ಅದ್ಭುತ ಕಲಾಸರಣಿಯನ್ನೇ ಸಿದ್ಧಪಡಿಸಿದ್ದನು. ಆ ಚಿತ್ರಗಳಲ್ಲಿ ವೀಲ್ ಚೇರ್ ಮೇಲಿದ್ದರೂ ಕೂಡ ಹಾರಾಡಲು ಹಂಬಲಿಸುವ ಪಕ್ಷಿಯೊಂದು ಕೇಂದ್ರಬಿಂದುವಾಗಿತ್ತು. ಒಂದು ವರ್ಷದ ನಂತರ ಬೆಂಗಳೂರಿನ ಪ್ರತಿಷ್ಠಿತ ಕಲಾ ಗ್ಯಾಲರಿಯಲ್ಲಿ ಸಾಗರನ ಕಲಾಕೃತಿಗಳ ಪ್ರದರ್ಶನ ಏರ್ಪಾಡಾಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಕಲಾಪ್ರೇಮಿಗಳು ಬಂದು ಆ ಚಿತ್ರಗಳನ್ನು ವೀಕ್ಷಿಸಿದರು. ಅಲ್ಲಿಗೆ ಬಂದ ಪ್ರತಿಯೊಬ್ಬರೂ ಸಾಗರನ ಕುಂಚದ ಕೈಚಳಕಕ್ಕೆ ಮಾರುಹೋದರು. ಚಕ್ರಕುರ್ಚಿ ಅಂದರೆ ವೀಲ್ ಚೇರ್ನಲ್ಲಿ ಕುಳಿತು ನಗುಮುಖದಿಂದ ಎಲ್ಲರನ್ನೂ ಸ್ವಾಗತಿಸುತ್ತಿದ್ದ ಸಾಗರನ ಕಣ್ಣುಗಳಲ್ಲಿ ಈಗ ಸೋಲಿನ ಕಾರ್ಮೋಡವಿರಲಿಲ್ಲ. ಬದಲಿಗೆ ಗೆಲುವಿನ ನಗು ಮಿನುಗುತ್ತಿತ್ತು. ಮುಖ್ಯಮಂತ್ರಿಗಳೇ ಸ್ವತಃ ಬಂದು ಸಾಗರ್ ಅವರನ್ನು ಬೆನ್ನು ತಟ್ಟಿ ರಾಜ್ಯಮಟ್ಟದ ಶ್ರೇಷ್ಠ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಅದೇ ವೇದಿಕೆಯಲ್ಲಿ ಮಾತನಾಡುತ್ತಿದ್ದ ಸಾಗರನ ಅಂತರಾತ್ಮದ ನುಡಿಗಳು ಸಭಿಕರ

0: ಕಣ್ಣಲ್ಲಿ ಆನಂದ ಬಾಷ್ಪ ತಂದವು. ದೇವರು ನಮ್ಮ ದೇಹದ ಒಂದು ಭಾಗವನ್ನು ಕಿತ್ತುಕೊಂಡಾಗ ನಮ್ಮೊಳಗೇ ಇರುವ ಇನ್ನಷ್ಟು ದೊಡ್ಡ ಶಕ್ತಿಯನ್ನು ಜಾಗೃತಗೊಳಿಸುತ್ತಾನೆ. ಸೋಲು ನಮ್ಮನ್ನು ಮುಳುಗಿಸುವುದಿಲ್ಲ, ನಾವು ಬಿಟ್ಟುಕೊಡುವ ನಿರ್ಧಾರವೇ ನಮ್ಮನ್ನು ಮುಳುಗಿಸುತ್ತದೆ. ಇಂದು ಸಾಗರ್ ಕೇವಲ ಒಬ್ಬ ಚಿತ್ರಕಾರನಲ್ಲ, ಅಪಘಾತದಿಂದ ಕುಸಿದು ಹೋದ ನೂರಾರು ಯುವಕರ ಬಾಳಿಗೆ ಆಶಾಕಿರಣವಾಗಿ, ನೊಂದ ಮನಸ್ಸುಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಬದುಕು ನಡೆಸುತ್ತಿದ್ದಾನೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದಾಗ ಎದೆಗುಂದದೆ ಧೈರ್ಯದಿಂದ ಎದುರಿಸಿ ಮುನ್ನಡೆಯುವ ಛಲವನ್ನು ಬೆಳೆಸಿಕೊಳ್ಳಬೇಕು, ಛಲಮೆರೆದ ವ್ಯಕ್ತಿಗಳಾಗಿ ಬಾಳಬೇಕು. ಶ್ರೀ ಪುರಂದರದಾಸರು ಹೇಳಿರುವಂತೆ ಈಸಬೇಕು, ಇದ್ದು ಜಯಿಸಬೇಕು, ಜೀವನದ ಕಷ್ಟಗಳನ್ನು ಎದುರಿಸಿ ಗೆಲ್ಲಬೇಕು ಎಂಬ ತತ್ವವನ್ನು ಅರಿಯಬೇಕು. ಆಗ ಮಾತ್ರ ನಮ್ಮ ಕನಸಿನ ಲೋಕವನ್ನು ನನಸು ಮಾಡಲು ಸಾಧ್ಯ.
1: ಹಾ ಪ್ರಿಯ ಕೇಳುಗರೆ, ಕಥೆಯ ನೀತಿ ಗೊತ್ತಾಯ್ತಲ್ವಾ? ದೇವರು ನಮ್ಮಿಂದ ಒಂದನ್ನು ಕಸಿದುಕೊಂಡರೆ ಇನ್ನೊಂದು ಕೊಡಮಾಡುವನು. ಅದರಲ್ಲಿ ನಾವು ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡು ಸಾರ್ಥಕ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕನ್ನುವುದೇ ಕಥೆಯ ನೀತಿಯಾಗಿತ್ತು. ನಿಮಗೆ ಹೇಗನ್ನಿಸ್ತು ಹೇಳ್ತಿರಲ್ಲ?

ಇದುವರೆಗೆ ಕನಸಿನ ಲೋಕ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ರುದ್ರಮ್ಮ ಗಿಡ್ಡಪ್ಕೋಳ್. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಗೆ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, 6:30 ಅವಲೋಕನ, 6:35 ಕಾಣಿದವರ ಬಗ್ಗೆ ಪ್ರಕಟಣೆಗಳು. ಇಂದು ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಹಲೋ ಕೃಷಿರಿಂಗ ನೇರ ಪುಣ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:20 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7:45 ಚಿತ್ರಗೀತೆಗಳು, 8:00 ಹಾಗೂ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರೆಂಟ್ ಅಫೇರ್ಸ್, ರಾತ್ರಿ 10:00 ಕರ್ನಾಟಕ ಸಂಗೀತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355-9226, STD ಕೋಡ್ ಸಂಖ್ಯೆ 0832.

ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30ಕ್ಕೆ ಚಿಂತನ ಕೇಳಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35ಕ್ಕೆ ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ, 6:40ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7 ಗಂಟೆಗೆ ಸೇವಾ ಮಾಹಿತಿ, 7:15ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ, 7:30ಕ್ಕೆ

ವಾಣಿಜ್ಯ ಪ್ರಕಟಣೆಗಳು. ನಾಳೆ ಬೆಳಗ್ಗೆ 7:45 ಹಾಗೂ 9:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 9:10 ದೆಹಲಿ ಕೇಂದ್ರದ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ನಾಳೆ ಬೆಳಗ್ಗೆ 11:00 ಹಾಗೂ 12:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಬಿತ್ತರವಾಗುವುದು. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮವನ್ನು ಕೇಳುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮಧ್ಯಾಹ್ನ 2:40 ಹಾಗೂ 3:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5:00 ಚಿತ್ರಗೀತೆಗಳು, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚಾಳುಕೈ ಕಾರ್ಯಕ್ರಮ, 6:30 ರಸವಾರ್ತೆ, 6:50 ಕಿಸಾನ್ವಾಣಿ ಕಾರ್ಯಕ್ರಮ ಮೂಡಿಬರುವುದು. ನಾಳೆ ರಾತ್ರಿ 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿರಿ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿರಿ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಹಾಗೂ 10:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:10.
1: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ ₹85 ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಗಂಗಾ, ಅಲ್ಲಿ ಏನ್ ಮಾಡಕತ್ತಾಳ ನೋಡು
4: ಗೀತಾ. ಲತಾ
3: ಏನೋ ಓದಕತ್ತಾಳ.
4: ಹೌದಲ್ಲ ಲತಾ, ಏನ ಭಾಳಷ್ಟು ಕೈಯಾಗ ಏನೋ ಹಿಡ್ಕೊಂಡಾಳವ, ಏನು ಓದಾಕತ್ತಾಳೇನೋ, ಎಷ್ಟು ಮಗ್ನ ಆಗ್ಯಾಳಂತೀರಿ.
3: ಏನು ಲೆಟ್ರ್ ಅದಾವ? ಅವು ಲೆಟ್ರ್ ಲವ್ ಲೆಟ್ರ್ ಇದ್ದಂಗ ಅದಾವ. ಅವ್ರ ಮನೆಯವ್ರು ಬರ್ದಿದ್ದಾಗ
4: ಯಾರ ಲೆಟ್ರ್ ಹಾಕ್ಯಾರ ರೀ ವೈಕಿಗೆ?
3: ಏ ಮೊದ್ಲಿನೂ ಇದ್ದಂಗ ಅದಾವ ನೋಡವ್. ಹಳಿವಾಗಿ ಒಬ್ಬ ಕುತ್ತು ಖುಷಿಯಾಗಿ ಓದಾಕತ್ತಾಳ
4: ನೋಡಲ್ಲ. ಹಕ್ಕಿ ಎಷ್ಟದಾವ ಅದನ್ನ ಸೌಂಡ್ ಕೇಳ್ಕೊಂತ ತಾನ ಮಗ್ನ ಆಗ್ಯಾಳ. ಇಟ್ಟು ಮುಂದೆ ಬಂದ್ರು ನೋಡವಳ
3: ಲತಾ.
4: ಹಾ ಗೀತಾ.
3: ಹ್ಞೂ, ಏನು ಲಕ್ಷ್ಯ ಇಲ್ಲ, ನಿನ್ ಮುಂದೆ ನಿಂತು ಎಷ್ಟೊತ್ತಾಯ್ತು ನಾವು ಮಾತಾಡಿದೀವಿ, ನೋಡ್ಕೊತ ನಿಂತೀವಿ.
5: ಇಲ್ಲ, ಇವು ಲೆಟ್ರ್ ಅಲ್ಲಿ ಕಪಾಟ್ ಒಳಗೆ ಇಟ್ಟಿದ್ನವ.
3: ಹ್ಞೂ,
5: ಅದು ಕಪಾಟ್ ಕ್ಲೀನ್ ಮಾಡೋಣಂತ ಹೋದ, ಇವು ಲೆಟ್ರ್ ಸಿಕ್ವವ, ಅದಕ್ಕೆ ನೋಡೋಣಂತ ಹೇಳಿ ಕೂತಿದ್ದೆ. ಈ ಲೆಟ್ರ್
4: ಬಂದು ಪತ್ರನು
5: ಎಲ್ಲ
4: ಯಾರು ಬರ್ತಿದ್ದೀನಿ?
3: ಅವ್ರ ಮನೆಯವ್ರು ಬರ್ದಿದ್ದಿರ್ತಾವ. ಆಕಿನ ಮುಖದ ಖುಷಿ ನೋಡೇ ಗೊತ್ತಾಗ್ತದ ನೋಡಿ, ಅಷ್ಟು ಖುಷಿ ಆಗ್ಯದ. ಹಳೆ ನೆನಪುಗಳಲ್ಲ
4: ಅಲ್ಲ, ಪತ್ರ ಓದ ಮುಂದಿನ ನಾಚಿಕೆ ಹೆಂಗ್ ನೋಡಕ್ಕಿನ ಮುಖದ ಕಾಣ್ತದ.
3: ನಾಚಕತ್ತಾಳ, ಮದುವೆ ಆಗಿ 20 ಆಯ್ತು, ಇನ್ನ ನಾಚೋದು ನೋಡು.
5: ಏನಿಲ್ಲ
3: ತೋರ್ಸಲ್ಲ, ತೋರ್ಸ್ ನೋಡು, ತೋರ್ಸು.
5: ಅದಕ್ಕೇನೈತಿ
4: ಅಲ್ಲ, ಒಬ್ರಿಗೊಬ್ರು ಪತ್ರ ಓದ್ಬೇಡ ತಿಳ್ತಿದ್ ನಮ್ಮ ಅವ್ವ. ಹೌದಲ್ಲೇನ ಹಂಗ್ಯಾಂಗ ನಾವು
3: ಈ ಪತ್ರಗಳ ಇದನ್ನೇ ಕಡಿಮೆ ಆಗ್ಯದ ನೋಡು. ಪತ್ರಗಳೇ ಹಾಕಂಗಿಲ್ಲ ಈಗ ಹೊಟ್ಟೆ ಯಾರು ಅಲ್ಲ
4: ನೋಡುವ. ಮೊದ್ಲ ಪತ್ರ ಬರೀಬೇಕಂದ್ರ ನಾವ್ ಮೊದ್ಲ ಒಂದ್ ಕಚ್ಚಾ ಒಳ ಬರ್ತೆಗಿತ್ತಿದ್ವಿ ಪತ್ರ, ತಪ್ಪಾಗಬಾರ್ದು.

0: ಅದು ಅನ್ನೋ ಒಂದು ಉದ್ದೇಶದಿಂದ
1: ಹೊಡಿಬೇಕಾಗ್ತದ
0: ಅಂಗ ಎಷ್ಟು ಇರ್ತಿತ್ತ ಅದ್ರೊಳಗ ಎಲ್ಲ ಬರಿಬೇಕು, ಹಂಗದಿರಿ ಆರಾಮದಿರಿ ನಾವು ಈ ಕಾಡ ಆರಾಮದೇವ್ ನೀವು
1: ಅದ್ರೊಳಗೆ ಪತ್ರನೇ ಮುಗಿದು ಹೋಗ್ತಿತ್ತು
2: ಎಲ್ಲರೂ. ಅದಿಷ್ಟು ಬರೆಯಕ್ಕೆ ಒಂದ್ ಪ್ಯಾರಾಗ್ರಾಫ್ ಆಗೋದವ
0: ಮತ್ತೆಲ್ಲ.
2: ಆದ್ರೂ ಏನು ಚಂದ ಲತಾ ಗಂಗಾ ಅವು ಬರೆಯೋದೇ ಚಂದವ. ಏನು ಎಲ್ಲ ವಾಟ್ಸಪ್ ಬಂದವ, ಫೋನ್ ಬಂದವ, ಆದ್ರೂ ನೀ ಬರೆಯೋದು ಬರೆಯೋದ್ರಿಂದ ಬರವಣಿಗೆ ಕಲೆ
0: ಈಗ ಏನು ಆ ಎಲ್ಲ ಇದನ್ನಾಗ್ಯ ಈಗ
1: ಮೊಬೈಲ್ ನಾಗ.
0: ಮತ್ತೆ ಇನ್ನೊಂದೇನಂದ್ರ 12 ಗಂಟೆ ಆಯ್ತಂದ್ರ ಸಾಕು ಪೋಸ್ಟ್ ಮಾನ್ ಬರ್ತಿದ್ದ. ಪೋಸ್ಟ್ ಮಗ್ಲ ಮನ್ಯಾಗ ಪೋಸ್ಟ್ ಬರ್ತಂದ್ರ ನಮ್ದು ಬಂದದೇನ್ರಿ ಬಂದಲ್ಲ ಯಾಕ ಅಂತ ಕೇಳ್ತಿದ್ವಿ. ನಮ್ಗೆ ಏನ್ ಹೇಳ್ಬೇಕು, ಹಾಕಿದ್ರ ಬರ್ತದ್ರಿ ಅಂತ ಅಂತಿದ್ದೆ ಎಷ್ಟೋ ಸತ್ತೆ.
1: ಅಲ್ಲ ಇಷ್ಟು ಈ ಪರಿ ಲೆಟರ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿ ಅಲ್ಲ, ದಿನಕ್ಕ 2 ಬರಿತಿದ್ರೆ 4 ಬರ್ತಿದ್ರು
2: ಬಾರಿ ಬಿಡವ.
0: ಇಲ್ಲ ಇಲ್ಲ ತಾರೀಕ್ ನೋಡಿದ್ರೆ ಗೊತ್ತಾಗ್ತದೆ ದಿನ
2: ಅಷ್ಟೇ ಅಲ್ಲ ಎಲ್ಲಾರ್ದು.
0: ಈಗ ಮತ್ತ ಪತ್ರ ಅಷ್ಟೇ ಅಲ್ಲ, ಕೆಲವು ಸತಿ ಟೆಲಿಗ್ರಾಮ್ ಬತ್ತಂದ್ರ ಮಂದಿ ಅಂಚೆ ಸಾಯ್ತಿದ್ರು.
2: ಟೆಲಿಗ್ರಾಮ್ ಟೆಲಿಗ್ರಾಮ್ ಅಂದ್ರ ಆಘಾತಕಾರಿ ಸುದ್ದಿ ಐತಿ ಅಂತ ಹೇಳಿ ಅವಾಗಿಂದ ಇದವ
0: ಟೆಲಿಗ್ರಾಮ್ ಅದಕ್ಕೆ ಅಷ್ಟು ಭಯ
1: ಪಡಿಲ್ಲ. ಖುಷಿ ಸುದ್ದಿ ಸಹಿತ ಅವ್ರು ಟೆಲಿಗ್ರಾಮ್ ಮಾಡಿ ಹೇಳ್ತಿದ್ರಲ್ಲ, ಆದ್ರೆ ನಮ್ಗೆ ಗಾಬರಿನೇ.
0: ಗಾಬರಿ ಅಂದ್ರೆ ಏನು, ನಮ್ಮ ಆಯ ಅಂದ್ರು ಟೆಲಿಗ್ರಾಮ್ ಅನ್ನ ಬಿದ್ದು ಒಳ್ಯಾಡ್ಕೋತ ಅಳ್ತಿತ್ತು. ಅದು ತಗದು ಓದಾಗ ಸೊಸೈಟಿಗೆ ಒಯ್ದು ಅಲ್ಲಿ ಗೌಡ್ರ ಕೈಲಿ ಓದಿಸ್ದಾಗ ಗೊತ್ತ. ನಾವು ಇನ್ನ ಸಣ್ಣ ಸಣ್ಣವರು ನಮಗೂ ಅಷ್ಟು ಪತ್ರದಾಗ ಓದಾಕ
1: ಬರ್ತಿದ್ದಿಲ್ಲ.
0: ಹಿಂಗ
1: ಮತ್ತ ಟೆಲಿಗ್ರಾಮ್ ಒಳಗ ಅದು ಒಂದೇ ಲೈನ್ ಒಳಗೆ ಮುಗಿಸಿರ್ತಾರ. ಅದನ್ನ ಏನು ಬರ್ದು ಬಾಳ ಇರಂಗಿಲ್ಲ ಬರವಣಿಗೆ.
2: ಬಾಳ ಇರಂಗಿಲ್ಲ ಅವಾಗ. ಇನ್ಲ್ಯಾಂಡ್ ಲೆಟರ್, ಪೋಸ್ಟ್ ಕಾರ್ಡ್ ಇವೆಲ್ಲ
1: ಜಾಸ್ತಿ.
2: ಇನ್ಲ್ಯಾಂಡ್ ಲೆಟರ್ ಮತ್ ಬಹಳ ಉದ್ದಕ್ ಬರಿಬೋದಿತ್ತು. ಪೋಸ್ಟ್ ಕಾರ್ಡ್ ಅಂದ್ರ ಇದ ಸ್ವಲ್ಪ ಬರಿತಿದ್ವಿ ನಾವು, ನಮ್ಮ ಅಜ್ಜ ಅಜ್ಜಿಗೆ ಬರಿತಿದ್ವಿ ಪೋಸ್ಟ್ ಕಾರ್ಡ್ನಾಗ.
0: ನನ್ನ ಮಕ್ಕಳು ಕೇಳಾಕತ್ತಾವ ಈಗ ವಿಶ್ವ ಅಂಚೆ ದಿನ ಅಂದ್ರ ಏನು ಯಾವ ಅಂತ ಕೇಳಾಕತ್ತಾರ.
1: ಹೌದು, ಇವತ್ತೇ ಅದು ವಿಶ್ವ ಅಂಚೆ ದಿನ ಅಕ್ಟೋಬರ್ 9
2: ಐತಿ
1: ಅಲ್ಲ. ಹೌದು ನೋಡಿ, ಇವತ್ತೇ ಪತ್ರಾನೆ ಹೆಂಗ್ ತಗದಾಳ ನೋಡು.
2: ಅಕಸ್ಮಾತ್ ಆಗಿ ಕಪಾಟ್ ಸ್ವಚ್ಛ ಮಾಡತ್ತಿದ್ದೆ, ಹಂಗಾಗಿ ನೋಡಿದೆ.
1: ಕೋ ಇನ್ಸಿಡೆನ್ಸ್ ಅಂತಾರಲ್ಲ ಹಂಗಾಗಿತ್ತು.
2: ಹಂಗಾಗ್ಯದ ನೋಡಿ ಇದ ನೋಡ. ವಿಶ್ವ ಅಂಚೆ ದಿನ ಅಂತ ಹೇಳಿ 1874 ಸ್ವಿಟ್ಜರ್ಲ್ಯಾಂಡ್ ನ ಬರ್ನ್ ಅಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆಯ ನೆನಪಿಗಾಗಿ 1 ಅಕ್ಟೋಬರ್ ವಿಶ್ವ ಪೋಸ್ಟ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತದಂತವ. ಅಂದ್ರ 1969 ಜಪಾನ್ ದ ಟೋಕಿಯೋ ಒಳಗ ಈ ದಿನವನ್ನ ವಿಶ್ವ ಅಂಚೆ ದಿನವನ್ನಾಗಿ ಘೋಷಣೆ ಮಾಡಿದ್ರಂತ. ಡ್ರಾಫ್ಟ್ ಇತ್ತವಾಗ, ಸಂದೇಶಗಳನ್ನ ಕಳಿಸ್ತಿದ್ರು.
1: ಇದು 150 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಭಾರತೀಯ ಅಂಚೆ ಇಲಾಖೆ ನಿರ್ವಹಿಸುವ ಪಾತ್ರ ಬಹಳ ದೊಡ್ಡದದ ಇದ್ರೊಳಗ. ಅದೊಂದು ನಾವು ಗುರುತಿಸಬೇಕಾದಂತದ್ದು.
2: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಂತೋಷಿ ಜವಳಿ ಕುಸೂರ್, ಭಾರತಿ ಸುಣಗಾರ್ ಹಾಗೂ ಶೈಲಾ ಎರನಾಳ್.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಬನ್ನಿ ಕೇಳಿ ಇಂದಿನ ನೀತಿ ಕಥೆ. ಓರ್ವ ಅಲೆಮಾರಿ ಸನ್ಯಾಸಿ ಮಾರ್ಗಾಯಾಸ ಪರಿಹಾರಕ್ಕೆ ಒಂದು ಊರಿನಲ್ಲಿ ತಂಗಲು ನಿಶ್ಚಯ ಮಾಡಿದ. ಅವನು ಮೊದಲು ಕಂಡ ಮನೆಯ ಬಾಗಿಲನ್ನ ತಟ್ಟಿ ಎದುರಾದ ಯಜಮಾನಿಗೆ, ತಾಯಿ, ಈ ರಾತ್ರಿ ನನಗೆ ತಂಗಲು ಸ್ವಲ್ಪ ಸ್ಥಳವನ್ನು ಅಲ್ಪಾಹಾರವನ್ನು ಒದಗಿಸುವಿರಾ? ಭಗವಂತ ನಿಮಗೆ ಒಳ್ಳೆಯದು ಮಾಡುವನು ಎಂದು ಕೋರಿದ. ಆಕೆಯ ಅನುಕೂಲಸ್ಥೆ ಮನೆಯು ವಿಶಾಲವಾಗಿ ಸೌಕರ್ಯಗಳಿಂದ ಕೂಡಿದ್ದಿತು. ಆದರೆ ಒರಟಳಾದ ಯಜಮಾನಿ, ನಮಗೆ ಭಗವಂತ ಸಾಕಷ್ಟು ಒಳ್ಳೆಯದನ್ನ ಮಾಡಿದ್ದಾನೆ, ಮುಂದೆ ಹೋಗು ಎಂದು ಹೇಳಿ ಧಡಾರನೆ ಬಾಗಿಲನ್ನು ಮುಚ್ಚಿಕೊಂಡ್ಲು. ನಂತರ ಸನ್ಯಾಸಿಯು ಇನ್ನೊಂದು ಮನೆಗೆ ಹೋದ. ಅದು ಇಕ್ಕಟ್ಟಾಗಿದ್ದು ಹಳೆಯದಾದ ಮನೆಯಾಗಿತ್ತು. ಮನೆ ಯಜಮಾನಿ ಓರ್ವ ದರ್ಜಿ ಸನ್ಯಾಸಿಯನ್ನ ಬರಮಾಡಿಕೊಂಡು ತಾನು ತಿನ್ನಲಿಟ್ಟುಕೊಂಡಿದ್ದ ಎರಡು ರೊಟ್ಟಿಗಳಲ್ಲಿ ಒಂದನ್ನ ಸನ್ಯಾಸಿಗೆ ಕೊಟ್ಲು. ಮಲಗಲು ಚಾಪೆ ಹಾಸಿಕೊಟ್ಟು ಹರಿದ ಕಂಬಳಿಯನ್ನ ಹೊತ್ತುಕೊಳ್ಳಲು ಕೊಟ್ಟಳು. ಮುಂಜಾನೆ ಎದ್ದ ಸನ್ಯಾಸಿ, ಅಮ್ಮ, ಇಂದು ಬೆಳಿಗ್ಗೆ ನೀನು ಯಾವ ಕೆಲಸವನ್ನ ಮಾಡುವೆಯೋ ಅದನ್ನು ದಿನವಿಡೀ ಮಾಡುವಂತಾಗಲಿ ಎಂದು ವರವಿತ್ತು ಹೊರಟು ಹೋದನು. ಆ ಹೆಣ್ಣು ಮಗಳಿಗೆ ಸನ್ಯಾಸಿ ಹೇಳಿದ್ದು ತಿಳಿಯಲಿಲ್ಲ. ಹೇಗಾದ್ರೂ ತನ್ನ ದಿನನಿತ್ಯದ ಮನೆಯ ಕಾರ್ಯಗಳನ್ನ ಮಾಡಿಕೊಳ್ಬೇಕಷ್ಟೆ. ಆಕೆ ಡಬ್ಬದಲ್ಲಿ ರಾಗಿ ಎಷ್ಟಿದೆಯೋ ಎಂದು ಸೇರಿನಿಂದ ಅದನ್ನ ಅಳೆದಳು. ಬೆಳಿಗ್ಗೆ ಆಕೆ ಮಾಡಿದ ಮೊದಲ ಕೆಲಸ ಅದಾಗಿತ್ತು. ಆಶ್ಚರ್ಯ ಪಡುವಂತಹ ಮಾತೇನಂತಂದ್ರೆ, ಅವಳು ಎಷ್ಟು ಸಲ ರಾಗಿಯನ್ನ ಡಬ್ಬದಿಂದ ಅಳೆದು ಇನ್ನೊಂದು ಡಬ್ಬಕ್ಕೆ ತುಂಬಿದರೂ ಅದು ವೃದ್ಧಿಸುತ್ತಲೇ ಇದೆ. ಅವಳಿಗೆ

ಮುಖಕ್ಕೆ ತೋಚಲಿಲ್ಲ. ಮನೆಯಲ್ಲಿದ್ದ ನಾಲ್ಕಾರು ಡಬ್ಬಗಳಿಗೆ ರಾಗಿ ತುಂಬಿಸಿದಳು. ಬಳಿಕ ಇನ್ನಷ್ಟು ಡಬ್ಬಗಳು ಬೇಕೆಂದು ಎರವಲು ಪಡೆಯಲು ಆ ಅನುಕೂಲಸ್ಥೆಯ ಮನೆಗೆ ಬಂದಳು. ಆ ಶ್ರೀಮಂತೆಯ ಮುಂದೆ ಈ ಹೆಣ್ಮಗಳು ಮುಚ್ಚು ಮರೆಯಲ್ಲದೆ ವಿಷಯವನ್ನ ವಿವರಿಸಿದಳು. ಆ ಶ್ರೀಮಂತೆ ಬೆರಗಾದಳು. ಈಕೆ ನಾಲ್ಕು ಖಾಲಿ ಡಬ್ಬಗಳನ್ನ ಕೊಟ್ಟು ಕಳುಹಿಸಿ ಆ ಸನ್ಯಾಸಿ ಎಲ್ಲಿದ್ದರೂ ಹುಡುಕಿ ತರಲು ತನ್ನ ಮಕ್ಕಳನ್ನ ಅಟ್ಟಿದಳು. ಮಕ್ಕಳು ಊರಾಚೆ ಹೋಗಿದ್ದ ಸನ್ಯಾಸಿಯನ್ನ ಕಾಡಿ ಬೇಡಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕರೆತಂದ್ರು. ಯಜಮಾನಿ ಸನ್ಯಾಸಿಗೆ ರಾಜಾತಿಥ್ಯ ಮಾಡಿದಳು. ಸ್ವಾಮಿ, ನಾಳೆ ಬೆಳಿಗ್ಗೆ ಎದ್ದು ನಾನೇನು ಮಾಡುವೆನೋ ಅದನ್ನೇ ದಿನವಿಡೀ ಮಾಡುವಂತೆ ವರ ಕೊಡಿ ಎಂದು ಕೇಳಿದಳು. ಸನ್ಯಾಸಿಗೆ ಯಾವ ಪಕ್ಷಪಾತವೂ ಇರಲಿಲ್ಲ. ಅವನು ಒಳ್ಳೆಯ ಮನಸ್ಸಿನಿಂದಲೇ ಹಾಗೆ ಆಗಲಿ ಅಂತ ವರ ನೀಡಿದ. ಮರುದಿನ ಬೆಳಿಗ್ಗೆ ಯಜಮಾನಿ ಕೂಡಿಟ್ಟ ವರಹಗಳನ್ನ ರಾಶಿ ಹಾಕಿಕೊಂಡ್ಲು. ಅದನ್ನ ಎಣಿಸುತ್ತಾ ಹೋದ್ರೆ ಹಾಗೆಯೇ ನಾಣ್ಯಗಳು ರಾತ್ರಿಯವರೆಗೂ ವೃದ್ಧಿಸುತ್ತಾ ಹೋಗುತ್ತದೆ ಅಂತ ಅವಳ ಲೆಕ್ಕವಾಗಿತ್ತು. ಆದ್ರೆ ನಾಣ್ಯ ಎಣಿಸುವ ಕೆಲಸ ಮಾಡುವ ಮೊದಲೇ ಯಜಮಾನಿಗೆ ಭಾರಿ ಸೀನು ಬಂದು ಬಿಟ್ಟಿತು. ಆಕ್ಷಿಣ್ಯಾಕ್ಷಿಣ್ಯ ಅಂತ ಸೀನಿದ್ಳು. ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಹೀಗೆ ಸೀನಿನ ಸುರಿಮಳೆಯೇ ಆಗತೊಡಗಿತು. ಏನೇ ಉಪಚರಿಸಿದ್ರು ಸೀನುಗಳು ನಿಲ್ಲವಾದು. ಮಧ್ಯಾಹ್ನದ ವೇಳೆಗೆ ಅವಳು ದವಾಖಾನೆಗೆ ದಾಖಲಾದಳು. ತಿಳಿದಲ್ಲ ಶ್ರೋತೃಗಳೇ ಇಂದಿನ ಕಥೆಯ ನೀತಿ, ಇತರರು ಬಯಸಿದ್ದನ್ನ ನಾವು ಬಯಸಬಾರದು. ಹಾಗೇನೆ ಬಂದಂತಹ ಅವಕಾಶಗಳನ್ನ ನಾವು ಮೊದಲೇ ಕಳ್ಕೊಳ್ಬಾರ್ದು, ಕಳ್ಕೊಂಡು ಪಶ್ಚಾತ್ತಾಪ ಪಡಬಾರ್ದು. ಶ್ರೋತೃಗಳೇ, ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು ಶ್ರೋತೃಗಳೇ. ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೇಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಜಂತರಮಂತರಸ್ಥಳೆ ಶ್ವಸ್ತನ ಪ್ರತಿಷೇಧ ಪ್ರದರ್ಶನಾರ್ಥಂ ದಿಲ್ಯಾರಕ್ಷಿಬಲೇನ ಪ್ರತ್ಯಾಖ್ಯಾತ ಅನುಮತಿಃ. ಅದ್ಯ ರಾತ್ರಿ 9 ದಿಲ್ಯಾಃ 57 ಮೆಟ್ರೋ ಸ್ಥಾನಕಾನಿ ಪಿಹಿತಾನಿ ಭವಿಷ್ಯಂತಿ. ಶ್ವಃ ಪ್ರಾತಃ 4 ಅಪರಾಹ್ನೆ 2 ಯಾವತ್ ನವದಿಲ್ಲಿ ಹಜರತ್ ನಿಜಾಮುದ್ದೀನ ಸ್ಥಾನಕಯೋಃ ಆಗಮ್ಯಮಾಣಾನಿ ಸರ್ವಾಣ್ಯಪಿ ಡಾಕದ್ರುತಗಾಮಿ ರೇಲಯಾನಾನಿ ಉದ್ಗಮಸ್ಥಾನಾದೇವ ನಿರಸ್ತೀಕೃತಾನಿ. ಭಾರತ ಇಥಿಯೋಪಿಯಾ ಸಾಮರಿಕ ಸಂಧಿ ಸಾಮೂಹಿಕ ಮೂಲ್ಯೇಷು ದಕ್ಷಿಣ ದಕ್ಷಿಣ ಐಕ್ಯಭಾವೆ ಚ ಪ್ರತಿಷ್ಠಿತಃ ಇತಿ ವಿದೇಶಮಂತ್ರಿಣಃ ಡಾಕ್ಟರ್ ಎಸ್ ಜಯಶಂಕರಸ್ಯ ಪ್ರತಿಪಾದನಂ. ವಿದೇಶಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಪಂ ಪ್ರಕ್ರಿಯಾ ನಿಲಂಬನಂ ಎಚ್ 1B ವೀಸಾ ವೈಧತಾಂ ನ ಬಾಧತೆ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ರಾಂಚಿ ನಗರೆ ಭಾರತ ವೆಸ್ಟ್ ಇಂಡೀಸ್ ದಲಯೋಃ ಮಧ್ಯೆ ದ್ವಿತೀಯ ವಿಂಶತಿ ಪ್ರತಿ ವಿಂಶತಿಃ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ಸಾಯಂ ಆಯೋಜಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ದಿಲ್ಲಿ ಆರಕ್ಷಿಬಲೇನ ಶ್ವಃ ಜಂತರಮಂತರಸ್ಥಳೆ ಸಿಜೆಪಿ ಇತ್ಯನೇನ ಆಯೋಜಯಿತುಂ ನಿಶ್ಚಿತಸ್ಯ ಪ್ರಸ್ತಾವಿತ ವಿರೋಧ ಪ್ರದರ್ಶನಸ್ಯ ಅನುಮತಿಃ ಅದ್ಯ ಪ್ರತ್ಯಾಖ್ಯಾತ. ಅದ್ಯ ಪ್ರಾತಃ ಕಾಲೆ ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯಂತಿ ದಿಲ್ಲಿ ಆರಕ್ಷಿಬಲಸ್ಯ ಸಂಯುಕ್ತಾಯುಕ್ತ ನೂಪುರ ಪ್ರಸಾದಃ ಅವೋಚತ್ ಯತ್ ಜಂತರ್ಮಂತರಸ್ಥಳೆ ಪ್ರತಿಷೇಧ ಸಭಾನಾಂ ಅಥ ಅನ್ಯ ಕಾರ್ಯಕ್ರಮಾಣಾಂ ಆಯೋಜನಾಯ 10 ಪೂರ್ವಮೇವ ಆವೇದನ ಪತ್ರಂ ಸಮರ್ಪಣೀಯಂ. ಸಂಯುಕ್ತ ಆರಕ್ಷ್ಯಾಯುಕ್ತಯಾ ಸ್ಪಷ್ಟೀಕೃತಂ ಯದನೇನ ಸಮೂಹೇನ ಪೂರ್ವಮಪಿ ಅಸ್ಮಿನ್ ಸ್ಥಳೆ ವಿರೋಧ ಪ್ರದರ್ಶನಾಯ ಅನುಮತಿಃ ಲಬ್ಧಾ ಆಸೀತ್. ಕಿಂತು ತೈಃ ನಿರ್ಧಾರಿತಾನಾಂ ಮಾರ್ಗದರ್ಶಿಕಾನಾಂ ಅಥ ಚ ಸಮರ್ಪಿತಾನಾಂ ಆಶ್ವಾಸನಪತ್ರಾಣಾಂ ಅನುಪಾಲನಂ ನ ಕೃತಂ. ತಾನ್ಯರೂಪಯತ್ ಯತ್ ವರ್ತಮಾನ ಶಾಂತಿ ವ್ಯವಸ್ಥಾಂ ಲೋಕಸುರಕ್ಷ

0: प्रतिपादयन् अवोचत् यत् सुरक्षारक्षणाय सेवानां नियमनं पूर्णनिषेधात् भिन्नं वर्तते। शीर्षन्यायालयेन मेट्रो रेलयानानां संचालन निर्णयान् यातायात प्रतिबन्धान् मार्ग अवरोध पुनः समीक्षाम् अथ च वैकल्पिक मार्गाणां विषये सर्वसाधारणाय पर्याप्त प्रचार प्रसारं कर्तुं प्राधिकारिणः आदिष्टाः येन जनसामान्यस्य असुविधा न भवेत्। विदेश मन्त्रालयेन स्पष्टीकृतं यत् अमेरिका देशस्य श्रम विभागेन कतिपय संस्थानानां कृते स्थायी श्रम प्रमाणीकरणं कार्यक्रमे गृहीतः निर्णयः H-1B वीजा कार्यक्रमात् सर्वथा पृथक् वर्तते। मन्त्रालयेन स्ववक्तव्ये प्रतिपादितं यत् PERM आवेदनपत्राणां निलम्बनेन स्वयं H-1B वीजा वैधतायां वा तद्धारकाणां तेषां च आश्रितानां वर्तमानस्थितौ कोऽपि प्रत्यक्षप्रभावः नैव भविष्यति। यद्यपि प्रभावितसंस्थानां योग्यानां कर्मचारिणां स्थायिनिवासप्रक्रियायां कश्चन प्रभावः सम्भाव्यते। अस्मिन् सन्दर्भे अमेरिकादेशस्य उपराष्ट्रपतिनः टिप्पण्यः अनुचिताः इति आक्षिपता मन्त्रालयेन उक्तं यत् एतादृशानि वक्तव्यानि तथ्यम् उपेक्षन्ते। भारतेन दृढतया प्रतिपादितं यत् अमेरिकादेशे कार्यरताः भारतीयाः कुशलाः वृत्तिकाः उच्चशिक्षिताः सन्ति, अथ ते तद्देशस्य अर्थव्यवस्थायां नवनिर्माण पारिस्थितिकीतन्त्रे च महत्वपूर्णम् अवदानं यच्छन्ति। विदेशमन्त्रिणा डॉ एस जयशंकरेण प्रतिपादितं यत् भारत इथियोपिया देशयोः सामरिकसन्धिः परस्परसहभागीमूल्येषु समान आकांक्षासु अथ च ऐतिहासिके दक्षिण ऐक्यभावे प्रतिष्ठितः अस्ति। डॉ जयशंकरः अदीस अबाबा नगरे स्वसमकक्षेण इथियोपिया देशस्य विदेशमन्त्रिणा गेडियन तिमोथिवोस हेसेबोन इत्यनेन सह द्विपक्षीयवार्तां विहितवान्। क्रिकेट क्रीडायाम् अद्य भारत वेस्ट इंडीज दलयोः मध्ये पंच प्रतिस्पर्धात्मिकायाः 20-20 अन्ताराष्ट्रिय श्रृंखलायाः द्वितीया प्रतिस्पर्धा रांची नगरे आयोजिष्यते। इति वार्ताः।
1: अवलोकन। ಆಕಾಶವಾಣಿ ಅವಲೋಕನ ವಿಷಯ ಸಾರ್ವಜನಿಕ ಸೇವೆಯ 25 ವರ್ಷಗಳು ನವಭಾರತ ನಿರ್ಮಾಣ ಪ್ರಧಾನಿ ನರೇಂದ್ರ ಮೋದಿ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ 2026 ಅಕ್ಟೋಬರ್ 7ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಸೇವೆಯ ಸುದೀರ್ಘ ಮತ್ತು ಯಶಸ್ವಿ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ 2001 ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದ ಹಿಡಿದು ಇಂದು ದೇಶದ ಪ್ರಧಾನಿಯಾಗಿ ಭಾರತವನ್ನು ವಿಶ್ವಗುರುವಿನ ಸ್ಥಾನದತ್ತ ಮುನ್ನಡೆಸುತ್ತಿರುವವರೆಗೆ ಅವರ ಪಯಣ ದೇಶಸೇವೆ ಬದ್ಧತೆ ಮತ್ತು ಕ್ರಾಂತಿಕಾರಿ ನಿರ್ಧಾರಗಳಿಂದ ಕೂಡಿದೆ ಈ ಕಾಲಘಟ್ಟದಲ್ಲಿ ಅವರು ಕೈಗೊಂಡ ಅಭಿವೃದ್ಧಿಯೆಡೆಗಿನ ನಡಿಗೆ ಪ್ರತಿಯೊಬ್ಬ ಭಾರತೀಯನ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದೆ ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಸಾರ್ವಜನಿಕ ಸೇವೆಯಲ್ಲಿ ಅವರ ದೂರದರ್ಶಿತ್ವ ಮತ್ತು ಸೇವಾ ಮನೋಭಾವ ನವಭಾರತದ ಉದಯಕ್ಕೆ ದೃಢವಾದ ಬುನಾದಿಯನ್ನು ಹಾಕಿದೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರು ಕೈಗೊಂಡ ಆಡಳಿತಾತ್ಮಕ ಪ್ರಯೋಗಗಳು ಮತ್ತು ಆರ್ಥಿಕ ಸುಧಾರಣೆಗಳು ಗುಜರಾತ್ ಮಾದರಿಯಾಗಿ ದೇಶಾದ್ಯಂತ ಗಮನ ಸೆಳೆಯಿತು ಕೃಷಿ ಕೈಗಾರಿಕೆ ಮೂಲಸೌಕರ್ಯ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಅವರು ತಂದ ಸುಧಾರಣೆಗಳು ಗಮನಾರ್ಹವಾದುದು ಭಾರತದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಲು ಅವರಿಗೆ ಹಿಂದಿನ ಅನುಭವಗಳು ದೊಡ್ಡ ಪ್ರೇರಣೆಯಾದವು 2014 ದೇಶದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಎಂಬ ಮಂತ್ರದೊಂದಿಗೆ ಆಡಳಿತದ ಶೈಲಿಯನ್ನೇ ಬದಲಾಯಿಸಿದರು ಭಾರತವನ್ನು ಕೇವಲ ಪ್ರಗತಿಯ ಹಾದಿಯಲ್ಲಿ ನಡೆಸುವುದು ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತರುವುದು ಅವರ ಪ್ರಮುಖ ಗುರಿಯಾಗಿತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಯೋಜನೆಗಳು ಐತಿಹಾಸಿಕವಾಗಿವೆ ಜನಧನ ಯೋಜನೆ ಮೂಲಕ ಕೋಟ್ಯಾಂತರ ಬಡಜನರನ್ನು ಆರ್ಥಿಕ ವ್ಯವಸ್ಥೆಯ ಮುಖ್ಯವಾಹಿನಿಗೆ ತರಲಾಯಿತು ಡಿಜಿಟಲ್ ಪಾವತಿ ವ್ಯವಸ್ಥೆ ಯುಪಿಐ ಇಂದು ವಿಶ್ವವೇ ಬೆರಗುಗಣ್ಣಿನಿಂದ ನೋಡುವಂತಹ ಮಟ್ಟಕ್ಕೆ ಬೆಳೆದಿದ್ದು ಭಾರತದ ತಂತ್ರಜ್ಞಾನ ಕ್ರಾಂತಿಗೆ ಹೊಸ ಮೆರುಗು ನೀಡಿದೆ

0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕೋಟ್ಯಾಂತರ ಬಡ ಕುಟುಂಬಗಳಿಗೆ ಸ್ವಂತ ಮನೆ ನಿರ್ಮಿಸಿ ಕೊಡಲಾಗಿದೆ. ಸ್ವಚ್ಛ ಭಾರತ ಅಭಿಯಾನದ ಮೂಲಕ ನೈರ್ಮಲ್ಯ ಮತ್ತು ಆಡಳಿತದ ಬಗ್ಗೆ ಜನರಲ್ಲಿದ್ದ ಧೋರಣೆಯನ್ನೇ ಬದಲಾಯಿಸಿ ಸಾರ್ವಜನಿಕ ಆರೋಗ್ಯಕ್ಕೆ ಹೊಸ ಆದ್ಯತೆ ನೀಡಲಾಯಿತು. ಉಜ್ವಲ ಯೋಜನೆಯ ಮೂಲಕ ಉಚಿತ ಅಡುಗೆ ಅನಿಲ ಸಂಪರ್ಕ ನೀಡಿ ಕೋಟ್ಯಾಂತರ ಮಹಿಳೆಯರ ಜೀವನದಲ್ಲಿ ಬೆಳಕು ಚೆಲ್ಲಲಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿಯೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಾಯಿತು. ಆಯುಷ್ಮಾನ್ ಭಾರತ ಯೋಜನೆಯು ವಿಶ್ವದಲ್ಲೇ ಅತಿದೊಡ್ಡ ಉಚಿತ ಆರೋಗ್ಯ ರಕ್ಷಣೆ ಯೋಜನೆಯಾಗಿದ್ದು ಬಡ ಕುಟುಂಬಗಳಿಗೆ ದುಬಾರಿ ವೈದ್ಯಕೀಯ ವೆಚ್ಚದ ಹೊರೆಯಿಂದ ಮುಕ್ತಿ ನೀಡಿದೆ. ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಮೂಲಕ ಭಾರತದ ಯುವಜನತೆಗೆ ಆಧುನಿಕ ಮತ್ತು ಪ್ರಾಯೋಗಿಕ ಶಿಕ್ಷಣವನ್ನು ತಲುಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಭಾರತೀಯ ಸಂಸ್ಕೃತಿ ಮತ್ತು ಕೌಶಲ್ಯಗಳಿಗೆ ಒತ್ತು ನೀಡುವ ಈ ಶಿಕ್ಷಣ ನೀತಿಯು ಯುವಕರನ್ನು ಜಾಗತಿಕ ಸ್ಪರ್ಧೆಗೆ ಸಜ್ಜುಗೊಳಿಸುತ್ತಿದೆ. ಮೂಲಸೌಕರ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರತ ಹಿಂದೆಂದೂ ಕಾಣದ ವೇಗದಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನಗಳು ಭಾರತವನ್ನು ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುತ್ತಿವೆ. ದೇಶದಾದ್ಯಂತ ಎಕ್ಸ್ಪ್ರೆಸ್ ವೇಗಳು, ವಂದೇ ಭಾರತ್ ರೈಲುಗಳು, ನವೀಕರಿಸಿದ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳು ದೇಶದ ಸಾರಿಗೆ ಕ್ಷೇತ್ರಕ್ಕೆ ಆಧುನಿಕತೆಯ ಮೆರುಗು ನೀಡಿವೆ. ಗತಿಶಕ್ತಿ ಯೋಜನೆಯ ಮೂಲಕ ವಿವಿಧ ಮೂಲಸೌಕರ್ಯ ಯೋಜನೆಗಳ ಶೀಘ್ರ ಜಾರಿಗೆ ಹಾದಿ ಸುಗಮಗೊಳಿಸಲಾಗಿದೆ. ಯುವ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ಸ್ಮಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ವಿದೇಶಾಂಗ ನೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಭಾರತದ ಸ್ಥಾನಮಾನವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೇರಿಸಿದೆ. G20 ಅಧ್ಯಕ್ಷತೆಯ ಯಶಸ್ವಿ ನಿರ್ವಹಣೆ ಜಾಗತಿಕ ಬಿಕ್ಕಟ್ಟನ್ನು ಸಮಯದಲ್ಲಿ ಮಧ್ಯಸ್ಥಿಕೆ ವಹಿಸುವ ಸಾಮರ್ಥ್ಯ ಮತ್ತು ನೆರೆಹೊರೆಯ ದೇಶಗಳೊಂದಿಗೆ ನಿಕಟ ಬಾಂಧವ್ಯ ಹೊಂದುವ ನೀತಿಯು ಭಾರತವನ್ನು ಪ್ರಭಾವಶಾಲಿ ರಾಷ್ಟವನ್ನಾಗಿ ರೂಪಿಸಿದೆ. ಪರಿಸರ ರಕ್ಷಣೆಯತ್ತ ಭಾರತದ ಬದ್ಧತೆ, ಸೌರಶಕ್ತಿ ಯೋಜನೆಗಳು ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಸ್ಥಾಪನೆ ಪರಿಸರ ಮುನ್ನೆಚ್ಚರಿಕೆಯಲ್ಲಿ ಭಾರತದ ಮುಂಚೂಣಿ ಪಾತ್ರವನ್ನು ಎತ್ತಿಹಿಡಿದಿದೆ. ಕಳೆದ 25 ವರ್ಷಗಳ ಸುದೀರ್ಘ ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿದ ಪರಿಶ್ರಮ, ದೂರದೃಷ್ಟಿ ಮತ್ತು ನಿರ್ಣಾಯಕ ನಾಯಕತ್ವ ದೇಶವನ್ನು ವಿಕಸಿತ ಭಾರತ 2047 ಗುರಿಯತ್ತ ವೇಗವಾಗಿ ಮುನ್ನಡೆಸುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಸಮಯ 6:37 ಹೊತ್ತಲಿದೆ. ಇನ್ನು ವಾಣಿಜ್ಯ ಪ್ರಕಟಣೆ, ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ
2: ಶುರು ಮಾಡೋಣ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್.

0: ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಅವರು, ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿ ಹಾಗೂ ಪೋಡಿ ದುರಸ್ತಿ ಕಾರ್ಯ ಚುರುಕುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಕಲಿ ಭೂದಾಖಲೆ ಸೃಷ್ಟಿಸಿ ಹಾಗೂ ಅಕ್ರಮ ಖಾತೆ ಬದಲಾವಣೆ ಕಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕ 2026 ಸಾಲಿನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ರಾಜ್ಯದಲ್ಲಿ 9 GW ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನ ಹಂತದಲ್ಲಿದ್ದು, ವರ್ಷದಿಂದ ವರ್ಷಕ್ಕೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಪ್ರಭು ಜಿಆರ್ಜೆ ಪ್ರಶಸ್ತಿ ಸ್ವೀಕರಿಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಇಂಧನ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯವು ನಿರಂತರವಾಗಿ ಕೈಗೊಂಡಿರುವ ಪ್ರಯತ್ನಗಳ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಇಂತಹ ಪ್ರಯತ್ನಗಳು ನಿರಂತರವಾಗಿರಲಿ ಎಂದು ಹೇಳಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ಎಲ್ನಿನೋ ಪರಿಸ್ಥಿತಿಯು ಡಿಸೆಂಬರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ ನೀಡಿದೆ. ಇದರಿಂದ ವಿವಿಧ ಪ್ರದೇಶಗಳಲ್ಲಿ ಬರ ಮತ್ತು ಪ್ರವಾಹದ ಅಪಾಯ ಹೆಚ್ಚಾಗಲಿದೆ ಎಂದು ಹೇಳಿದೆ. ಈ ವಿದ್ಯಮಾನವು ಜಾಗತಿಕ ಹವಾಮಾನ ಮಾದರಿಗಳ ಮೇಲೆ ಪ್ರಭಾವ ಬೀರುವುದಲ್ಲದೆ ಆರ್ಥಿಕತೆ, ಪರಿಸರ ವ್ಯವಸ್ಥೆ ಮತ್ತು ಸಮುದಾಯಗಳ ಮೇಲೆ ಪರಿಣಾಮ ಬೀರಲಿದೆ. ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೆಲೆಸ್ತೆ ಸೋಲೋ ನೀಡಿದ ಹೇಳಿಕೆಯಲ್ಲಿ ಎಲ್ನಿನೋ ಈಗಾಗಲೇ ದೃಢವಾಗಿ ನೆಲೆಹೊಂದಿದೆ.

0: ಇದ್ದು ವೇಗವಾಗಿ ಬಲಗೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ಎಲ್ನಿನೊ 2027 ಫೆಬ್ರವರಿವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಇದು 1950 ನಂತರದ ಅತ್ಯಂತ ಪ್ರಭಾವ ಎಲ್ನಿನೊ ಹವಾಮಾನ ವೈಪರೀತ್ಯಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ನಗರೀಕರಣದ ಭರಾಟೆಯಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಗಳ ನಡುವಿನ ಸಮತೋಲನ ಕಾಪಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವನ್ಯಜೀವಿಗಳನ್ನು ಸಂರಕ್ಷಿಸಲು ಡ್ರೋನ್ಗಳು, ರೇಡಿಯೋ ಕಾಲರ್ಗಳು, ಡಿಜಿಟಲ್ ಮ್ಯಾಪಿಂಗ್ ಬಳಸಲು ಒತ್ತು ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಪರಿಸರ ಸಮತೋಲನ ಮತ್ತು ಮಾನವ ವನ್ಯಜೀವಿ ಸಹಬಾಳ್ವೆಯ ಕುರಿತು 3 ಪ್ರಮುಖ ಸಾಕ್ಷ್ಯಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇದೇ 11-21 ನಡೆಯುತ್ತಿದ್ದು, 2 ಹಂತದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ದಸರಾಗೆ 5,161 ಸಿವಿಲ್ ಹಾಗೂ ಟ್ರಾಫಿಕ್ ಪೊಲೀಸ್, 33 ಕೆಎಸ್ಆರ್ಪಿ ತುಕಡಿ, 25 ಸಿಎಆರ್ ತುಕಡಿ ಹಾಗೂ 24 ಎಸಿಎಸ್ ಟೀಮ್, 1,500 ಹೋಂಗಾರ್ಡ್ ಸೇರಿದಂತೆ ಒಟ್ಟು 6,719 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಂಬೂ ಸವಾರಿಯ ದಿನ ಶಿಥಿಲ ಕಟ್ಟಡಗಳು ಹಾಗೂ ಮರದ ಮೇಲೆ ಕುಳಿತು ಜಂಬೂ ಸವಾರಿ ವೀಕ್ಷಣೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಪ್ರಮುಖ ಸ್ಥಳದಲ್ಲಿ 35,794 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. 28 ಆಂಬ್ಯುಲೆನ್ಸ್, 33 ಅಗ್ನಿಶಾಮಕ ವಾಹನವನ್ನು ನಿಯೋಜನೆ ಮಾಡಲಾಗುತ್ತಿದೆ. ದಸರಾ ಸಮಯದಲ್ಲಿ ಈ ಬಾರಿ ಹೇಲಿಯಂ ಬಲೂನ್ಗಳ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. 48,000 ಆಸನಕ್ಕೆ ಮಾತ್ರ ಈ ಬಾರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಕ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕೊರಿಯರ್ ಮೂಲಕ ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1,58,00,000 ರೂಪಾಯಿ ಮೌಲ್ಯದ 1 ಕೆಜಿ 796.96 ಗ್ರಾಂ, ಎಂಡಿಎಂಎ ಸಹಿತ 1,64,00,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ಪಂಜಾಬ್ನ ಅಮೃತಸರದಿಂದ ಎಂಡಿಎಂಎ ಮಾದಕ ವಸ್ತುಗಳನ್ನು ಖರೀದಿಸಿ ಕೊರಿಯರ್ ಮೂಲಕ ಸಾಗಾಟ ಮಾಡಿದರು. ಬಳಿಕ ನಗರದ ವಿವಿಧ ಪ್ರದೇಶಗಳಿಗೆ ಹಾಗೂ ಕೇರಳಕ್ಕೆ ಸಾಗಾಟ ಮಾಡಲು ಸಂಚು ರೂಪಿಸಿದ್ದರು ಎಂದು ತಿಳಿಸಿದ್ದಾರೆ. ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳಕ್ಕೆ ರಥಕ್ಕೆ ಮೈಸೂರಿನಲ್ಲಿಂದು ಹಿರಿಯ ಸಾಹಿತಿ ಹಾಗೂ ರಾಜ್ಯ ಗುಪ್ತವಾರ್ತೆ ಡಿಐಜಿ ಡಾ ಧರಣಿ ದೇವಿ ಮಾಲಗತಿ ಚಾಲನೆ ನೀಡಿದರು. ಡಿಸೆಂಬರ್ ವೇಳೆಗೆ ಜಿಲ್ಲೆಯ ಸುಮಾರು 100

0: 50 ಗ್ರಾಮಗಳಲ್ಲಿ ತಲೆದೋರಬಹುದಾದ ಕುಡಿಯುವ ನೀರಿನ ಅಭಾವವನ್ನು ಎದುರಿಸಲು ದಾವಣಗೆರೆ ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಡ್ತಿ, ವರತಾ ಮತ್ತು ಅಘನಾಶಿನಿ ವೇದಾವತಿ ನದಿ ಯೋಜನೆ ಕೈಬಿಟ್ಟು ಪಶ್ಚಿಮಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ನಡೆಯುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲವಾಗದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದೇ ಭಾನುವಾರದಂದು ನಡೆಯಲಿದೆ. ಬಳ್ಳಾರಿಯ 20 ಕೇಂದ್ರಗಳಲ್ಲಿ 10,422 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನಾ.
3: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಕೇಳುವರೆ ಇಂದಿನ ವಿಷಯ ಕೃಷಿ ಯಾಂತ್ರೀಕರಣ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಂಕರ್ ಮೂರ್ತಿ ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
4: ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳಿದ್ರೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಕಾರ್ಯಕ್ರಮದ ಇವತ್ತು ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಇದಾಗಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆಗಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಶಂಕರ್ ಮೂರ್ತಿ ಸಿಎಂಇ ಅವರು. ಶ್ರೀ ಶಂಕರ್ ಮೂರ್ತಿ ಸಿಎಂಇ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.
4: ಕೇಳುಗರೆ, ತಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237 4788. ಇನ್ನೊಂದು ಫೋನ್ ಸಂಖ್ಯೆ 2237 4999. ಎಸ್ಟಿಡಿ ಕೋಡ್ 080. ತಮಗೆಲ್ಲ ತಿಳಿದ ಹಾಗೆ ಇವತ್ತಿನ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ. ಹಾಗಿದ್ದು ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿ ಇದೆ ಪಡ್ಕೊಳ್ರಿ. ಶಂಕರ್ ಮೂರ್ತಿಯವರೇ, ಈಗ ನಮ್ಮ ರೈತ ಬಾಂಧವರಿಗೆ ಕೃಷಿ ಯಾಂತ್ರೀಕರಣದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ಮಹತ್ವ ಇದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರಿಗೆ?
5: ನಮಸ್ಕಾರ ರೈತ ಬಾಂಧವರಿಗೆ. ಹಲೋ,
6: ನಮಸ್ಕಾರ ಸರ್.
5: ನಮಸ್ಕಾರ ಸರ್,
4: ನಮಸ್ಕಾರ, ಮಾತಾಡಿ.
6: ತಾಲೂಕು ಸ್ವಾದ ಸೆಟ್ಟು ಮಾಡೋ. ನಮಸ್ಕಾರ.

0: ಸರ್ಕಾರಗಳು ಗುರುಗಳೇ.
1: ನಮಸ್ಕಾರ ಹೇಳಿ.
2: ಹೇಳಿ
0: ಸರ್. ಜನರಲ್ಲೂ ಪವರ್ ಟಿಲ್ಲರ್ ತಗೊಂಡ್ರೆ ಸಹಾಯಧನ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ.
1: ಅದು 85 ರಿಂದ 1 ಲಕ್ಷದವರೆಗೂ ಸಹಿತ ನಾವು ಸಹಾಯಧನ ಕೊಡ್ತೇವೆ
0: ಜನರಿಗೆ.
1: ಹೌದು, ಅದು ಅಲ್ಲೋಗಿ ನೀವು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿನ ಎಷ್ಟು ಸಿಗುತ್ತೆ ಅದು ಕೇಳಿ ನೀವು ಅಪ್ಲೈ ಮಾಡಿ ತಗೋಬಹುದು. ಆಯ್ತು, ಹಾಂ ನಮಸ್ಕಾರ.
2: ಓಕೆ, ಕೃಷಿ ಯಾಂತ್ರೀಕರಣದ ಮಹತ್ವ ಎಷ್ಟಿದೆ ನಮ್ಮ ರೈತರಿಗೆ ಸ್ವಲ್ಪ
1: ನೋಡಿ. ಈಗೇನಾಗಿದೆ ನಮ್ಮಲ್ಲಿ, ಈಗ ಎಲ್ಲ ಕೃಷಿಯಲ್ಲಿರ್ತಕ್ಕಂಥದ್ರಂದ್ರೆ ಭಾಳ ಭಾಳ ವಿವಿಧ ಚಟುವಟಿಕೆ ಇರ್ತದೆ. ಒಂದು ನೆಲ ಉಳುಮೆ ಮಾಡಿರ್ತಕ್ಕಂಥವ್ರಿರ್ಬೋದು, ಅಥವಾ ಬಿತ್ತನೆ ಮಾಡತಕ್ಕಂಥಿರ್ಬೋದು, ಅಥವಾ ಅದನ್ನು ಕಳೆ ತೆಗಿತಕ್ಕಂಥದ್ದಿರ್ಬೋದು, ಸಿಂಪರಣೆ ಮಾಡ್ತಕ್ಕಂಥಿರ್ಬೋದು, ಕಟಾವು ಮಾಡ್ತಕ್ಕಂಥದ್ದಿರ್ಬೋದು, ಒಕ್ಕಣೆ ಮಾಡ್ತಕ್ಕಂಥದ್ದು, ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಇವತ್ತಿನ ಸಂಕುಚಿತ ಆಗಿಬಿಟ್ಟಿದೆ, ಸೀಮಿತ ಆಗಿಬಿಟ್ಟಿದೆ. ಈಗ ಮೊದಲು ಇನ್ನೊಂದು ಇಲ್ಲೇ ಕರೆ ಇದೆ.
2: ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ಸರ್, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಸರ್. ಮಧುಕುಮಾರ.
2: ಕೇಳಿ
1: ಕೇಳಿ ಮಧುಕುಮಾರ.
3: ಸರ್, ಸ್ಪ್ರಿಂಕ್ಲರ್ ಪೈಪ್ಗಳು ಕೊಡ್ತಿರಲ್ಲ ಸರ್ ಕೃಷಿ ಇಲಾಖೆಯಿಂದ, ಅದು ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಸರ್ ನನ್ನ ಒಂದು.
1: ಇದು ಕೃಷಿ ಯಾಂತ್ರೀಕರಣ ವಿಭಾಗ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ತಾವು ಇವತ್ತು ಕೇಳ್ಬೋದು. ಅದು ಸೂಕ್ಷ್ಮ ನೀರಾವರಿ ವಿಭಾಗ. ಅದು ಮತ್ತೊಮ್ಮೆ ಬಂದಾಗ
2: ಅದು ನಾವು ಈಗಾಗಲೇ ಮಾಡಿದ್ವಿ ನಾವು ಹಲೋ ಫೋನ್ ಇನ್ ಕಾರ್ಯಕ್ರಮನ. ಇದು ಸಂಬಂಧಿಸಿದಿಲ್ಲ ಇವತ್ತಿನ ನಮ್ಮ ನೇರ ಪ್ರಸಾರದ್ದಲ್ಲ ಇದು. ನೋಡೋಣ
1: ಈಗ.
2: ಹೆಸರೇಳಿ ಸರ್, ಎಲ್ಲಿಂದ? ಹಲೋ.
1: ಹಾಂ, ಈಗ ಇದೇನಾಗಿದೆ ಇಂಥ ಇನ್ನೊಂದು ಕರೆ ಇದೆ.
4: ಸರ್ ಸರ್, ಒಂದು ನಿಮಿಷ, ನಾನು ಕರೆ ಮಾಡಿ ಸರ್.
2: ಹೇಳಿ ಕೇಳಿ.
4: ಈಗ ನಾನು ಹಸುವಿಗೆ ಮೇವು ಕಟ್ ಮಾಡಲಿಕ್ಕೆ ಯಂತ್ರ ಬೇಕು ಸರ್. ನಮಗೆ ಕೃಷಿ ಇಲಾಖೆಯಿಂದ ಇದೆ ಸರ್ ಸಬ್ಸಿಡಿ ಮೂಲಕ ಜನರಲ್ ಸರ್ ನಾವು.
1: ಹೌದು, ಇದೆ ಇದೆ ಇದೆ ಇದೆ ಮೇವು ಕಟ್ ಮಾಡ ಇದೆ. ನೀವು ದಯಮಾಡಿ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಅನುದಾನ ಲಭ್ಯತೆ ಆಧಾರದ ಮೇಲೆ, ಕ್ರಿಯೋಜನ ಲಭ್ಯತೆ ಆಧಾರದ ಮೇಲೆ, ಗುರಿ ನಿಗದಿಪಡಿಸಿದ ಆಧಾರದ ಮೇಲೆ, ನಿಮಗೆ ಜ್ಯೇಷ್ಠತೆ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡಿಕೊಳ್ತಾರೆ
4: ಸರ್. ಇನ್ನೊಂದು ಸರ್, ಮೊನ್ನೆ ಕೇಳಿದೆ ಸರ್ ನಿನ್ನೆ ಎಲ್ಲ, ಮೊನ್ನೆ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ.
2: ಹೇಳಿ
4: ಸರ್. ಇದು ಜನರಲ್ ಸಬ್ಸಿಡಿ ಸ್ಪ್ರಿಂಕ್ಲರ್ ಜೆಟ್ ಬಂದಿಲ್ಲ ಅಂದ್ರೆ ಸರ್ ಬಂದಿಲ್ಲ ಸರ್? ಹಾಗಾದ್ರೆ ಈ ತಿಂಗಳ
1: ನೀವು ಸ್ಪ್ರಿಂಕ್ಲರ್ ಜೆಟ್ ಕೇಳ್ತಿರೋ? ಸ್ಪ್ರಿಂಕ್ಲರ್ ಇದು ಸ್ಪ್ರಿಂಕ್ಲರ್ದಲ್ಲ ಇವತ್ತು. ಇವತ್ತು ಕೃಷಿ ಯಾಂತ್ರೀಕರಣ ಮಾಡಿದೆ. ರೈತ ಬಾಂಧವ
2: ದಯವಿಟ್ಟು ಗಮನಿಸಿ, ಬೇರೆ ಪ್ರಶ್ನೆನ ಇವತ್ತೇ ಕೇಳಬಾರ್ದು. ಯಾಕಂದರೆ ಇದು ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆ ಇದ್ದರೂ ಕೇಳಿ ದಯವಿಟ್ಟು. ಯಾಕಂದರೆ ವಿಷಯಾಂತರ ಮಾಡೋದ್ಬೇಡ. ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟು ಬೇರೆಯವರು ಇದ್ದಾರೆ
1: ಮತ್ತು ಇಲ್ಲಿ ಹೆಚ್ಚು.
2: ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
5: ನಾವು ರಾಯಬಾರದಿಂದ ಭೀಮರಾವ್ ಕೊಕಟೆ ಮಾತಾಡಿದ್ರಿ.
2: ಕೇಳಿ ಭೀಮರಾವ್ ಅವರ ಪ್ರಶ್ನೆನ.
5: ಕೃಷಿ ಇಲಾಖೆ ಒಳಗೆ ಟ್ರ್ಯಾಕ್ಟರ್ ಅದ ಏನೋ ಲದ್ದಾವನ್ರಿ ಈಗ?
1: ಈಗ ಟ್ರ್ಯಾಕ್ಟ್ರೂ ಸಹಿತ ಭಾಳ ಸೀಮಿತ ಪ್ರಮಾಣದಲ್ಲಿ ನಾವು ಟ್ರ್ಯಾಕ್ಟರ್ಗೆ ಸಹಾಯಧನ ಕೊಡ್ತೇವೆ ಭಾಳ ಸೀಮಿತ
5: ಹುಬ್ಳಿಯಾಗ.
1: ಈಗಾಗಲೇ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅವ್ರದ್ದು ಪೂರ್ವ ಅನುದಾನ ಖರ್ಚಾಗಿರ್ತದೆ, ಅದಕ್ಕೆ ಈಗ ಸಿಗಿರೋದಿಲ್ಲ, ಮತ್ತೆ ಬಂದಾಗ ಕೊಡ್ತಾರೆ.
2: ಕೇಳ್ಕೊತಾಯಿರಿ, ನಮಸ್ಕಾರ. ಈಗ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
6: ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ ಸೂರಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
2: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
6: ಸರ್, ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನು
2: ಕೃಷಿ ಯಾಂತ್ರೀಕರಣ
1: ಇದಕ್ಕೆ
2: ಮಾತ್ರ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳಬೇಕು, ಬೇರೆದ್ ಕೇಳಕ್ಕಿಲ್ಲ.
1: ಸರ್ ದಯಮಾಡಿ ನಮಗೆ ಮೊದಲು ಕೃಷಿ ಇದನ್ನು ಕೇಳಗಳ್ರಿ. ನಮ್ಮ ರೈತ ಬಾಂಧವಲ್ಲಿ ಒಂದು ಕಳಕಳಿಯ ಮನವಿ, ಮೊದಲು ಇವತ್ತಿನ ಟಾಪಿಕ್ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇವೆ, ಮಾತಾಡಿದ ನಂತರ ತಮ್ಮ ಪ್ರಶ್ನೆಗಳನ್ನು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳ್ಬೋದು.
2: ಕೇಳಿ, ಇನ್ನೊಮ್ಮೆ ಕೇಳಿ.
6: ರೈತರಿಗೂ ಈ ಯೋಜನೆ ಉಪಯೋಗ ಮಾಡ್ಕೋಬಹುದ್ರಿ?
1: ಅದಕ್ಕೆ ನಾನು ಮೊದಲೇ ಹೇಳ್ತೀನಿ, ಎಲ್ಲರೂ ಸ್ವಲ್ಪ ಮಾಹಿತಿಯಿಂದ ಕೊಡ್ತೇನೆ, ಆಮೇಲೆ ಪ್ರಶ್ನೆಗಳನ್ನು ತಾವು ಕೇಳ್ಬೋದು. ಆಯ್ತಾ? ಎಸ್. ಈಗ ಕೃಷಿ ಯಾಂತ್ರೀಕರಣದ ಬಂದಾಗ ನಾವು ಇವತ್ತು ಶ್ರಮದಾಯಕ ದುಡಿಮೆ ಇರ್ತದೆ, ಚಟುವಟಿಕೆಗಳು ಬೇರೆ ಬೇರೆ ಚಟುವಟಿಕೆಗಳು, ಆ ಕಾಲದಲ್ಲೇ ಕೃಷಿ ಯಾರಿಗೂ ಕಾಯೋದಿಲ್ಲ, ಆ ಸಮಯದಲ್ಲಿ ಮಾಡಬೇಕಾಗಿರ್ತದೆ. ನಮಗೆ ಕೃಷಿ ಕಾರ್ಮಿಕರ ಕೊರತೆ ತುಂಬ ಆಗಿದೆ. ಅದರಿಂದ ನಮಗೆ ಸಕಾಲದಲ್ಲಿ ಯಾವಾಗ ಬೇಕು ಆ ಸಮಯದಲ್ಲಿ ಕೃಷಿ ಕೈಗೊಳ್ಬೇಕು ಅಂತಂದರೆ ಕೃಷಿ ಯಾಂತ್ರೀಕರಣದ ತುಂಬ ಅಗತ್ಯತೆ ಇರ್ತದೆ. ಇದು ಇಂಥ ಅಗತ್ಯ ಇರ್ತಕ್ಕಂಥ ಕೃಷಿಗೆ ನಾವೇನು ಕೊಡ್ತೀವಿ? ಕೃಷಿ ಇಲಾಖೆಯಿಂದ ಯಂತ್ರೋಪಕರಣ ಲಭ್ಯತೆ ಆಗಲಿ, ರೈತರ ಸಂಕಷ್ಟಕ್ಕೆ ಧಾವಿಸ್ಲಿಕ್ಕೆ ಏನು ಕೊಡ್ತೀವಿ? ಇದನ್ನು ರೈತರ ನಾವು ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ದುಬಾರಿ ಇರ್ತದೆ. ಆ ದುಬಾರಿಯನ್ನು ಸ್ವಲ್ಪ ರೈತರ ಹೊರೆ ಕಡಿಮೆ ಮಾಡಲಿಕ್ಕೆ ನಾವು ರೈತರಿಗೆ, ಸಾಮಾನ್ಯ ವರ್ಗದ ರೈತರಿಗೆ 50%

0: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90% ಸಹಾಯ ಧನ, ಗರಿಷ್ಠ 1 ಲಕ್ಷ ಮಿತಿಗೊಳಪಟ್ಟು ಸಹಾಯ ಧನ ಕೊಡ್ತೇವೆ. ಹಂಗಾದರೆ ಇದು ಎಲ್ಲಿ ಸಿಗ್ತದೆ, ಎಲ್ಲಿ ಹೋಗಿ ನಾವು ಇದನ್ನು ಪಡ್ಕೋಬೋದು ಅಂತಂದಾಗ ಸಮೀಪದ ಕೃಷಿ ಇಲಾಖೆಗೆ ಹೋಗಿ, ನಮ್ಮ ಹೋಬಳಿ ಮಾಡ್ತಾಯಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಸಹ ಕೃಷಿ ನಿರ್ದೇಶ ಕಚೇರಿಗೆ ಹೋಗಿ ನೀವು ನಿಮ್ಮ ಫ್ರೂಟ್ಸಲ್ಲಿ ಎಫ್ ಐ ಡಿ ಇರಬೇಕು. ಎಫ್ ಐ ಡಿ ಇದ್ದದನ್ನು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅವರ ಲಭ್ಯತೆ ಆಧಾರದ ಮೇಲೆ ನಿಮಗೆ ಸಹಾಯಧನವನ್ನು ಒದಗಿಸ್ಕೊಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ.
1: ಮೊದಲನೇದಾಗಿ ಫ್ರೂಟ್ ಐ ಡಿ ರೆಡಿ ಮಾಡ್ಕೊಳ್ಳಿ ಅಂತ ತಾವು ಹೇಳ್ತಾ ಇದ್ದೀರಿ.
0: ಹೌದು.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ?
2: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ. ನಮಸ್ಕಾರ
2: ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡೋದ್ರಿ.
1: ಕೇಳಿ ಶಾಂತ್ ಕುಮಾರ್ ಅವರೇ.
2: ಸರ್, ಈಗ ಕೃಷಿ ಇಲಾಖೆಯಲ್ಲಿ ಈಗ ಎಸ್ಸಿ ಎಸ್ಟಿಗೆ ಹೆಂಗ ಯಾವ ರೀತಿ ಸಬ್ಸಿಡಿ ಕಡಿಮೆ ಇರುತ್ತಲ್ಲ.
1: ಹೌದು
2: ಸರ್, ಆತರ ವಿಕಲಚೇತನರಿಗೆ ಅಂತೇಳಿ ಏನಾದ್ರು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ವಿಕಲಚೇತನರದ್ದು ಕೂಡ ಸ್ವಲ್ಪ ಜಮೀನು ಇರ್ತದೆ ಅಲ್ಪ ಸ್ವಲ್ಪ.
0: ಇಲ್ಲ ಇಲ್ಲ, ನಮ್ಮಲ್ಲಿ ಪ್ರಸ್ತುತ ನಮ್ಮಲ್ಲಿ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಮೂರು ವಿಭಾಗಕ್ಕೆ ಮಾತ್ರ ಇದೆ
1: ಶೇಕಡವಾರು. ಹೇಳ್ಬಿಡಿ
0: ಶೇಕಡವಾರು. ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ವಿಕಲಚೇತನರಿಗೆ
1: ಶೇಕಡವಾರು ಹೇಗಿದೆ?
0: ಶೇಕಡವಾರು ಸಾಮಾನ್ಯ ವರ್ಗದ ರೈತರಿಗೆ 50, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ 92% ಸಹಾಯವನ್ನು ನೀಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ತಂದು ವಿಕಲಚೇತನರಿಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇರ್ಲಿಕ್ಕೆ ನೋಡೋಣ.
1: ಓಕೆ, ಎಸ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ.
3: ನಮಸ್ತೆ ಸರ್, ನಾನು ನಂಜುಡಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಕೇಳಿ, ರೇಡಿಯೋ ಸೆಟ್ ದೂರ ರೈಟ್ ಮಾತಾಡಿ.
3: ಓಕೆ ಸರ್.
1: ಮಾತಾಡಿ, ಹೆಸರೇಳಿ ಎಲ್ಲಿಂದ?
3: ಸರ್, ನಂಜನಗೂಡಿನಿಂದ ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ.
1: ಕೇಳಿ ಮಹೇಶ್ ಅವರೇ.
3: ಸರ್ ಅವ್ರಿಗೂ ನಮಸ್ತೆ, ಅಧಿಕಾರಿಗಳಿಗೂ
0: ನಮಸ್ಕಾರ. ನಮಸ್ಕಾರ ಮಹೇಶ್ ನಾಯ್ಕ್, ಹೇಳಿ.
3: ಸರ್, ತಮ್ಮ ಇಲಾಖೆಯಿಂದ ನಮ್ಮ ಎಸ್ಸಿ ಎಸ್ಟಿ ರೈತರಿಗೆ ಇರ್ತಕ್ಕಂಥ ಸೌಲಭ್ಯಗಳೇನು, ಪಡೆಯಬೇಕಾದ್ರೆ ನಮ್ಗಿರ್ಬೇಕಾದ ಮಾನದಂಡ ಅರ್ಹತೆಗಳೇನೇನು ಅಂತ
1: ಹೇಳ್ತಾರೆ.
0: ಈಗಾಗಲೇ ಮೊದಲೇ ಹೇಳಿದೆ ನಾನಾಗಲೇ, ಕೃಷಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ 92% ಸಹಾಯಧನ, ಗರಿಷ್ಠ 1 ಲಕ್ಷ ಮಿತಿಗೊಳಪಟ್ಟು ಸಹಾಯಧನ ಕೊಡಲಾಗ್ತದೆ. ಆಯಿತಾ? ಇದು ಎಲ್ಲ ವರ್ಗದ ಇದು ಪರಿಶಿಷ್ಟ ಎಲ್ಲ ರೈತರು ಸಹಿತ ಪಡ್ಕೋಬೋದಾಗಿರ್ತದೆ. ಮಾನದಂಡ ಏನು? ನಮ್ಮಲ್ಲಿ ನಾವು ಪ್ರತಿ ತಾಲೂಕು ಜಿಲ್ಲೆಗಳಿಗೆ ನಾವೊಂದು ನಿಗದಿತ ಕಾರ್ಯಕ್ರಮ ಕೊಟ್ಟಿರ್ತೀವಿ. ಆ ಕಾರ್ಯಕ್ರಮದ ಅನುದಾನ ಮಿತಿಗೊಳಪಟ್ಟು ನಮ್ಮಲ್ಲಿ ಕೆ ಕಿಸಾನ್ ಅಂತ ಒಂದಿದೆ. ಕೆ ಕಿಸಾನಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ಬೇಕು, ಅರ್ಜಿಯನ್ನು ಸಲ್ಲಿಸಿರಬೇಕು. ಅಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಆನ್ಲೈನಲ್ಲಿ ಅದನ್ನು ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ.
3: ಆಯ್ತಲ್ಲ,
0: ಇಲ್ಲ ಇಲ್ಲ, ಟ್ರ್ಯಾಕ್ಟರ್ಗೆ ಒಂದು ಹೊರತು ಟ್ರ್ಯಾಕ್ಟರ್ ನಾವು ಹೆಚ್ಚು ಸಹಾಯನ ಕೊಡ್ತಾ ಇಲ್ಲ. ನಾವೀಗ ಬೇರೆದಕ್ಕೆ ನೀವು ನಿಮ್ಮದು ಕೃಷಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣ ತಗೋಬೇಕು ಅಂತಂದ್ರೆ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇರಬೇಕು. ಇದು ಎಲ್ಲರಿಗೂ ಸಿಗುತ್ತೆ, ಬಿ ಪಿ ಎಲ್, ಎ ಪಿ ಎಲ್ ಅಂತಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರೇ ವರ್ಗ, ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಆಯ್ತಾ?
1: ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದೆ
0: ಕರೆ ಮಾಡಿದ ಧನ್ಯವಾದ.
1: ಹೆಸರು ಸರ್ ಎಲ್ಲಿಂದ?
4: ಸರ್ ನಮಸ್ಕಾರ.
0: ನಮಸ್ಕಾರ ರೀ.
4: ಅಂಬರೀಶ್ ಕರೆಗುಡ್ಡ ರೀ.
1: ಹೇಳಿ
4: ಸರ್. ಎಷ್ಟು ಮಂದಿ ಅಂದ ಎಲೆಕ್ಷನ್ ವೋಟಿಂಗ್ ಆಯ್ತಿರ್ತಾರ ಅಂತ ಮಂದಿ ಸರ್ ಸರ್ಕಾರ ಹೇಳ್ತು ಅಂತ ಸರ್.
1: ಕೃಷಿ ಯಾಂತ್ರೀಕರಣ ವಿಷಯದ ಬಗ್ಗೆ ಮಾತಾಡಿ
4: ಕಡಿಮೆ ಅಂತ ಹೇಳ್ತಾರ ರೀ
1: ರೈತ ಬಾಂಧವರೇ. ಕೃಷಿ ಯಾಂತ್ರೀಕರಣದ ಕುರಿತು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜಿಸಿದ್ದೇವೆ.
5: ಮುರಳಿಧರ ಶಿವಮೊಗ್ಗದಿಂದ.
1: ಕೇಳಿ ಮುರಳಿಧರ್ ಅವರ ಪ್ರಶ್ನೆ.
0: ಹೇಳಿ
5: ಸರ್. ಕೃಷಿ ಯಾಂತ್ರೀಕರಣ ಖರೀದಿ ಮಾಡ್ಕೊಳ್ಳೋ ನಮ್ಗೆ ಶಕ್ತಿ ಇಲ್ದೇ ಹೋದಾಗ ನಾವು ಬಾಡಿಗೆ ರೂಪದಲ್ಲಿ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಪಡಿಬೇಕಂದ್ರೆ ನಾವ್ ಏನು ಮಾಡಬೇಕು?
1: ಹೇಳ್ತಾರೆ, ಉತ್ತರ ಕೊಡ್ತಾರೆ.
0: ನಮ್ಮಲ್ಲಿ ಪ್ರಸ್ತುತ ಈಗ ಬಾಡಿಗೆ ಕೃಷಿ ಯಂತ್ರಧಾರಿಗಳು ಬಾಡಿಗೆ ಕೇಂದ್ರಗಳಿದ್ವು, ಈಗ ಅದು 6 ವರ್ಷದ ಮೇಲೆ ಅದನ್ನು ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಆದರೆ ಈಗ ಪ್ರಸ್ತುತ ಮುಂದಿನ ದಿನಗಳಲ್ಲಿ
1: ರೇಡಿಯೋ ಸೆಟ್ ದೂರ
0: ದೂರ ಇಟ್ಕೊಳ್ಳಿ, ಯಾರ್ಯಾರು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಶಕ್ತಿ ಇರೋದಲ್ಲೋ, ಅದು ನಿರ್ವಹಣೆ ಮಾಡಲಿಕ್ಕೆ ಶಕ್ತಿ ಇರೋದಲ್ಲೋ, ಅವುಗಳಿಗೆ ಒಂದು ಸಹಾಯಧನದಲ್ಲಿ ನಾವು ಚಟುವಟಿಕೆಗಳಿದ್ದಕ್ಕೆ ಸಹಾಯ ಕೊಡಬೇಕು ಅಂತ ಸರ್ಕಾರ ಹಮ್ಮಿಕೊಳ್ಳಲಾಗಿದೆ. ಅದು ಬಂದಾಗ ನೀವು ಅದನ್ನು ಸಬ್ಸಿಡಿ ಅಂತಲ್ಲ, ಅದು ಪ್ರೋತ್ಸಾಹಧನವನ್ನಾಗಿ ನೀವು ಸ್ವೀಕರಿಸಬಹುದು. ಆಯ್ತಾ? ಎಸ್,
5: ಧನ್ಯವಾದಗಳು.
1: ಧನ್ಯವಾದಗಳು. ಮುಂದಿನ ಕರೆ.
6: ಹಲೋ,
1: ಹೆಸರು ಹೇಳಿ ಸರ್ ಎಲ್ಲಿಂದ?
6: ಸರ್ ನಾನು ಬೀದರ್ ಜಿಲ್ಲೆ ಹೊನ್ನಾವರ ತಾಲೂಕಾ ಮೊಳಕೇರದಿಂದ ಜಗನ್ನಾಥ್ ಬೇಂದ್ರೆ ಅಂತ ಹೇಳ್ತೇನೆ.
1: ಕೇಳಿ ಬೇಂದ್ರೆ ಅವರ ಪ್ರಶ್ನೆನ.
6: ಸರ್, ಇದು ನಮ್ಮ ಹೊಲದಲ್ಲಿ ನಾವು ಮಾವಿನ ತೋಟ ಮಾಡಿದ್ವಿ ಸರ್ ಸ್ವಲ್ಪ, ಅದಕ್ಕ ಸ್ವಲ್ಪ ಡ್ರಿಪ್ ಮಾಡ್ಬೇಕಾಗಿದೆ ಸರ್. ಸಂಬಂಧಪಟ್ಟಂತ ಎಲ್ಲ ಮಾತಲ್ಲಿ ಕೊಡ್ತಾರ ಸರ್ ಇದರಲ್ಲಿಂದ?
1: ರೈತ ಬಾಂಧವರೇ, ಕೃಷಿ ಯಾಂತ್ರೀಕರಣಕ್ಕೆ

0: ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ. ಮುಂದಿನ ಕರೆಯನ್ನು ನೋಡೋಣ.
1: ಹಲೋ, ನಮಸ್ಕಾರ
0: ಸರ್. ನಮಸ್ಕಾರ.
1: ಬಾಲಕೋಟೆ ತೋಟಗಾರಿಕೆ ಯೂನಿವರ್ಸಿಟಿ ಮಾತಾಡಿ ಸಂಗೀತ ತೋಟ ಅದ ರೀ, ತೋಟ ಮಾಡ್ಬೇಕಂತ ಮಾಡೀನಿ ಸರ್. ಒಂದು ಬದನೆಕಾಯಿ ಸೌತೆಕಾಯಿ ಇದೆಲ್ಲ ಹಾಕ್ಬೇಕಂತ ಮಾಡೀನಿ. ಅವು ಸಸಿಗಳು ಮಾಡಲಿಕ್ಕೆ ಮತ್ತೆ ಫೆನ್ಸಿಂಗ್ ಸಬ್ಸಿಡಿ ಸಿಗ್ತದೇನ್ರಿ ಸರ್?
2: ಇವತ್ತಿನ ಈಗಾಗಲೇ
1: ಸಾಕಷ್ಟು
2: ಸರ್ ಹೇಳ್ತಾ ಇದ್ದೇವೆ ರೈತ ಬಾಂಧವರೇ. ಇವತ್ತು ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾತ್ರ ತಮ್ಮ ಪ್ರಶ್ನೆಗಳನ್ನು, ತಮ್ಮ ಸಂದೇಹಗಳಿಗೆ ನಿಮ್ಮ ಇರಲಿ. ಇದು ಮೆಣಸಿನ ಗಿಡಕ್ಕೆ ಕಟಾವು ಮಾಡ್ತಕ್ಕಂಥ ಯಾವುದೇ ರೀತಿಯ ಉಪಕರಣಗಳಿಲ್ಲ. ಮೆಣಸಿನ ಹಲೋ,
3: ನಮಸ್ತೆ.
0: ನಮಸ್ಕಾರ. ನಮಸ್ಕಾರ.
3: ನಾನು ಮೊದಲ ಬಾರಿ ಕರೆ ಮಾಡ್ತಾ ಇದ್ದೀನಿ.
0: ತುಂಬಾ ಸಂತೋಷ. ಕೇಳಿ ಸರ್, ಎಲ್ಲಿಂದ?
3: ಮೈಸೂರಿಂದ.
0: ಓಕೆ ಸರ್, ಕೃಷಿ ಯಾಂತ್ರೀಕರಣದ ಬಗ್ಗೆ ಪ್ರಶ್ನೆ ಕೇಳಬೇಕು ಸರ್.
3: ಆಗ್ಬೋದು.
0: ಕೇಳಿ ಸರ್.
3: ಈ ಕೃಷಿ ಯಾಂತ್ರೀಕರಣ
0: ಸಾವಯವ
3: ಕೃಷಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಅಂದ್ರೆ, ಏನಾದ್ರೂ ನಿರುದ್ಯೋಗ ಸಮಸ್ಯೆ ಉಂಟು ಮಾಡ್ತಾ ಅನ್ನೋದು ನನ್ನದು ಪ್ರಶ್ನೆ.
2: ಏನಿಲ್ಲ, ಕೃಷಿ ಯಾಂತ್ರೀಕರಣ ಯಾವುದೇ ರೀತಿಗೂ ಸಹಿತ ನಿರುದ್ಯೋಗ ಸೃಷ್ಟಿ ಮಾಡೋದಿಲ್ಲ, ಇದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ಇನ್ನೊಂದು, ಕೃಷಿ ಯಾಂತ್ರೀಕರಣ ನಿಮ್ಮಲ್ಲಿರ್ತಕ್ಕಂಥ ಕೃಷಿ ಪರಿಕರಗಳ ಅದರ ಭೂಮಿ ನೀರು
1: ಮನೆ ಮುಂದೆ ತೋಟ ಮಾಡ್ಕೊಂಡು ಮಾಡಿದ್ರೆ ಈ ಸಸಿಗಳು ಕೊಯ್ಲಿಕ್ಕೆ ಮತ್ತು ಫೆನ್ಸಿಂಗ್ ಏನು ಸಬ್ಸಿಡಿ ಸಿಗ್ತದೆ
2: ದಯಮಾಡಿ
0: ಮೊದಲಿನವ್ರಿಗೆ ಉತ್ತರ ಮಾಡಿ.
2: ಮೊದಲಿನವರಿಗೆ, ಇದು ನಿರುದ್ಯೋಗವನ್ನು ಸೃಷ್ಟಿ ಮಾಡೋದಿಲ್ಲ, ಬದಲಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ನಿಮ್ಮಲ್ಲಿ ಇರ್ತಕ್ಕಂಥ ಕೃಷಿ ಪರಿಕರಗಳನ್ನು ಅಂದರೆ ಇನ್ಪುಟ್ಸ್, ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತೀವಿ, ನೆಲ ಆಗಿರ್ಬೋದು, ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಗಾಳಿನ ಆಗಿರ್ಬೋದು, ಇದನ್ನು ಸದುಪಯೋಗ ಮಾಡ್ಕೊಂಡು, ಸದ್ವಿನಿಯೋಗ ಮಾಡ್ಕೊಂಡು, ಸದ್ಬಳಕೆ ಮಾಡ್ಕೊಂಡು ಇದರ ದಕ್ಷತೆ ಹೆಚ್ಚಿಸ್ಕೋಬೇಕಂತಂದರೆ ಕೃಷಿ ಯಾಂತ್ರೀಕರಣ ಬರ್ತದೆ.
0: ಎರಡನೇದಾಗಿ, ಉಪಯೋಗ ಮಾಡ್ದೇ ಈ ಏನು ಕಾರ್ಮಿಕರು ಸಿಗದೇನೆ ಬಿಟ್ಟಂಥ ಜಮೀನನ್ನು ಕೂಡ ಈಗ ಮಾಡ್ಕೊಳ್ಳೋ
2: ಉದ್ಯೋಗ ಸೃಷ್ಟಿ ಮಾಡಿದೆ. ಎರಡನೇದಾಗಿ, ನೀವು ಸ್ವಲ್ಪ ಇನ್ನೂ ಚೆನ್ನಾಗಿಲ್ಲ, ನಾನು ಇನ್ನೂ ಸೇವೆ ಮಾಡಬೇಕು ರೈತರಿಗೆ ಅಂತಂದರೆ, ನೀವು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿಟ್ಕೊಂಡು ರೈತರಿಗೆ ಬಾಡಿಗೆ ರೂಪದಲ್ಲಿ ಒದಗಿಸ್ಕೊಂಡು ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗವನ್ನು ಸಹಿತ ಸೃಷ್ಟಿ ಮಾಡ್ಕೋಬಹುದು.
0: ಅದೇ ತುಂಬ
2: ಸಾವಯವ ಕೃಷಿ. ಸಾವಯವ ಕೃಷಿ ಬಂದಾಗ ಏನು ತ್ಯಾಜ್ಯ ವಸ್ತು ಬರ್ತದಲ್ಲ, ಅದನ್ನ ಸದುಪಯೋಗ ಮಾಡಿಸ್ಕೊಂಡು ಸುಡದಂಗೆ ಮಾಡ್ಕೊಳ್ಳೋಕೆ ಸಹಿತ ಇದು ಅವಕಾಶ ಮಾಡಿಕೊಡ್ತದೆ.
0: ಓಕೆ, ಈಗ ಕರೆ ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ ಸರ್, ನಾನು ಸ್ಯಾನಿ ಬೆಳ್ತಂಗಡಿಯಿಂದ.
0: ಕೇಳಿ ಪ್ರಶ್ನೆನ. ಹೇಳಿ ಹೇಳಿ, ಸಂತೋಷ. ಕೇಳಿ
4: ಸರ್, ಅಡಿಕೆ ಬೆಳೆಯಲ್ಲಿ ಕೃಷಿ ಯಂತ್ರೋಪಕರಣ ಒಂದು ಹುಲ್ಲು ಕತ್ತರಿಸಿದ ಮತ್ತೆ ತಲೆಹೊರೆ ಕಾರ್ಮಿಕರ ಕೊರತೆ, ಅದನ್ನ ಹೇಗೆ ಎಲ್ಲ ಮಾಡ್ಬೇಕು ಅಂತ ಸ್ವಲ್ಪ ಮಾಹಿತಿ ಕೊಡಿ.
2: ಹೌದು ಹೌದು, ಹುಲ್ಲು ನೀವು ಕೃಷಿ ಇಲಾಖೆ ಅಥವಾ ನೀವು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಹುಲ್ಲು ಕತ್ತರಿಸಲಿಕ್ಕೆ ಒಂದು ಪವರ್ ವೀಡರ್ ಅಂತ ಕೊಡ್ತೀವಿ, ಹುಲ್ಲು ಕತ್ತರಿಸುವ ಯಂತ್ರ ಅಂತ
4: ಕೊಡ್ತೀವಿ.
2: ಸಬ್ಸಿಡಿ ಸಾಮಾನ್ಯ ವರ್ಗದ ರೈತರಿಗೆ ಮೊದಲು ಹೇಳಿದ ಶೇಕಡ 50 ಸಹಾಯಧನ ಕೊಡ್ತೀವಿ. ನೀವು ಕೃಷಿ ಇಲಾಖೆ ತಗೋಬಹುದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಪವರ್ ವೀಡರ್ ಅಂತ ಸಿಗ್ತದೆ, ಬ್ರಷ್ ಕಟರ್ ಸಿಗುತ್ತೆ, ತಗೋಬಹುದು ನೀವು ಅದನ್ನ. ಇನ್ನು ಅದನ್ನು ಒಲೆ ಅಲ್ಲ, ಹೌದು ಹೌದು, ನೆಕ್ಸ್ಟ್ ಹೇಳಿ. ತಲೆಹೊರೆ ತಲೆಹೊರೆ ಒತ್ತಾಕ್ಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಒಂದ್ ಕಡೆ ತಗೊಳ್ಳಕ್ಕೆ. ಇನ್ನೊಂದು, ನಮ್ಮಲ್ಲಿ ವೀಲ್ ಬ್ಯಾರೋ ಅಂತ ಕೊಟ್ಟು ಕೈ ಗಾಡಿ ಅಂತ ಕೊಡ್ತೀವಿ. ಕೈಗಾಡಿ ಅಂತಂದ್ರೆ ಅದಕ್ಕೆ ಮಿಷಿನ್ ಕೂರಿಸಿರ್ತೇವೆ ನೀವು ಅದರಲ್ಲಿ, ಆ ಮಿಷಿನ್ ಮುಖಾಂತರ ತಗೊಂಡು ಹೋಗ್ತಕ್ಕಂಥ ಕೈಗಾಡಿ, ಕೈ ತಪ್ಪಿಸ್ಕೊಂಡು ಹೋಗೋದು ಬೇಡ, ಅದು ಮಿಷಿನ್ನಲ್ಲೇ ಹೋಗುತ್ತೆ. ರೋಡ್ ಕೊಡ, ರೋಡ್ಗೆಲ್ಲ ಕೊಡಲ್ಲ ನಮಗೆ, ಸಣ್ಣ ದಾರಿನಲ್ಲಿ ಒಂದು ಕಡೆ ತಲೆವರೆಯನ್ನು ಕಡಿಮೆ ಮಾಡ್ಕೋಬಹುದು.
0: ಓಕೆ, ಕರೆ ಮಾಡಿದ್ಕೆ ಧನ್ಯವಾದ. ಮುಂದಿನ ಕರೆ.
5: ನಮಸ್ತೆ ರೀ.
0: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
5: ಹಲೋ
0: ಹಲೋ, ಕೇಳ್ತಾ ಇದೆ
5: ಸರ್. ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮೂಲಕೂರದಿಂದ ಮಾತಾಡಿದ್ರಿ.
0: ಕೇಳಿ ಹಿರೇಮಠ ಅವರೇ.
5: ಸರ್, ನನ್ನ ಪ್ರಶ್ನೆ ಅಂದ್ರೆ, ಈ ಕೃಷಿ ಯಾಂತ್ರೀಕರಣ ಯಾರು ಯಾರು ಮಾಡಬಹುದು ಅಂತ ಅಂದ್ರೆ, ಸಣ್ಣ ರೈತರಿಗೂ ನಡೀತಾರೋ, ದೊಡ್ಡ ರೈತರಿಗೋ, ಏನ ಕಡಿಮೆ ಇರ್ತದೆ ನಮ್ಗಂತ ಅಂದ್ರೆ ವಿವರವಾಗಿ ಹೇಳ್ರಲ್ಲ.
2: ಸ್ವಲ್ಪ ಹೇಳಲಿಕ್ಕೆ ತಾವ ಅವಕಾಶ ಮಾಡ್ಕೊಡ್ಬೇಕು. ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಬೇಡಿ, ಮೊದಲು ಮಾಹಿತಿನ ಕೇಳ್ಕೊಳ್ಳಿ, ಆಮೇಲೆ ಮಾಹಿತಿ ಕೊಡ. ಕೊನೆಯ ಒಂದು 5 ನಿಮಿಷ ನಿಮಗೆ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನು ಈ ಯಾವ್ಯಾವ ಕೃಷಿ ಯಂತ್ರೋಪಕರಣಕ್ಕೆ ನಾವು ಸಹಾಯಧನ ಕೊಡ್ತೀವಿ ಅಂತ, ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ನೀವು ಎಣ್ಣೆ ತೆಗೆಯೋದ್ರ ಜೊತೆಗೆ ಹಿಟ್ಟು ಮಾಡೋದು, ಬೇಳೆ ಮಾಡೋದು, ಹಪ್ಪಳ ಮಾಡೋದು, ರೊಟ್ಟಿ ಮಾಡೋದು, ಅಲ್ಲಿವರೆಗೂ ಸಹಿತ ನಾವು ಸಹಾಯ ಬೇಕಾಗಿರ್ತಕ್ಕಂಥ ಉಪಕರಣಗಳಿಗೆ ನಾವು ಸಹಾಯಧನ ಕೊಡ್ತೇವೆ. ಇದು ಸಣ್ಣ ರೈತರಿಗೆ ದೊಡ್ಡ ರೈತ ಹೌದು, ಸಣ್ಣ ನೋಡೋದು, ನಂದು ಬರೀ 1 ಎಕರೆ ಇದೆ, ಬರೀ ಸಣ್ಣ ಜಾಗ ಇದೆ, ಅದಕ್ಕೂ ಸಹಿತ ಬೇಕಾಗಿರ್ತಕ್ಕಂಥ ಸಣ್ಣ ಯಂತ್ರೋಪಕರಣಗಳು ಸಹಿತ ಅವಕಾಶ ಇದೆ. ಬಿತ್ತನೆ ಮಾಡೋದಿರ್ಬೋದು, ನಾಟಿ ಮಾಡ್ತಕ್ಕಂಥ ಯಂತ್ರ ಇರ್ಬೋದು.

0: ಅಥವಾ ಕಳೆ ತೆಗಿತಕ್ಕಂಥ ಯಂತ್ರ ಬಂದು ಬಿತ್ತನೆ ಮಾಡ್ತಕ್ಕಂಥ ಯಂತ್ರ ಕೂಡ ಮಾಡ್ತದೆ.
1: ಈ ವರ್ಷದಲ್ಲಿ ಹಿರೇಮಠ ಅವರು
0: ಈ ವರ್ಷದಿಂದ ಕೃಷಿ ಎತ್ತು ಚಾಲಿತ ಮತ್ತು ಕೈಚಾಲಿತ ಉಪಕರಣಗಳು ಸಹಿತ ಸಹಾಯಧನದಡಿ ಕೊಡಬೇಕು ಅಂತ ಮಾಡಿದ್ದೇವೆ ಈ ವರ್ಷದಿಂದ. ಅದು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ
1: ಸಣ್ಣ ಮತ್ತೆ.
0: ಎಸ್, ಇನ್ನೊಂದು ಪ್ರಶ್ನೆ ಇದೆ.
1: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಸರ್ ನಮಸ್ತೆ ರೀ.
0: ನಮಸ್ಕಾರ ರೀ
2: ಸರ್. ಕಾಲ
1: ಹಿರೇಮಠ ಅವರು, ಆಗಲೇ ನಾವು ಕೇಳ್ತಾ ಇದ್ವಿ, ಕೃಷಿ ಯಾಂತ್ರೀಕರಣದಿಂದ ನಾವು ಏನು ಬದಲಾವಣೆ ತರ್ಬೋದು ನಮ್ಮ ರೈತ ಬಾಂಧವರು ತಮ್ಮ ಒಂದು ಬದುಕಲ್ಲಿ?
0: ಹಾಂ, ಏನು ರೈತರ ಬದುಕು? ರೈತರ ಬದುಕು ಇಲ್ಲಿ ನಿಜವಾಗ್ಲೂ ಹಸನಾಗ್ತದೆ. ಈಗೇನಾಗುತ್ತೆ ಇಲ್ಲಿ, ಈಗ ಯಾಕೆ ರೈತರಿಂದ ಸ್ವಲ್ಪ ವಿಮುಖ ಆಗ್ತದೆ ಅಂತಂದರೆ, ಈಗ ರೈತರು ಶ್ರಮದಾಯಕ ದುಡಿಮೆ ಇದು. ಹೊಲ್ದಾಗ ಕೂತ್ಕೋಬೇಕು, ಮಳೆ ಬೀಳ್ತದೆ, ಚಳಿ ಬರ್ತದೆ, ಬಿಸಿಲು ಬರ್ತದೆ, ಎಲ್ಲದಕ್ಕೂ ಸಹ ಮೈಯೊಡ್ಬೇಕು, ಬೆವರು ಸುರಿಸ್ಬೇಕಾಗಿರ್ತದೆ. ಆ ಶ್ರಮದಾಯಕ ದುಡಿಮೆ ಮಾಡೋಷ್ಟು ಶಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ,
1: ನಮ್ಮ ರೈತರಲ್ಲಿ ಕಡಿಮೆ
0: ಆಗಿಬಿಟ್ಟಿದೆ. ಅದರಿಂದ ಏನಾಗುತ್ತೆ, ನಾವು ರೈತರನ್ನು ಮೊದಲು ಸಬಲೀಕರಣ ಮಾಡಬೇಕು, ಅವರ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ನಾವು ಸದೃಢ ಮಾಡಬೇಕು. ಒಂದೇ ಒಂದು ದಾರಿ ಅಂದರೆ ಕೃಷಿ ಯಾಂತ್ರೀಕರಣಗೊಳಿಸ್ಬೇಕು.
1: ಕೃಷಿ ಯಾಂತ್ರೀಕರಣ ಅಂದರೆ ರೈತರ ಸದೃಢ ಮಾಡೋದು.
0: ಇದು ಅವರ ಆದಾಯವನ್ನು ಹೆಚ್ಚಿಸಬೇಕು. ಈಗಾಗಲೇ ಹೇಳ್ತಿದ್ದೀವಿ, ಒಂದು ದಿನಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು. ದ್ವಿಗುಣಗೊಳಿಸ್ಬೇಕಂತಂದ್ರೆ ಒಂದೇ ದಾರಿ ಯಾಂತ್ರೀಕರಣಗೊಳಿಸಿದ್ರೆ
1: ರೈತ
0: ನೋಡಿ, ಒಂದೀಗ ಒಂದು ಎಕರೆ ರಾಗಿ ಕೊಯ್ಬೇಕು ಅಂತ ನೀವು ಅದು ಕೇಳಿದ್ರೆ 6-7 ಸಾವಿರ ಬೇಕು ಅಂತಂತಾರೆ. ಆದರೆ ಯಾಂತ್ರೀಕರಣಗೊಳಿಸಿದ್ರೆ ಒಂದೇ ಗಂಟೆಯಲ್ಲಿ ನೀವು ಒಂದು ಎಕರೆನ ಒಂದು ಮಿಷಿನ್ ಬಂದು ಕಟಾವು ಮಾಡ್ಕೊಂಡು ರೆಡಿ ರಾಗಿ ಕೊಟ್ಟೋಗ್ಬಿಡ್ತದೆ ನಿಮಗೆ.
1: ನೋಡಿ
0: ಅದು ಬಿಟ್ಟೋಗಿರ್ತಕ್ಕಂಥ ಹುಲ್ಲನ್ನು ಮುಂದಿನ ಸಣ್ಣ ಹುಲ್ಲು ಸಿಗಲ್ಲ ನಮಗೆ ಅಂತ.
1: ಅಲ್ಲ, ಕಾರ್ಮಿಕರಿಗೆ ಕೂಡ ಇದು ಉಳಿತಾಯ ಆದಂಗಾಯ್ತು.
0: ಇಲ್ಲಿ
1: ಕಡಿಮೆ
0: ಅದು ಅದೇ ಸಮಯದಲ್ಲಿ ನೀವು ಬೇರೆ ಕಡೆ ಮಾಡ್ಕೋಬೋದೇ. ದಿನಗಟ್ಟಲೆ ಕೊಯ್ದು ಬದಲಾಗಿ ಕೆಲವೇ ಗಂಟೆಗಳಲ್ಲಿ ನೀವು ನಮ್ಮ ಕೆಲಸವನ್ನು ಮುಗಿಸ್ಕೊಂಡು ಉಳಿದ ಅವಧಿಯನ್ನು ಬೇರೆ ಕಡೆ ನೀವು ವಿನಿಯೋಗಿಸ್ಬೋದು ಸಮಯವನ್ನು.
1: ಇನ್ನೊಂದು ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ.
0: ನಮಸ್ಕಾರ, ಹೇಳ್ರಿ
3: ಸರ್. ನಾವು ವಿಜಯಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಲಚ್ಚಾನ ವಿಲೇಜ್ ದಿನ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
0: ಭಾಗೀರಥಿ ಹೇಳಿ
3: ಸರ್. ನಮಗೆ ಗೃಹ ಬಳಕೆ ಒಂದ್ ಸಣ್ಣದ ಹಿಟ್ಟಿನ ಗಿರಣಿ ಬೇಕಾಗ್ಯದ್ರಿ ಸರ್. ಅದಕ್ಕೆ ಅರ್ಜಿ ಕೊಡ್ಬೇಕಂದ್ರೆ ಇದಕ್ಕೆ ಹೋಗಿ ಕೇಳಿದ್ರೆ ಗಿರಣಿ ಇಲ್ಲ ಅಂತ ಹೇಳ್ತಾರಲ್ರಿ ಸರ್ ನಮ್ಗ?
0: ಹೌದು, ಈ ಸರಿ ಹೋದ ಸರಿ ಏನಾಗಿತ್ತು, ನಮ್ಮಲ್ಲಿ ಒಂದು ಯೋಜನೆ ಇತ್ತು, ಆ ಯೋಜನೆ ಸ್ವಲ್ಪ ಈ ಸರಿ ಅದನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೇವೆ. ಸ್ವಲ್ಪ ನಿಮಗೆ ಕೊಡ್ತೇವೆ, ಗಿರಣಿ ಹಿಟ್ಟಿನ ಗಿರಣಿ ಮಾಡೋಕ್ಕೂ ಕೊಡ್ತೇವೆ ನಮಗೆ.
3: ಹೌದು,
0: ನಾವು ಮುಂದೆ ಹೇಳ್ತೀನಿ. ನೀವು ಇಟ್ಟು ನಾನು ಹೇಳಿದೆ, ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ರೊಟ್ಟಿ ಹಪ್ಪಳ ಮಾಡೋರಿಗೆ ಕೊಡ್ತೇವೆ ಅಂತಂದರೆ ಅದರಲ್ಲಿ ಹಿಟ್ಟು ಮಾಡೋದು ಬಂತು, ಬ್ಯಾಳೆ ಮಾಡೋದು ಬಂತು, ಅಕ್ಕಿ ಮಾಡೋದು ಬಂತು, ಎಲ್ಲವೂ ಬಂತು ಅದರಲ್ಲಿ. ಗೃಹ ಬಳಕೆಗೆ ಬಂದಾಗ ನೀವು ಸಣ್ಣದು ಬಾಕ್ಸ್ ಟೈಪ್ ಕೊಡ್ತೀವಿ, ಒನ್ ಎಚ್ ಪಿ ಸಣ್ಣ ಬಾಕ್ಸ್ ಟೈಪ್ ಇದ್ದಂಗೆ ಇರ್ತದೆ. ಒನ್ ಎಚ್ ಪಿಯಿಂದ 10 HP ಕೊಡ್ತೇವೆ. ಸ್ವಲ್ಪ ದಿನ ಕಾಯಿರಿ, ನೀವು ಅರ್ಜಿಯನ್ನು ಹಾಕ್ಕೊಂಡಿರಿ, ಇಷ್ಟೆಲ್ಲ ಮಾತು ಹೇಳ್ತೇವೆ ಅವರಿಗೆ ಮಾಡಲಿಕ್ಕೆ.
3: ಆಯ್ತು,
0: ಅಲ್ಲ ನೀವು ಅರ್ಜಿ ಕೊಟ್ಬಿಡ್ರಿ, ಅರ್ಜಿನ ಕರೆದಿಲ್ಲ ನಾವು, ಅರ್ಜಿ ಕೊಟ್ಟು ಕೇಳ್ತಾ ಇರಿ ನಾವು ಬಂತ ಅಂತ. ನೀವು ಬಂದ ಮೇಲೆ ನಿಮಗೆ ಅವ್ರ ಸೀನಿಯರ್ ಟೀಮಲ್ಲಿ ಸೆಲೆಕ್ಷನ್ ಆಗ್ತದೆ, ನಿಮ್ದು ಆಯ್ಕೆ ಆಗುತ್ತೆ, ನಾವು ಕರಿತಾರೆ ಅವ್ರನ್ನ.
1: ಭಾಗೀರಥಿ ಅವರು ಅರ್ಜಿ ಹಾಕ್ಬಿಡಿ,
0: ಅರ್ಜಿ ಕೊಡ್ರಿ, ಅರ್ಜಿ ಕೊಡ್ಲಿಕ್ಕೆ ಯಾವಾಗಲೂ ಕೊಡ್ಬೋದು ಅರ್ಜಿ. ಆಯ್ತಲ್ಲ,
1: ಕರೆ ಮಾಡಿದ್ಕೆ ಧನ್ಯವಾದಗಳು.
0: ಮಹಿಳೆಯರಿಗೆ ಅಂತೇನಿಲ್ಲ ಅಲ್ಲಿ, ನಾನು ಅದಕ್ಕೆ ಕೇಳಿದೆ, ದಯಮಾಡಿ ಮಾಹಿತಿಯನ್ನು ಮೊದಲು ಕೇಳಿ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ 90% ಕೊಡ್ತೇವೆ. ಅದಕ್ಕೆ ನೀವು ದಯಮಾಡಿ
1: ರೈತರು ಮುಂದಿನ ಕರೆಯನ್ನು ನೋಡ್ತೇವೆ. ಹಲೋ ಕೃಷಿ ರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ ನಮಸ್ತೆ ಸರ್.
1: ಹಾಂ ನಮಸ್ಕಾರ. ಹೆಸರು?
4: ಪ್ರಸನ್ನ ಕುಮಾರ್ ಅಂತ ಸರ್.
1: ಕೇಳಿ ಪ್ರಸನ್ನ.
4: ಸರ್, ಈಗ ನೀವು ಕೃಷಿ ಯಾಂತ್ರೀಕರಣ ಕೊಡೋದು ಸರಿ, ಏನಂದ್ರೆ ಸರ್ ಅದು ಸ್ವಲ್ಪ ಕ್ವಾಲಿಟಿಗಳೆಲ್ಲ ಕಮ್ಮಿ ಮಾಡ್ತಾ ಇದೆ, ಅದನ್ನ ಸ್ವಲ್ಪ ಗಮನದಲ್ಲಿ ಇಡ್ಬೇಕು.
1: ಕ್ವಾಲಿಟಿ ಸಿಗ್ತಾ ಇಲ್ಲ ಅಂತ?
0: ಹೌದು,
1: ಯಾಂತ್ರೀಕರಣದಲ್ಲಿ ಕ್ವಾಲಿಟಿ ಇಲ್ಲ ಅಂತ.
4: ಕ್ವಾಲಿಟಿ ಇರಲ್ಲ ಸರ್ ಅದು.
0: ಯಾವ ಊರಂದ್ರೆ
4: ಕ್ವಾಲಿಟಿ ಇರೋದು ಅಂಗಡಿಯಲ್ಲಿ ತಗೊಂಡ್ರೆ ನೀವು ಬಿಲ್ ಮಾಡಲ್ಲ, ನೀವು ಯಾವ ಇದ್ ಮಾಡಿರ್ತೀರಿ ಅದೇ ಕಂಪ್ನಿ ತಗೋಬೇಕು.
0: ಏನಾಗಿದೆ ನಮ್ಮಲ್ಲಿ, ನಾವು ಕೃಷಿ ಯಾಂತ್ರೀಕರಣ ಮಾಡಿದಾಗ ಆ ತಯಾರಕರ ನಾವು ನೋಂದಣಿ ಮಾಡ್ತೇವೆ. ತಯಾರಕರ ನೋಂದಣಿ ಮಾಡಿದಾಗ ಏನು ನೋಂದಣಿ, ಯಾವುದು ಅದಕ್ಕೆ ಒಂದು ಏನೊಂದು ಇರಬೇಕಲ್ಲ, ಯಾವ ರೀತಿ ನೋಂದಣಿ ಮಾಡ್ತೀವಿ ಅಂತ. ಅವರು ಕೇಂದ್ರ ಸರ್ಕಾರದ ಅನುಮೋದಿತ ಸಂಸ್ಥೆಗಳು ಅಥವಾ ಕೇಂದ್ರ ಸರ್ಕಾರ ಸಂಸ್ಥೆಗಳಿಂದ ತಮ್ಮ ಯಂತ್ರೋಪಕರಣಗಳನ್ನು ಪರೀಕ್ಷೆಗೆ ಒಳಪಡಿಸಿ ಪರೀಕ್ಷಾ ವರದಿ ಒಂದು ಹೊಂದಿರುವಂತಹ ಯಂತ್ರೋಪಕರಣಗಳನ್ನು ಮಾತ್ರ ನಾವು ಅಲ್ಲಿ ನಾವು ನೋಂದಣಿ ಮಾಡಿರ್ತೇವೆ. ನೀವು ಹೇಳ್ತಿರಲ್ಲ ಸರ್ ನಾವು ಪ್ರೈವೇಟಲ್ಲಿ ತಗೊಂಬರ್ತೀವಿ, ಭಾಳ ಚೆನ್ನಾಗಿರ್ತದೆ.

0: ಅಂತ ಅವ್ರಿಗೆ ಹೇಳಿ, ದಯಮಾಡಿ ನೋಡಪ್ಪ ನಿಂದು ಭಾಳ ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿದೆ, ನೀನು ಸಹಿತ ಕೃಷಿ ಇಲಾಖೆಯಲ್ಲಿ ಹೋಗಿ ಸೇರ್ಪಡೆಗೊಳಿಸ್ಕೋ. ಅದು ಏನು ಮಾಡ್ಬೇಕು, ಅವರು ಒಂದು ಟೆಸ್ಟ್ ರಿಪೋರ್ಟ್ ಮಾಡಿಸ್ಬೇಕು, ಪರೀಕ್ಷಾ ವರದಿ ಮಾಡಬೇಕು ಅಂತ ಮಾಡಿಸ್ಬೇಕು. ಆಯಿತಾ? ಇಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ 5 ಸೆಂಟ್ರ್ ಇದ್ದಾವೆ. ಇಲ್ಲಿ ಅನಂತಪುರ ಇದೆ, ಇಲ್ಲಿ ಕೊಯಮತ್ತೂರು ಇದೆ. ಅಲ್ಲೋಗಿ ಅವ್ರ ಫೀಸ್ ಕಟ್ಟಿ ಯಂತ್ರೋಪಕರಣಗಳನ್ನು ವರದಿ ತಂದುಕೊಂಡ್ಬಿಟ್ರೆ ಒಂದು ಅವ್ರನ್ನ ಸಹಿತ ಸೇರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅವ್ರಿಗೆ ಹೇಳಬೇಕು, ನೋಡಪ್ಪ ನಾವು ನಿಮ್ಮನ್ನು ಖರೀದಿ ಮಾಡ್ತೀವಿ, ನಿಮ್ಮ ಖರೀದಿ ಮಾಡಿದ್ದಕ್ಕೆ ನಮಗೆ ಸಹಾಯಧನ ಬೇಕಲ್ವಾ, ಅದಕ್ಕೆ ನೀವು ದಯಮಾಡಿ ನೀವು ಸೇರ್ಪಡೆಗೊಳಿಸಿ ಅಂತ ಹೇಳಿ ಅವರಿಗೆ. ಆಯ್ತಾ?
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.
0: ನೀವು 2 ವರ್ಷ ಇದು ಅಲ್ಲ, ಡಿಕಾಟಿಕೇಟರ್ ಅಲ್ಲ ಅದು. ಡಿಕಾಟಿಕೇಟರ್ ಅಂತಂದ್ರೆ ಶೇಂಗಾವನ್ನು ಒಡೆದು ಬೀಜ ತೆಗಿತಕ್ಕಂಥ ಡಿಕಾಟಿಕೇಟರ್ ಅಂತಾರೆ. ನೀವು ಎಣ್ಣೆ ತೆಗಿಬೇಕಂತಂದ್ರೆ ಎಣ್ಣೆ ಗಾಣ, ಎಣ್ಣೆ ಗಾಣ ಅಂತ ಕೊಡ್ತೀವಿ ನಾವು. 1 HP ಇಂದ ಹಿಡಿದು 1 HP 0.5 HP ಸಣ್ಣದು ಮನೆಗೆ, ಮನೆ ಗ್ರೂಪ್ ಗೃಹ ಬಳಕೆಗೆ, ಅಲ್ಲಿಂದ ಹಿಡಿದು 10 HP ವರೆಗೆ ಬರ್ತಕ್ಕಂಥ ವಿವಿಧ ರೀತಿಯ ಎಣ್ಣೆಗಾಣಗಳನ್ನು ಸಹಾಯದಲ್ಲಿ ಕೊಡ್ತೇವೆ. ನೀವು ದಯಮಾಡಿ ಸಮೀಪದ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು.
1: ಕರೆ ಮಾಡಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
2: ಸರ್ ನಮಸ್ತೆ.
1: ನಮಸ್ಕಾರ
2: ಸರ್, ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕಿಂದ ಸರ್ ಮಾತಾಡೋದು.
1: ಆಯ್ತು, ಪ್ರಶ್ನೆ ಕೇಳಿ.
2: ಸರ್ ನನ್ನ ಹೆಸರು ಭಾಷೆ ಅಂತೇಳಿ ಸರ್, ನಿಮಗೂ ಮತ್ತು ಅಧಿಕಾರಿಗಳಿಗೆ ನಮಸ್ಕಾರ ಸರ್.
1: ನಮಸ್ಕಾರ
2: ಸರ್. ನಮ್ದು ಇದು ಒಂದು ಟ್ರ್ಯಾಕ್ಟರ್ ಇದೆ ಸರ್, ಅದಕ್ಕೆ ರೂಟಾವಾಟರ್ ಅಂತ ಒಂದು ಕೇಳಿದೇವು ಸರ್. ನಾವು ಕೇಳಿದ್ರೆ ಇನ್ನು ಇವಾಗ ಅದು ಸಬ್ಸಿಡಿನೂ ಇಲ್ಲ ಅಂತಾರೆ ಸರ್. ಮತ್ತೆ ಸಬ್ಸಿಡಿ ಚಾಲೂ ಅದರಲ್ಲಿ ಡೀಲರ್ಗಳಿಗೆ ಕೇಳಿದ್ರೆ ಒಟ್ಟು ನಮ್ಗೆ ಸಬ್ಸಿಡಿ ಅಂದ್ರೆ ಒಂದು 10-15 ಸಾವಿರ ರೂಪಾಯಿ ಇಷ್ಟೇ ಸಬ್ಸಿಡಿ ಆಗುತ್ತೆ ಅಂತ ಈ ತರ ಹೇಳ್ತಾರೆ ಸರ್ ಅವರು. ಎವರೇಜ್ ಹಾಕಿದ್ರೆ ಮತ್ತೆ ನಮ್ಗೆ ಎಷ್ಟು ಸಬ್ಸಿಡಿ ಆಗುತ್ತೆ ನಾವು ಜನರಲ್ ರೈತರಿಗೆ ಅಂತ ಸರ್?
0: ನೋಡಿ, ನಾವೇನ್ ಮಾಡ್ತೀವಿ, ಇಲ್ಲಿ ನೋಂದಣಿ ಅಂತ ಮಾಡ್ತೀವಿ. ಅಂದ್ರೆ ರೋಟೋವೇಟರ್ದಲ್ಲೇ ಒಂದು 50 ಜನ ನಮಗೆ ನೋಂದಣಿ ಮಾಡಿಸ್ಕೊಂಡ್ರೆ ನಿಮ್ಮದೊಂದು 4 ಅಡಿನೋ 5 ಅಡಿ 4 ಅಡಿ ಅಂತ ಕೊಟ್ಟಿರ್ಗ 4 ಅಡಿಯಲ್ಲಿ ಒಂದು 50 ಜನ ಅಪ್ಲೈ ಮಾಡಿರ್ತಾರೆ, ಅರ್ಜಿ ಸಲ್ಲಿಸಿರ್ತಾರೆ. ಈ 40 ಜನದಲ್ಲಿ ಕನಿಷ್ಠ ದರ ಏನಿರ್ತದೋ ಅದಕ್ಕೆ 50% ಕೊಡ್ತೇವೆ ಈ 40 ಜನದಲ್ಲಿ. ಆಯಿತಾ? ನಿಮಗೆ ಆಯ್ಕೆ ಮಾಡೋದು, ನಿಮಗೆ ಈ 40 ಜನದಲ್ಲಿ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು. ಆದರೆ ಸಹಾಯಧನ ಮಾತ್ರ ಯಾವುದು ಕನಿಷ್ಠ ಅದರದ್ದ 50% ಅದರ 90% ಕೊಡ್ತೇವೆ. ಆಯಿತಾ? ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು, ಯಾರು ಬೇಕಾದ್ರೆ ತಗೋಬೋದು. 40 ಜನದಲ್ಲಿ ಹಂಗೆ ಆಗಿರ್ತದೆ, ಇದು ನೋಂದಣಿ ಪ್ರಕ್ರಿಯೆ ಇರ್ತದೆ. ಎಸ್,
1: ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ರೇಡಿಯೋ ಸೆಟ್ ದೂರ ಹೇಳಿ. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
3: ಸರ್ ನಾವು ಕೋಲಾರ ಜಿಲ್ಲೆ ವಿಭಾಗ ತಾಲೂಕು ವೇಗಮಡ ಗ್ರಾಮ ಅಂತ ಹೇಳಿ.
1: ಹೆಸರು?
3: ಸರ್ ನಮ್ಮ ಹೆಸರು ಸುಬ್ರಹ್ಮಣ್ಯ.
1: ಆಯ್ತು, ಕೇಳಿ ಪ್ರಶ್ನೆ.
3: ಸರ್ ಈಗ ಆಕಾಶವಾಣಿನಲ್ಲಿ ನಮ್ಮ ಆಯುಕ್ತರಿದ್ದಾರೆ, ಯಂತ್ರಕರ ಬಗ್ಗೆ ಹೇಳ್ತಾ ಇದ್ದಾರೆ, ಯಂತ್ರ ಬಗ್ಗೆ ಹೇಳ್ತಾ ಇದ್ದಾರೆ,
1: ಯಂತ್ರೋಪಕರಣ.
3: ಈಗ ಎಲೆ ತಯಾರು ಮಾಡ್ತಾರೆ ನೋಡಿ ಸರ್ ಯಂತ್ರ.
1: ಹ್ಮ್, ಹೌದು.
3: ಎಲೆ ತಯಾರು ಮಾಡೋದು ಬರುತ್ತೆ ಸರ್ ನಮ್ಮ ಆಫೀಸ್ ನಲ್ಲಿ.
0: ಯಾವ ಎಂತ ಎಲೆ ತಯಾರು ಮಾಡೋದು?
1: ಊಟದ ಎಲೆ ಮಾಡೋದಿಲ್ಲ
0: ನಮ್ಮಲ್ಲಿ. ಈಗ ಸಣ್ಣದಾಗಿ ನಾವು ಅಡಿಕೆದು ಪ್ಲೇಟ್ ಮಿಕ್ಕಿಂಗ್ ಮೆಷಿನ್ ಮಾಡಿದ್ದೇವೆ, ಪ್ಲೇಟ್ ಅಂತ ಮಾಡ್ತಕ್ಕಂಥ
1: ಅಡಿಕೆ ಎಲೆದು.
0: ಊಟದ ಎಲೆದು ಮಾಡ್ಲಿಕ್ಕೆ ಇನ್ನು ಮಾಡಿಲ್ಲ. ಆಯ್ತು,
1: ಇನ್ನೊಂದು ಕರೆ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ,
4: ನಾಗರಾಜ್ ಅಂತ ಸರ್.
1: ಕೇಳಿ ನಾಗರಾಜ್ ಅವರು ಪ್ರಶ್ನೆನ.
4: ಸರ್ ಕೃಷಿ ಯಂತ್ರೀಕರಣದ ಬಗ್ಗೆ ಈಗ 1 ಎಕರೆ 2 ಎಕರೆ 1/2 ಎಕರೆ ಜಮೀನುಗಳು ಇರ್ತದೆ, ಅದು ಬಾಡಿಗೆ ತಗೋಣ ಅಂದ್ರೆ ಅಲ್ಲಿ 10 ಕುಂಟೆ ಇಲ್ಲ 10 ಕುಂಟೆ ಎಲ್ಲ 10 ಕುಂಟೆ ಇರ್ತದೆ ಸರ್, ಯಾರು ಬರಲ್ಲ ಬಾಡಿಗೆ ಕೊಳಗೆ. ಅದಕ್ಕೆ ಸಮರ್ಕವಾದಂತ ಯಂತ್ರಗಳನ್ನ ಸಬ್ಸಿಡಿ ರೂಪದಲ್ಲಿ ಎಲ್ರಿಗೂ, SC ST ಗೆ ಒಂದಲ್ಲ, ಸಾಮಾನ್ಯ ವರ್ಗದವರಿಗೆ ಒಂದಲ್ಲ, ಎಲ್ರಿಗೂ ಒಂದ್ ಸಮನಾಗಿ ರೈತರಿಗೆ ಕೊಡ್ಬೇಕು ಅಂತ ವಿನಂತಿ ಸರ್.
0: ಏನಿಲ್ಲ, ನೀವು ಸಣ್ಣ ಪ್ರಮಾಣದಲ್ಲಿ 10 ಕುಂಟೆ 5 ಕುಂಟೆ 20 ಕುಂಟೆ ಇದ್ರೆ, ನೀವು 20 ಕುಂಟೆ ಇದ್ರೆ ಅದಕ್ಕೆ ನೀವು ಪವರ್ ಇಡತ್ತೆ ಬರ್ತದೆ ಸಣ್ಣದು, ಅದರಲ್ಲಿ ನೀವು ಅದನ್ನ ಉಪಯೋಗಿಸ್ಕೊಂಡು ತಗೋಬಾರ್ದು. ಅದು ಸಣ್ಣ
4: ಕೊಡತಕ್ಕಂತ ಯಂತ್ರೀಕರಣದಲ್ಲಿ ಯಾವುದೋ ಒಂದು ಕ್ವಾಲಿಟಿ ಇರಲ್ಲ ಸರ್, ಒಂದು ಕುಡ್ಲು ತಾಳಿ, ಒಂದು ಆರೆ ತಾಳಿ, ಯಾವ್ದನ್ನ ತಾಳಿ ಕೆಲಸ ಮಾಡೋಷ್ಟರಲ್ಲಿ ಅದು
0: ಅಲ್ಲ. ನಾವು ಕುಡ್ಲು ಮತ್ತೆ ಆರೆಗೆ ನಾವು ಯಾವುದೇ ರೀತಿ ಸಹಾಯಧನ ಕೊಡ್ತಾ ಇಲ್ಲ. ಆಯ್ತು
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ

0: ಕರೆ ಮಾಡಿ ಪ್ರಶ್ನೆ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಅದೇ ಥರ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಶಂಕರಮೂರ್ತಿ ಸಿ ಎಂ ಇ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಅದೇ ಥರ ನಮ್ಮ ಸಹೋದ್ಯೋಗಿ ಪಿ ಎಂ ಜಗದೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾದರು, ಅವರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.
1: ಎಲ್ಲ ರೈತ ಬಾಂಧವರಿಗೆ ಕೃಷಿ ಇಲಾಖೆ ಪರವಾಗಿ ವಂದನೆಗಳು.
2: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಯಾಂತ್ರೀಕರಣ ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶಂಕರಮೂರ್ತಿ ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ಪಿಎಂ ಜಗದೀಶ್, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಹಾಗೂ ಮುನಿರಾಜು ಎನ್.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:20. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ನಿಂದ?
6: ಸಿಕ್ಬಿದ್ರು.
7: ಅಪರಿಚಿತ ಆಪ್ನಿಂದ ಬಚಾವಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
10: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
9: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, STD ಕೋಡ್ ಸಂಖ್ಯೆ 08352.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸ್ನೇಹಿತರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತತ್ವ ಪದಗಳನ್ನು ಕೇಳ್ತಾ ಇದ್ರಿ. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ. ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೂ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಯೊಂದಿಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಕರೆ ನೀಡಿದರು. ಶೈಕ್ಷಣಿಕ ಪದವಿಗಳಷ್ಟೇ ಪ್ರಾಯೋಗಿಕ ಕೌಶಲ್ಯಗಳು ಪ್ರಮುಖ ಎಂದ ಪ್ರಧಾನಿ, ಐಐಟಿ ಮತ್ತು ಐಐಎಂಗಳಷ್ಟೇ ಕೌಶಲ್ಯ ತರಬೇತಿ ಸಂಸ್ಥೆಗಳದ್ದು ಮಹತ್ವದ್ದಾಗಿವೆ ಎಂದರು. ಶಾಂಘೈನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ 70 ಸದಸ್ಯರ ತಂಡ 63 ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಿ 6 ಬೆಳ್ಳಿ ಪದಕಗಳು ಹಾಗೂ 20 ಶ್ರೇಷ್ಠತಾ ಪದಕಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಕಾಯಂ ಕಾರ್ಮಿಕ ಪ್ರಮಾಣೀಕರಣದ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರತಿಭಾನ್ವಿತ ವ್ಯಕ್ತಿಗಳ ಸಂಚಾರವು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಆರ್ಥಿಕತೆಗೆ ಮೌಲ್ಯವರ್ಧನೆ ತರಲಿದೆ ಎಂದು ಪ್ರತಿಪಾದಿಸಿದರು. ಈ ಸಂಚಾರವು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತಿಭೆ, ಸಂಶೋಧನೆ, ನಾವೀನ್ಯತೆ, ಉತ್ಪಾದಕತೆ ಮತ್ತು ಹೊಸ ಉದ್ಯೋಗ ಸೃಷ್ಟಿಯ ಮೂಲಕ ಅಮೆರಿಕದ ಕಂಪನಿಗಳಿಗೂ ಸಮಾನವಾಗಿ ಅನುಕೂಲ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣ

ಅನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಕ್, ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಹಾಗೂ ಯುಟೆಲ್ಸ್ಯಾಟ್ ಒನ್ ವೆಬ್ ಸೇರಿದಂತೆ 3 ಕಂಪನಿಗಳು ಉಪಗ್ರಹ ಸಂವಹನ ಪರವಾನಗಿ ಪಡೆದುಕೊಂಡಿದೆ ಎಂದರು. ನಿಗದಿತ ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆ

0: ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ಕುರಿತು ಸಂವಹನ ಸಚಿವಾಲಯ ಪ್ರಕಟಣೆ ಹೊರಡಿಸಿದ್ದು, ಭಾರತ ಉಪಗ್ರಹ ಸಂವಹನ ಸೇವೆಗಳ ನಿಯಂತ್ರಣ ಚೌಕಟ್ಟು ಅತ್ಯಂತ ನ್ಯಾಯಯುತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶಗಳು ಇಂದು ಪ್ರಕಟವಾಗಿದ್ದು, ಆಯಾ ರಾಜ್ಯಗಳ ಆಡಳಿತಾರೂಢ ಪಕ್ಷಗಳೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರತ್ 1,22,753 ಮತಗಳ ದಾಖಲೆಯ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಮಿಲನ್ ಪ್ರಧಾನ್ 41,674 ಮತಗಳನ್ನು ಪಡೆದಿದ್ದಾರೆ. ಇನ್ನು ರೇಜಿನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಂಕರರಾವ್ ಸರ್ಕಾರ್ ಗೆಲುವು ಸಾಧಿಸಿದ್ದಾರೆ. ತಮಿಳುನಾಡಿನ ಮಧುರಾಂತಕಂನಲ್ಲಿ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮಧುರಾಂತಕಂ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಮರಕಂತಕಂ ಕುಮಾರವೇಲ್ ಹಾಗೂ ಧಾರಾಪುರ ಕ್ಷೇತ್ರದಲ್ಲಿ ಟಿವಿಕೆಯ ಸತ್ಯಭಾಮ ಗೆಲುವು ಸಾಧಿಸಿದ್ದಾರೆ. ಪುದುಚೇರಿಯ ತಟಂ ಚಾವಡಿ ಕ್ಷೇತ್ರದಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷದ ಅಶೋಕ್ ಆನಂದ್ ಗೆಲುವು ದಾಖಲಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ನೀಡಲಾಗುತ್ತಿದ್ದ ತಕ್ಷಣದ ತಲಾಖ್ ತ್ರಿವಳಿ ತಲಾಖ್ ಪದ್ದತಿಯನ್ನು 2019 ಮುಸ್ಲಿಂ ಮಹಿಳೆಯರ ಮದುವೆ ಹಕ್ಕುಗಳ ರಕ್ಷಣೆ ಕಾಯ್ದೆಯು ಕಾನೂನುಬಾಹಿರ ಎಂದು ಘೋಷಿಸಿತು. ಈ ಪದ್ದತಿಯನ್ನು ಅಪರಾಧವೆಂದು ಪರಿಗಣಿಸಿದ ಕಾಯ್ದೆಯು ತಪ್ಪಿತಸ್ಥರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಕೇವಲ ನಿಷೇಧಕ್ಕಷ್ಟೇ ಸೀಮಿತವಾಗದೆ ಈ ಕಾಯ್ದೆಯು ಸಂತ್ರಸ್ತ ಮಹಿಳೆಗೆ ಜೀವನಾಂಶ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಸಾಂವಿಧಾನಿಕ ಹಕ್ಕನ್ನು ಖಾತ್ರಿಪಡಿಸಿತು. ಧರ್ಮ ಯಾವುದಿದ್ದರೂ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಸಾಂವಿಧಾನಿಕ ಸಮಾನತೆ ದೊರೆಯಬೇಕು ಎಂಬ ಪ್ರಧಾನಿಯವರ ನಿಲುವಿಗೆ ಇದು ಸಾಕ್ಷಿಯಾಗಿದೆ. ಈ ಶಾಸನ ಜಾರಿಗೆ ಬಂದ ಕೇವಲ 1 ವರ್ಷದಲ್ಲಿ ತ್ರಿವಳಿ ತಲಾಖ್ ಪ್ರಕರಣಗಳು 82% ಇಳಿಕೆಯಾಗಿದ್ದು, ದೀರ್ಘಕಾಲದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಸಾಂವಿಧಾನಿಕ ರಕ್ಷಣೆ ತಲುಪಿದೆ. ಅಂತಾರಾಷ್ಟೀಯ ಕಾನೂನು ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಶಾಂತಿ ಸ್ಥಾಪನೆಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತೀಯ ಮೂಲದ ದಕ್ಷಿಣ ಆಫ್ರಿಕಾದ ಖ್ಯಾತ ನ್ಯಾಯಶಾಸ್ತ್ರಜ್ಞೆ ನವನಿತಂ ನವಿ ಪಿಳ್ಳೈ ಅವರಿಗೆ 2026 ಸಾಲಿನ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಮುಖ್ಯಸ್ಥೆ ಹಾಗೂ ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರುವ ನವಿ ಪಿಳ್ಳೈ ವರ್ಣಭೇದ ಪಿಡುಗಿನ ಕಾಲದಲ್ಲಿ ಬೆಳೆದವರಾಗಿದ್ದು, ಅದರ ವಿರುದ್ದ ಹೋರಾಡಿದ ಕಾರ್ಯಕರ್ತರ ಪರವಾಗಿ ವಾದ ಮಂಡಿಸುವ ಮೂಲಕ ಮಾನವ ಹಕ್ಕು ಹಾಗೂ ಸಮಾನತೆಯ ಪರವಾಗಿ ಸುದೀರ್ಘ ಕ್ರಾಂತಿಕಾರಿ ವೃತ್ತಿಜೀವನವನ್ನು ರೂಪಿಸಿಕೊಂಡರು. 1941 ಡರ್ಬನ್ನಲ್ಲಿ ತಮಿಳು ಮೂಲದ ಭಾರತೀಯ ದಂಪತಿಗೆ ಜನಿಸಿದ ಇವರು ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿಯೂ ಕಾರ್ಯನಿರ್ವಹಿಸಿದರು. ವೈದ್ಯರ ಚೀಟಿ ಮೂಲಕ ಮಾತ್ರ ಮಾರಾಟ ಮಾಡಬೇಕಾದ ಔಷಧಿಗಳ ಜಾಹೀರಾತುಗಳ ಮೇಲಿನ ನಿಯಂತ್ರಣವನ್ನು

0: ಬಲಪಡಿಸಲು 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ತಿದ್ದುಪಡಿಯ ಪ್ರಕಾರ ಔಷಧ ನಿಯಮಗಳ ಶೆಡ್ಯೂಲ್ HH1 ಮತ್ತು X ಅಡಿಯಲ್ಲಿ ಬರುವ ಔಷಧಿಗಳ ಜಾಹೀರಾತು ಪ್ರಕಟಿಸಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕೆಂಬ ನಿಯಮವನ್ನು ಔಷಧಿಗಳ ಮಾರಾಟ ಮತ್ತು ವಿತರಣೆಗೆ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೂ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿಂದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 9.2 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೆ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ
1: ಆರಂಭದಲ್ಲಿ ಕುಣಾಲ್ ಗಂಜಾವಾಲ ಹಾಗೂ ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿ ಚೈತ್ರದ ಚಂದ್ರಮ್ಮ ಚಿತ್ರದ ಗೀತೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
3: ಚಿತ್ರಗೀತೆಗಳ ಕಾರ್ಯಕ್ರಮಗಳಲ್ಲಿ ಕೊನೆಯದಾಗಿ ಕೇಳಿ ಜನ್ಮ ಜನ್ಮದ ಅಣುಬಂಧ ಚಿತ್ರದ ಗೀತೆ.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪ್ಯಾರ್ ದಿವಾನಾ ಹೋತಾ ಹೇ ಚಿತ್ರದ ಗೀತೆ, ಕುಮಾರಸೋನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

0: ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
1: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
0: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತಾನ ಮನುಷ್ಯ
1: ಹಳೇ ಕಾಲದಾಗ ಅವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
2: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ

ನಾಗಿನ ಚಿತ್ರದ ಗೀತೆ. ಕೇಳಿಬರುತ್ತಿರುವ ಧ್ವನಿ ಮೊಹಮ್ಮದ್ ಅಜೀಜಾ ಅನುರಾಧ ಫಡ್ವಾಲ್, ಸಂಗೀತ ನೀಡಿದರೆ ಲಕ್ಷ್ಮೀಕಾಂತ್ ಪ್ಯಾರಾಲಾಲ್, ಸಾಹಿತ್ಯ ಆನಂದ್ ಬಕ್ಷಿ ಅವರದು.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿವ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ.

ಇದೀಗ ಭಾವಗೀತೆಗಳು. ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳು ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಆರಂಭದಲ್ಲಿ ಕೇಳಿ ವಿ ಸಿ ಐಡ್ ಸಂಘ್ ರವರು ರಚಿಸಿರುವಂತಹ ಈ ಗೀತೆಯನ್ನು.

ಇನ್ನು ಮುಂದೆ ಕೇಳೋಣ. ಕೊಡುವುದೇನೋ ಕೊಂಬುದೇನೋ ಅನ್ನುವಂತಹ ಒಂದು ಗೀತೆಯನ್ನು ದರಾ ಪೇಂದ್ರೆಯವರ ರಚನೆಯಲ್ಲಿ ಭಾರತಿ ಶ್ರೀಪತಿ ಭಟ್ ರವರ ಧ್ವನಿಯಲ್ಲಿ

ಇದುವರೆಗೂ ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 9:30.

ಇದುವರೆಗೂ ಕರೆಂಟ್ ಅಫೈರ್ಸ್ ಕೇಳಿದಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 10:25. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ವೇಣುಗೋಪಾಲ್ ಅವರಿಂದ ವೀಣಾವಾದನ, ಮೃದಂಗ ಎಂ ಗುರು.

ಇದೀಗ ಕೇಳೋಣ ಎರಡು ಕನಸು ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ರವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜೇಂದ್ರ ರಾಘೇಂದ್ರ ಅವರ ಸಂಗೀತ.

ಕಾಂತಾರ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ರವರ ಧ್ವನಿಯಲ್ಲಿ, ಪ್ರಮೋದ್ ಮರ್ವಂತೆಯವರ ಸಾಹಿತ್ಯ, ಅಜನೇಶ್ ಬಿ ಲೋಕನಾಥ್ ರವರ ಸಂಗೀತ.

ಕೊನೆಯ ಗೀತೆಯಾಗಿ ಕೇಳೋಣ ಭೂಪತಿ ಚಿತ್ರದ ಗೀತೆಯನ್ನ. ಚಿತ್ರಾರವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ, ವಿ ಹರಿಕೃಷ್ಣ ರವರ ಸಂಗೀತ.